ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಭಾದ್ರಪದ ಮಾಸದ 23ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 14ನೇ ತಾರೀಕು.

ಸೋಮವಾರ. ಈಗ ಸಮಯ 5:56:57. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ ಹಾಗೂ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ನುಡಿ ಮಾತು ಸಂಬಂಧವನ್ನು ಬೆಸೆಯುತ್ತದೆ, ಹಾಗೆ ಹಾಳು ಮಾಡುವ ಶಕ್ತಿಯನ್ನೂ ಹೊಂದಿರುತ್ತದೆ. ಹಿತವಾದ ಮಾತು ಮಿತವಾಗಿದ್ದರೆ ಸುಖ ಸಂತೋಷ ಇರುತ್ತದೆ, ಅತಿಯಾದ ಮಾತು ವಿರಸಕ್ಕೆ ನಾಂದಿಯಾಗುತ್ತದೆ. ಹೀಗೆಂದವರು ಎ.ಆರ್. ಕೃಷ್ಣಶಾಸ್ತ್ರಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಮತ್ತೂರು ಶ್ರೀನಿವಾಸಮೂರ್ತಿ, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವೆ ಗ್ರಾಮ ಕೊಪ್ಪ ಚಿಕ್ಕಮಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಹಾಗೂ ಇಂದು ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಕ್ಕಳ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ್ತ ಗಾನಾಮೃತ ರಚನೆ ರೂಪಶ್ರೀ ಮಧುಸೂಧನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್. ಒಂಬತ್ತು ಗಂಟೆ 35 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:05 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಿಂದ. 11:00 ನನ್ನೆದೆಯ ಹಾಡು.

ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ ಯೋಗ ಕುರಿತು ಮೈಸೂರಿನ ಕೆಜಿಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಪಿಎಂ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾಹಿತಿ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಭಕ್ತಿಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ, ನಿರ್ವಹಣೆ ಸುಜಾತ ಎಫ್ ತಳವಾರ್. 5:30 ಚಿತ್ರಕಾವೇರಿ, 6:30 ಜಿಲ್ಲಾ ವಾರ್ತಾಪತ್ರ. ಇಂದು ಸಂಜೆ 6:51 ಕೃಷಿರಂಗ, ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳನ್ನು ಕೇಳುವಿರಿ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ. 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ. 10:30 ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:05 ಆಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:25. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಆರ್.ಎನ್. ಜಯಗೋಪಾಲ್ ಅವರ ರಚನೆ ಗಣೇಶ ಚೌತಿಯ ಶುಭ ದಿನವೆಂದು. ಗಾಯಕರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ.

ಇನ್ನು ಮುಂದೆ ಕೇಳೋಣ ಷಣ್ಮುಖ ಪ್ರಿಯ ಅವರ ರಚನೆ ವಿಘ್ನಗಳ ನೀಗುವ ಗಣನಾಯಕ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇನ್ನು ಮುಂದೆ ಪ್ರತಿಮಾ ಅತ್ರೇಯ ಅವರ ಧ್ವನಿಯಲ್ಲಿ ಕೇಳೋಣ ಹರದಾಸ ಅಪ್ಪಚ್ಚ ಕವಿಯವರ ರಚನೆ ಗಣಪತಿಡಪ್ಪನೇ ಗುಣಕಾಯಿಷನೇ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗುತ್ತಿಮುಂಡನ ಇಂದಿರಾ ಗಿರೀಶ್ ಅವರ ರಚನೆ ಗಣಪತಿ ಕ್ಷೇತ್ರಕ್ಕೆ ಹೋಕೇತ ಬನ್ನಿ. ಗಾಯಕರು ಹರ್ಷ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:30 ಆಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕೇಳಿ ಚಿಂತನ ಮತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ.
1: ಕಾರಣವಿಲ್ಲದೆ ಸಿಹಿ ತಿನ್ನಬಾರದು ಎಂಬ ಧರ್ಮ ಸೂಕ್ಷ್ಮದ ಉಲ್ಲೇಖವನ್ನು ವಾಲ್ಮೀಕಿ ಮುನಿಗಳು ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ತಿಳಿಸಿದ್ದಾರೆ. ಆದರೆ ಸಿಹಿಯನ್ನು ಮೆಲ್ಲುವಾಗ ಮನಸ್ಸಿಗೆ ಖುಷಿಯಾಗುತ್ತದೆ, ಏನೋ ಆನಂದವಾಗುತ್ತದೆ. ಹಾಗಾಗಿಯೇ ಭಾರತದಲ್ಲಿ ಪ್ರತಿದಿನವೂ ನಿತ್ಯೋತ್ಸವವೇ. ಸೌಹಾರ್ದತೆ, ಸಹಬಾಳ್ವೆ, ಧಾರ್ಮಿಕ ಬುದ್ಧಿ, ಇವು ದೈಹಿಕ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಶಾಂತಿ, ಸಮಾಧಾನ, ಇಂದ್ರಿಯ ನಿಗ್ರಹಗಳೇ ಎಲ್ಲ ಹಬ್ಬಗಳ ಮೂಲಭೂತ ಉದ್ದೇಶ ಎಂದು ಹೇಳಬಹುದು. ಅದಕ್ಕಾಗಿ ಸಿದ್ಧತೆಯನ್ನೂ ಮಾಡಿಕೊಳ್ಳುತ್ತಾರೆ. ಯಾವುದೇ ವಿಷಯವನ್ನು ಚೆನ್ನಾಗಿ ಅರಿತುಕೊಂಡು ಆಚರಿಸಿದಾಗ ಇಷ್ಟಾರ್ಥ ಸಿದ್ಧಿಸುತ್ತದೆ. ಭಾದ್ರಪದ ಮಾಸದ ಶುಕ್ಲ ಚೌತಿಯಂದು ಗಣೇಶನ ಹಬ್ಬ. ಈತ ಆಬಾಲ ವೃದ್ಧರಾದಿಯಾಗಿ ಹಳ್ಳಿ ನಗರ ವಿಶ್ವವ್ಯಾಪಿ ದೇವನಾಗಿದ್ದಾನೆ. ಕಲಿಯುಗದಲ್ಲಿ ದುರ್ಗಿ ಹಾಗೂ ವಿನಾಯಕರ ಆರಾಧನೆ ಅಧಿಕ ಫಲದಾಯಕ ಎಂಬ ಮಾತೂ ಇದೆ. ವೇದಗಳು, ಉಪನಿಷತ್, ಪುರಾಣಗಳು, ಮಹಾಕಾವ್ಯಗಳು ಹೀಗೆ ಗಣೇಶನನ್ನ ನಾನಾ ಹೆಸರುಗಳ ಮಹಿಮೆಯನ್ನು ಕೊಂಡಾಡುತ್ತವೆ. ಅಕ್ಷರಾಭ್ಯಾಸ, ಗೃಹಪ್ರವೇಶ, ಹೊಸ ಅಂಗಡಿ, ವ್ಯಾಪಾರದ ಆರಂಭ, ವಿವಾಹ, ಏನೇ ಇರಲಿ ಮೊದಲು ಸ್ತುತಿಸುವುದು ಗಣೇಶನನ್ನೇ. ಏಕೆಂದರೆ ಈತ ವಿಘ್ನ ನಿವಾರಕ, ಸಿದ್ಧಿದಾಯಕ. ಗಣಪತಿ ಆಕಾಶದ ಅಭಿಮಾನಿ ದೇವತೆ. ಈತನ ಸೊಂಡಿಲು ಓಂಕಾರದ ಸ್ವರೂಪ. ದೊಡ್ಡ ಹೊಟ್ಟೆ ಬ್ರಹ್ಮಾಂಡದ ಸಂಕೇತ. ಸರ್ಪ ಬ್ರಹ್ಮಾಂಡವನ್ನು ಹೊತ್ತಿರುವ ಆದಿಶೇಷ. ಅಗಲವಾದ ಕಿವಿಗಳು ಜ್ಞಾನದ ದ್ಯೋತಕ. ಕೈಯಲ್ಲಿರುವ ಪಾಶ ರಾಗವನ್ನು, ಅಂಕುಶ ಕ್ರೋಧವನ್ನು ಪ್ರತಿನಿಧಿಸುತ್ತದೆ. ನಮ್ಮ ರಾಗ ಕ್ರೋಧಗಳನ್ನು ಗಣೇಶನ ಕೈಗಿತ್ತು ರಕ್ಷಣೆ ಪಡೆಯಬೇಕು ಎಂಬುದರ ಸಂಕೇತ ಇದು. ಮಂತ್ರೇ ತೀರ್ಥೇ ದ್ವಿಜೇ ದೇವೇ ದೈವಜ್ಞೇ ಭೇಷಜೇ ಗುರೌ ಯಾದೃಶೀ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶೀ.

0: ಮಂತ್ರ, ತೀರ್ಥಕ್ಷೇತ್ರ, ದೇವರು, ಔಷಧಿ, ಗುರು ಯಾರಾದರಾಗಲಿ, ಅವರನ್ನು ಯಾವ ಭಾವನೆಯಿಂದ ಆರಾಧಿಸುತ್ತೇವೋ ಅಂತಹುದೇ ಫಲಗಳನ್ನು ನೀಡುತ್ತಾರೆ. ವೇದಕಾಲದಲ್ಲಿ ಲಿಪಿಗಳು ಇರಲಿಲ್ಲ. ಕೇವಲ ಬಾಯಿಂದ ಬಾಯಿಗೆ ಹರಡಿ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಇತ್ತು. ಆಡಳಿತವೂ ನಡೆಯುತ್ತಿತ್ತು. ಮಹಾಭಾರತವನ್ನು ಬರೆದ ಗಣಪತಿಯೇ ಮೊದಲ ಲಿಪಿಕಾರ ಎಂದೂ ಹೇಳುವರು. ಕಮಲ, ಮಲ್ಲಿಗೆ, ಜಾಜಿ, ಸೇವಂತಿಗೆ, ಸಂಪಿಗೆ, ಪುನ್ನಾಗ, ಪಾರಿಜಾತ ಅದೆಷ್ಟೋ ಹೂಗಳಿಂದ ಅಲಂಕರಿಸಿ ಪೂಜಿಸಿದರೂ ಗರಿಕೆ ಅಂದರೆ ದೂರ್ವೆ ಗಣೇಶನಿಗೆ ವಿಶೇಷವಾದುದು. ಗಣಪತಿ ಹಬ್ಬ ಕೇವಲ ಮನೆಗಷ್ಟೇ ಸೀಮಿತವಾಗಿದ್ದ ಸಮಯದಲ್ಲಿ ಗಣೇಶೋತ್ಸವವನ್ನು ಸಾರ್ವಜನಿಕವನ್ನಾಗಿಸಿದ ಕೀರ್ತಿ ಬಾಲಗಂಗಾಧರ ತಿಲಕರಿಗೆ ಸಲ್ಲುತ್ತದೆ. ಸಾಮರಸ್ಯದ ಜೀವನವನ್ನು ರೂಢಿಸಿ ಬ್ರಿಟಿಷರ ವಿರುದ್ಧ ಜಾಗೃತಿಯನ್ನು ಈ ಹಬ್ಬ ಮಾಡುತ್ತಿತ್ತು. ನಾಡಿಗೆ ಜಗತ್ತಿಗೆ ಮಂಗಳವಾಗಲಿ, ಎಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ಉಂಟಾಗಲಿ. ಮನುಷ್ಯರಷ್ಟೇ ಅಲ್ಲದೆ ಎಲ್ಲ ಪಶು ಪಕ್ಷಿಗಳು, ಜೀವ ಜಂತುಗಳು, ಸಸ್ಯ ಸಂಕುಲವು ಸುಖವಾಗಿರಲೆಂದು ವೇದಪ್ರಿಯನೂ ವಾದ್ಯಪ್ರಿಯನೂ ನಾದಪ್ರಿಯನೂ ಮೋದಕಪ್ರಿಯನೂ ಮಂಗಳ ಮೂರ್ತಿಯೂ ಆದ ಗಣಪತಿಯಲ್ಲಿ ಪ್ರಾರ್ಥಿಸೋಣ.
1: ಇದುವರೆಗೂ ಮತ್ತೂರು ಶ್ರೀನಿವಾಸಮೂರ್ತಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ, ಈಗ ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
1: ದೈತ್ಯ ಶಂಕುಹುಳುಗಳು ಕೂಡ ಕಾಫಿ ಬೆಳೆನಲ್ಲಿ ಕಂಡುಬರ್ತವೆ. ಇವು ಮಳೆಗಾಲದಲ್ಲಿ ಸಾಂದರ್ಭಿಕವಾಗಿ ಕಂಡುಬರುವಂಥ ಪೀಡೆ ಅಂತ ಹೇಳಬಹುದು. ಕಾಫಿ ತೋಟಗಳಲ್ಲಿ ದೈತ್ಯ ಶಂಕುಹುಳುಗಳು ಕಂಡುಬಂದರೆ ಕೆಲವು ನಿರ್ವಹಣಾ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಈ ದೈತ್ಯ ಶಂಕುಹುಳುಗಳು ಕಾಫಿಗೆ ಗಮನಾರ್ಹವಾದ ಹಾನಿಯನ್ನೇನು ಉಂಟು ಮಾಡೋದಿಲ್ಲ. ಮುಖ್ಯವಾಗಿ ಇವು ಎಳೆ ಕಾಫಿ ಗಿಡಗಳ ಎಲೆಗಳನ್ನು ತಿನ್ನೋದನ್ನ ನಾವು ಗಮನಿಸಬಹುದು. ಆದರೆ ಆ ತೋಟಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಇವು ಸಾಕಷ್ಟು ಅನಾನುಕೂಲತೆಯನ್ನು ಉಂಟು ಮಾಡ್ತವೆ. ಅಂದರೆ ಆ ಎಲೆಗಳ ಮೇಲೆ, ಹಣ್ಣುಗಳ ಮೇಲೆ ಅಂಟನ್ನು ಬಿಡೋದರಿಂದ ಅದೊಂದು ರೀತಿ ದುರ್ವಾಸನೆ ಬರೋದರಿಂದ ಕೆಲಸಗಾರರು ಅಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಉಂಟಾಗುತ್ತೆ. ದೈತ್ಯ ಶಂಕುಹುಳುಗಳನ್ನು ಸಂಗ್ರಹಿಸಿ ನಾವು ನಾಶ ಮಾಡಬೇಕಾಗತ್ತೆ. ನೇರವಾಗಿ ಅವುಗಳ ಸಂಪರ್ಕವನ್ನು ನಾವು ತಪ್ಪಿಸೋದಕ್ಕೆ ಕೈ ಕವಚಗಳನ್ನು ಧರಿಸೋದು ಬಹಳ ಮುಖ್ಯ. ಕಾಫಿ ತೋಟಗಳಲ್ಲಿ ನಾವು ತರಗೆಲೆ, ಕಳೆ ಮತ್ತು ಮರದ ದಿಮ್ಮಿಗಳನ್ನು ತೆಗೆದಾಕಬೇಕಾಗತ್ತೆ. ಯಾಕೆಂದರೆ ಈ ದೈತ್ಯ ಶಂಕುಹುಳುಗಳು ತರಗೆಲೆ, ಕಳೆ ಮತ್ತು ಮರದ ದಿಮ್ಮಿಗಳ ಆಶ್ರಯದಲ್ಲೇ ಇರ್ತವೆ. ಈ ದೈತ್ಯ ಶಂಕುಹುಳುವಿನ ಬಾಧೆಗೆ ಒಳಗಾದಂಥ ಸಸ್ಯ, ಮಣ್ಣು ಮತ್ತು ಗೊಬ್ಬರಗಳನ್ನು ಬೇರೆ ಸ್ಥಳಗಳಿಗೆ ಸಾಗಿಸೋದನ್ನು ತಪ್ಪಿಸ್ಬೇಕು. ಈ ಹುಳುಗಳನ್ನು ಬಲೆಗೆ ಬೆಳೆಸೋದಕ್ಕೆ ಒದ್ದೆಯಾದ ಗೋಣಿಚೀಲಗಳು, ಕತ್ತರಿಸಿದಂಥ ಪಪಾಯ ಹಣ್ಣಿನ ತುಂಡುಗಳು ಮತ್ತು ಪಪಾಯ ಎಲೆಗಳನ್ನು ನಾವು ಇರಿಸಬೇಕಾಗತ್ತೆ. ಹೆಚ್ಚಿನ ಸಂಖ್ಯೆಯ ಬಸವನ ಹುಳುಗಳು ಕಂಡು ಬಂದಾಗ ನಾವು ಈ ಚಿಪ್ಪು ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಉಪ್ಪಿನ ಪುಡಿಯನ್ನು ಹಾಕಬೇಕಾಗತ್ತೆ. ಈ ಪುಡಿಗಳ ಸಂಪರ್ಕಕ್ಕೆ ಬಸವನ ಹುಳುಗಳು ಬಂದಾಗ ಅವು ಸತ್ತು ಹೋಗ್ತವೆ. ಈ ದೈತ್ಯ ಶಂಕುಹುಳುಗಳ ಬಾಧೆ ತೀವ್ರವಾಗಿದ್ದರೆ ನಾವು ವಿಷದ ಉಂಡೆಗಳನ್ನು ತಯಾರಿಸಿ ತೋಟದಲ್ಲಿ ಇಡಬೇಕಾಗತ್ತೆ. ಮುಖ್ಯವಾಗಿ ನಾವು 60 ಕಿಲೋಗ್ರಾಂನಷ್ಟು ಅಕ್ಕಿ ಹೊಟ್ಟಿಗೆ 200 ಗ್ರಾಂನಷ್ಟು ಮೆಟಾಲ್ಡಿಹೈಡ್ ಪುಡಿಯನ್ನು ಬೆರೆಸ್ಕೋಬೇಕು. ಇದಕ್ಕೆ 300 ಮಿಲಿಲೀಟರ್ನಷ್ಟು ಈ ಔಡ್ಲ ಎಣ್ಣೆ ಅಥವಾ ಈ ಹರಳೆಣ್ಣೆಯನ್ನು ಸೇರಿಸಬೇಕಾಗತ್ತೆ. 5 ಲೀಟ್ರ್ ನೀರಿಗೆ 6 ಕಿಲೋ

0: ಗ್ರಾಮ್ನಷ್ಟು ಬೆಲ್ಲವನ್ನು ಸೇರಿಸಿ ಕರಗಿಸಿ ಈ ಮೊದಲು ತಯಾರಿಸಿದಂಥ ಮಿಶ್ರಣಕ್ಕೆ ಬೆರೆಸ್ಕೋಬೇಕಾಗತ್ತೆ. ಮತ್ತು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಾಲ್ಕು ಗಿಡಗಳ ನಡುವೆ ಇಡಬೇಕಾಗತ್ತೆ. ಈ ಸಣ್ಣ ಉಂಡೆಗಳು 150 ಗ್ರಾಮ್ನಷ್ಟು ತೂಕ ಇರಬೇಕಾಗತ್ತೆ. ಒಂದು ಎಕರೆಗೆ ಸುಮಾರು 400 ಉಂಡೆಗಳು ಬೇಕಾಗ್ತವೆ. 200 ಗ್ರಾಮ್ನಷ್ಟು ಮೆಟಾಲ್ಡಿಹೈಡ್ ಪುಡಿಯನ್ನು 60 ಕಿಲೋಗ್ರಾಮ್ನಷ್ಟು ಈ ದೊಡ್ಡದಾಗಿ ಕತ್ತರಿಸಿದಂಥ ಪಪಾಯದೊಂದಿಗೆ 6 ಕಿಲೋಗ್ರಾಮ್ನಷ್ಟು ಪುಡಿ ಮಾಡಿದ ಬೆಲ್ಲದ ಜೊತೆಯಲ್ಲಿ ಬೆರೆಸಿ ಇದನ್ನು ಪಪಾಯ ವಿಷದ ಉಂಡೆ ಅಂತ ಕರೀತಾರೆ. ಈ ಮಿಶ್ರಣದ 200 ಗ್ರಾಮ್ ಉಂಡೆಗಳನ್ನು ತಯಾರಿಸಿಕೊಂಡು ನಾವು ಬೇರೆ ಬೇರೆ ಪ್ರದೇಶದಲ್ಲಿ ಇಡಬೇಕಾಗತ್ತೆ. 4 ಗಿಡಗಳ ನಡುವೆ ಈ ಉಂಡೆಗಳನ್ನು ಇಡಬೇಕು. ಈ ಪ್ರಮಾಣದಲ್ಲಿ ತಯಾರಿಸಿಕೊಂಡಾಗ ನಾವು 1 ಎಕರೆ ಪ್ರದೇಶದಲ್ಲಿ ಈ ಪಪಾಯ ವಿಷದ ಉಂಡೆಗಳನ್ನು ಇಡಬಹುದು. ಈ ವಿಷದ ಉಂಡೆಗಳನ್ನು ಬಳಸಿದಾಗ ನಾವು ಕೆಲವು ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಸೂರ್ಯ ಮುಳುಗೋ ಮೊದಲು ಈ ವಿಷದ ಉಂಡೆಗಳನ್ನು ನಾವು ಇಡಬೇಕಾಗತ್ತೆ. ಬೆಳಗ್ಗೆ ಈ ಬಸವನ ಹುಳುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಏಕೆಂದರೆ ಸಾಕು ಪ್ರಾಣಿಗಳು ಸತ್ತ ಬಸವನ ಹುಳುಗಳನ್ನು ತಿನ್ನೋದನ್ನು ನಾವು ತಪ್ಪಿಸಬೇಕಾಗತ್ತೆ. ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕಾಗತ್ತೆ. ಕಾಫಿ ತೋಟಗಳಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಈ ಜೇನು ಪೆಟ್ಟಿಗೆಗಳ ಕೆಳಭಾಗದ ಬೋರ್ಡ್ಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಈ ಜೇನುಗೂಡಿನ ಉಪಕರಣಗಳು ಮತ್ತು ಬ್ರಷನ್ನು ಬಳಸಿ ಮೇಣ ಪತಂಗದ ಅವಶೇಷಗಳು ಮತ್ತು ಬೆಳವಣಿಗೆಯ ಹಂತಗಳನ್ನು ತೆಗೆದುಹಾಕಬೇಕಾಗತ್ತೆ. ಈ ಕೆಲಸವನ್ನು 10 ದಿನಕ್ಕೊಮ್ಮೆ ಮಾಡ್ತಾ ಇರಬೇಕಾಗತ್ತೆ. ಮೇಣದ ಪತಂಗ ಕೆಳಗಿನ ಬೋರ್ಡ್ನಲ್ಲಿ ಮೊಟ್ಟೆಗಳನ್ನು ಇಡೋದಕ್ಕೆ, ಆನಂತರ ಮರಿ ಮಾಡುವಂಥ ಕೋಣೆಗೆ ಹೋಗೋದಕ್ಕೆ ಬಯಸುತ್ತೆ. ಜೇನುಗೂಡಿಗೆ ಆಹಾರವನ್ನು ನಾವು ಒರಗಿಸೋದು ಬಹಳ ಮುಖ್ಯವಾದಂಥ ಅಂಶ. ಇದರಿಂದ ಜೇನು ಕುಟುಂಬಗಳನ್ನು ಶಕ್ತಿಯುತವಾಗಿ ಇರಿಸ್ಕೋಬಹುದು. ಒಂದು ಭಾಗ ಸಕ್ಕರೆಗೆ ಒಂದು ಭಾಗ ಶುದ್ಧವಾದ ನೀರನ್ನು ಸೇರಿಸಿ ಅದನ್ನು ಕರಗಿಸಿ ಆನಂತರ ಅದನ್ನು ನಾವು ಬಿಸಿ ಮಾಡಬೇಕಾಗತ್ತೆ. ಈ ರೀತಿ ಒಂದು ಪಾಕವನ್ನು ನಾವು ಜೇನುಗೂಡುಗಳಿಗೆ ಒದಗಿಸಬೇಕಾಗತ್ತೆ. ಮೇಣದ ಪತಂಗ ಮತ್ತು ಕಣಜಗಳ ದಾಳಿಯನ್ನು ತಪ್ಪಿಸೋದಕ್ಕೆ, ಹಾಗೆ ಕುಟುಂಬಗಳನ್ನು ಬಲವಾಗಿಡೋದಕ್ಕೆ ನಾವು ಆಹಾರವನ್ನು ಒದಗಿಸಬೇಕಾಗತ್ತೆ. ಈ ರೀತಿ ನಾವು ಜೇನು ಕುಟುಂಬಗಳನ್ನು ಪ್ರಬಲವಾಗಿ ಮಾಡೋದರಿಂದ ಮೇಣದ ಪತಂಗ ಮತ್ತು ಕಣಜಗಳ ದಾಳಿಯನ್ನು ತಪ್ಪಿಸಬಹುದು. ಮೇಣದ ಪತಂಗಗಳು ಕಂಡುಬಂದರೆ ಜೇನು ಪೆಟ್ಟಿಗೆಯನ್ನು ಪ್ರತ್ಯೇಕವಾಗಿ ನಾವು ನಿರ್ವಹಿಸಬೇಕಾಗತ್ತೆ. ದಾಳಿಗೆ ಒಳಗಾದಂಥ ಜೇನುಗೂಡನ್ನು ನಾಶ ಮಾಡಬೇಕಾಗತ್ತೆ. ಜೇನುಗೂಡಿನ ಒಳಗಿನ ತಾಪಮಾನದ ವ್ಯತ್ಯಾಸವನ್ನು ತಪ್ಪಿಸೋದಕ್ಕೆ ಪೆಟ್ಟಿಗೆಗಳನ್ನು ಆಗಾಗ ತೆರೆಯೋದನ್ನು ನಾವು ತಪ್ಪಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಪಿ ರಜನಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಹಸಿರೇ ಉಸಿರು.
2: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
3: ಹಸಿರು ಹಸಿರಿನ ಎಲೆ ಮೇಲೆ
1: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
3: ಮಿಂಚು ಮಿನುಗಿನ ತನಿಯ ಬನಿ.
1: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
4: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ. ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು

ಆಕಾಶವಾಣಿ ಮಡಿಕೇರಿ ಸ್ವರಮಾಧುರ್ಯ. ಇಂದು ಕೇಳೋಣ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅವರ ಕೃತಿ, ರಾಗ ಹಿಂದೋಳ ಆದಿತಾಳ.

0: ಶ್ರೋತೃಗಳೇ, ಇದುವರೆಗೆ ಸೌಮ್ಯ ಅವರ ಹಾಡುಗಾರಿಕೆಯಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅವರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪುರಿಯಾಪಟ್ಟಣ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
9: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
10: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
6: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
11: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
6: ವಿಲ್ಕೋ ಗೋಲ್ಡ್, ಕುಶಾಲನಗರ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ, ರಚನೆ ರೂಪಶ್ರೀ ಮಧುಸೂದನ್. ಈ ಬೆಳಗ್ಗೆ 10:05 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಿಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕರಾದ ಬದ್ರಿ ಪ್ರಸಾದ್.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
2: ಗಮನಿಸಿ, ಈ ಬೆಳಗ್ಗೆ ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ ಯೋಗ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಆತ್ಮಹತ್ಯೆ ಮಹಾಪಾಪ. ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

0: ಜೀವ ಅಮೂಲ್ಯವಾದದು.
1: ಶ್ರೋತೃಗಳೇ, ಈ ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827 228 2285 228 1 2 9. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ರಾಷ್ಟ್ರೀಯ ರಾಜಧಾನ್ಯಾಂ ನವದಿಲ್ಯಾಂ 18 ಬ್ರಿಕ್ಸ್ ಶಿಖರ ಸಮ್ಮೇಳನಂ ಸಂಪನ್ನಂ. ಸಮ್ಮೇಳನಸ್ಯ ಸಮಾಪನ ವೇಳಾಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷತಯಾ ನಿರೂಪಿತವಾನ್ ಯತ್ ವಿವಿಧತಾ ಎವ ಬ್ರಿಕ್ಸ್ ಸಮೂಹಸ್ಯ ಅಭಿಜ್ಞಾನಂ ಭವೇತ್, ಸಹಕಾರಃ ಅಸ್ಯ ಪ್ರೇರಣಾ ಸ್ಯಾತ್, ಅಥ ಅಸ್ಯ ಪ್ರಗತಿಃ ಸಮಗ್ರ ಮಾನವತಾಯಾಃ ಹಿತಾಯ ಭವೇತ್. ದ್ವಿದಿವಸೀಯಸ್ಯ ಅಸ್ಯ ಶಿಖರ ಸಮ್ಮೇಳನಸ್ಯ ಅಂತಿಮೇ ದಿನೆ ಸ್ವಕೀಯ ಸಮಾಪನ ಸಂಬೋಧನೆ ಪ್ರಧಾನಮಂತ್ರಿ ಅವೋಚತ್ ಯತ್ ಬ್ರಿಕ್ಸ್ ಇತಿ ನ ಕೇವಲಂ ರಾಷ್ಟ್ರಾಣಾಂ ಸಮೂಹಃ ಅಪಿತು ಸಮಾಧಾನಾನಾಂ ಏಕಂ ಪಾರಿಸ್ಥಿತಿಕೀ ತಂತ್ರಂ ವರ್ತತೆ. ತೇನ ಪ್ರತಿಪಾದಿತಂ ಯತ್ ವಿಗತಯೋಃ ದಿನದ್ವಯೋಃ ಜಾತಾಭಿಃ ಮಂತ್ರಣಾಭಿಃ ಅಯಂ ದೃಢಪ್ರತ್ಯಯಃ ಅಧಿಕಂ ಪುಷ್ಟಂಗತಃ. ಶ್ರೀಮೋದಿ ಆಶಾಂ ಪ್ರಾಕಟಯತ್ ಯತ್ ಸಮ್ಮೇಳನೆ ಸ್ವೀಕೃತಂ ನವದಿಲ್ಲಿ ಘೋಷಣಾಪತ್ರಂ ಪ್ರಕಟಿತ ದೃಷ್ಟಯೇ ಆಗಾಮಿ ಸಹಕಾರಾಯ ಚ ಸುಸ್ಪಷ್ಟಾಂ ದಿಶಂ ನಿರ್ದಿಶೇತ್. ಸಹ ಸರ್ವಾಣಿ ನಿಷ್ಪನ್ನಾನಿ ಪರಿಣಾಮಾತ್ಮಕ ಲಕ್ಷ್ಯಾಣಿ ಸಮಯಬದ್ಧ ಕಾರ್ಯೇಷು ಪರಿಣಮಯಿತುಂ ಅಂತ್ಯೋದಯ ಪ್ರಭಾವಂ ಜನಯಿತುಂ ಚ ಬಲಂ ಅದದಾತ್. ಇತಃ ಪೂರ್ವಂ ಉದ್ಘಾಟನ ಭಾಷಣೆ ಪ್ರಧಾನಮಂತ್ರಿ ಮೋದಿ ನ್ಯರೂಪ್ಯತ ಯತ್ ಬ್ರಿಕ್ಸ್ ಸಮೂಹೆ ಸುದೃಢತಾಯಾಃ ಸಂವರ್ಧನೆ ವಿಶೇಷ ಬಲಂ ದತ್ತಮಸ್ತಿ. ಯತೋ ಹಿ ವೈಶ್ವಿಕ ಸಂಕ್ರಮಣೇನ ಜಲವಾಯು ಆಪದ್ಭಿಃ ಆಪೂರ್ತಿ ಶೃಂಖಲಾ ವಿಘ್ನೈಶ್ಚ ಸ್ಪಷ್ಟೀಭೂತಂ ಯತ್ ಅದ್ಯತನಸ್ಯ ಪರಸ್ಪರ ಸಂಬದ್ಧಸ್ಯ ವಿಶ್ವಸ್ಯ ಕೋಪಿ ಸಂಕಟಃ ಕೇವಲಂ ಏಕಸ್ಮಿನ್ನೇವ ಕ್ಷೇತ್ರೇ ಸೀಮಿತಃ ನ ತಿಷ್ಠತಿ. ವಿದೇಶ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ನವದಿಲ್ಯಾಂ ಸಂಪನ್ನೇನ 18 ಬ್ರಿಕ್ಸ್ ಶಿಖರ ಸಮ್ಮೇಳನೇನ

0: ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರೆ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವಿ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಈಗ ವಾರ್ತೆಗಳ ವಿವರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಉಪಕ್ರಮದಡಿ 8ರಿಂದ 11ನೇ ತರಗತಿಯ ರಾಜ್ಯದ 215,577 ಮಕ್ಕಳಿಗೆ ಗ್ರಾಮಾನುಭವ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಈ ಕುರಿತು ಒಂದು ವರದಿ.
1: ಶಾಲಾ ಶಿಕ್ಷಣ ಮತ್ತು ಕಲಿಕಾ ಶ್ರೇಷ್ಠತೆ ಪ್ರಕಲ್ಪದಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ 100 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಹಿನ್ನೆಲೆ ಆಡಳಿತ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ಕಾರ್ಯಸೂಚಿ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣಾ ಸಂಸ್ಥೆ ಕ್ರಮಗಳು ರೈತ ಉತ್ಪಾದಕರ ಸಂಸ್ಥೆಗಳು ಕೃಷಿ ತೋಟಗಾರಿಕೆ ಪಶುಪಾಲನೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ ಕುರಿತು ಪ್ರಾಯೋಗಿಕ ಅನುಭವ ಪಡೆಯಲಿದ್ದಾರೆ. 58 ಪಿಎಂ ಶ್ರೀ ಶಾಲೆಗಳು, 60 ಕೆಪಿಎಸ್ ಶಾಲೆಗಳು, 42 ಸರ್ಕಾರಿ ಶಾಲೆಗಳು, 39 ಅನುದಾನಿತ ಶಾಲೆಗಳು ಹಾಗೂ 732 ಅನುದಾನರಹಿತ ಶಾಲೆಗಳಿಂದ ಮಕ್ಕಳನ್ನು ಆಯ್ದುಕೊಳ್ಳಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರ

0: ಸರ್ಕಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಆಡಳಿತ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ್.
1: ಅನುಭವ ಆಧಾರಿತ ಶಿಕ್ಷಣದ ಹೆಜ್ಜೆಯಾಗಿ ಗ್ರಾಮಾನುಭವ ಎನ್ನುವಂತಹ ಕಾರ್ಯಕ್ರಮ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಅನುಭವದ ಅಂತರವನ್ನು ಕಡಿಮೆ ಮಾಡುವುದಾಗಿದೆ. ನಗರ ಭಾಗದ ಆಯ್ದ ಶಾಲೆಯ ಮಕ್ಕಳು ಗ್ರಾಮೀಣ ಭಾಗಕ್ಕೆ ತೆರಳಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ, ಸಂಸ್ಕೃತಿ ಮತ್ತು ಅಲ್ಲಿಯ ಜನರ ಬದುಕಿನ ನೈಜ ಹಾಗೂ ಪ್ರಾಯೋಗಿಕ ಅನುಭವವನ್ನು ಪಡೆಯುತ್ತಾರೆ. ಕೃಷಿಯ ವಿವಿಧ ಪದ್ಧತಿಗಳು, ಮಣ್ಣಿನ ವಿಧಗಳು, ಗ್ರಾಮೀಣ ಉತ್ಪಾದನಾ ವ್ಯವಸ್ಥೆಯ ಅರಿವನ್ನು ಸಹ ಅವರು ಪಡೆಯುತ್ತಾರೆ. ರೈತ ಉತ್ಪಾದನಾ ಸಂಸ್ಥೆಗಳು ಮತ್ತು ಸ್ವಯಂ ಸಹಾಯಕ ಗುಂಪುಗಳ ಮೂಲಕ ಕೃಷಿ ಉತ್ಪನ್ನಗಳ ಮೌಲ್ಯ ಸರಪಳಿ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸುವುದು ಸಹ ಗ್ರಾಮಾನುಭವದ ಮುಖ್ಯ ಉದ್ದೇಶವಾಗಿದ್ದು, ಸ್ಥಳೀಯ ಕಲೆ, ಪರಂಪರೆ, ಸಮುದಾಯದ ಜೀವನದ ವಿವಿಧ ಆಯಾಮಗಳನ್ನ ನೇರವಾಗಿ ನೋಡುವುದರ ಮೂಲಕ ಅನುಭವಿಸಿ ರಚನಾತ್ಮಕ ಕಲಿಕೆಯಾಗಿ ಮಾರ್ಪಟ್ಟು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ.
2: ಕೇಂದ್ರ ಹಾಗೂ ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯಗಳು ರಾಜ್ಯದ ಯುವಜನರ ವೃತ್ತಿಪರ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಿದ್ದು, ಆಸಕ್ತರು ಜಾಲತಾಣ www.skillindiadigital.gov.in ಮೂಲಕ ನಾಳೆ ಒಳಗೆ ಹೆಸರು ನೋಂದಾಯಿಸಬಹುದು. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳು ಆಯೋಜಿತ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ 16 ಅಭ್ಯರ್ಥಿಗಳು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. 2028 ವಿಶ್ವ ಕೌಶಲ್ಯ ಸ್ಪರ್ಧೆ ಜಪಾನ್ನಲ್ಲಿ ನಡೆಯಲಿದ್ದು, ರಾಜ್ಯದ ಪ್ರತಿಭಾವಂತ ಯುವಜನರನ್ನು ಆಯ್ಕೆ ಮಾಡಲು ಕೌಶಲ್ಯ ಒಲಿಂಪಿಕ್ಸ್ ಆಯೋಜಿಸಲಾಗಿದೆ. ಸೇವೆ, ಸಹಾನುಭೂತಿ, ಒಳಗೊಳ್ಳುವಿಕೆ ಮತ್ತು ಸ್ವಾವಲಂಬನೆಯ ಹೊಸ ಅಧ್ಯಾಯ ಮಾತೃಶ್ರೀ ಮನೋವಿಕಾಸ ಚಿಕಿತ್ಸಾ ಕೇಂದ್ರದ ನೂತನ ಕೇಂದ್ರದ ಉದ್ಘಾಟನೆಯಿಂದ ಆರಂಭವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಗೌಡಹಳ್ಳಿಯಲ್ಲಿ ನೂತನ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಗೌರವ ಮತ್ತು ಘನತೆಯಿಂದ ಬದುಕಲು ಸಾಧ್ಯವಾಗುವಂತಹ ಸಮಾಜ ನಿರ್ಮಾಣವೇ ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಆಶಯ ಎಂದರು. ಪದ್ಮಶ್ರೀ ಪುರಸ್ಕೃತ ಡಾ ಎಸ್ಜಿ ಸುಶೀಲಮ್ಮ, ಡಾ ಸುರೇಶ್ ಹನಗವಾಡಿ, ಮಾತೃಶ್ರೀ ಮನೋವಿಕಾಸ ಸಂಸ್ಥೆಯ ಮಹಾಪೋಷಕ ಗೋಪಾಲ್ ಹೊಸೂರ್ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹಗಳು ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು, ಇಂದಿನಿಂದ 11 ದಿನಗಳ ಕಾಲ ಗಣೇಶೋತ್ಸವದ ಸಂಭ್ರಮಾಚರಣೆ. ಗೌರಿ ಗಣೇಶ ಹಬ್ಬ ಕುಟುಂಬ, ಸಂಸ್ಕೃತಿ, ಪ್ರಕೃತಿ ಮತ್ತು ಜ್ಞಾನವನ್ನು ಒಟ್ಟುಗೂಡಿಸುವ ಭಾರತೀಯ ಪರಂಪರೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ಶ್ರೀ ಗಣೇಶನನ್ನು ವಿಘ್ನವಿನಾಶಕ, ಬುದ್ಧಿ, ವಿವೇಕ ಮತ್ತು ಶುಭಾರಂಭದ ಪ್ರತೀಕವಾಗಿ ಪೂಜಿಸಲಾಗುತ್ತಿದೆ. ನಾಡಿನ ಪ್ರಸಿದ್ಧ ದೇಗುಲಗಳಾದ ಉತ್ತರ ಕನ್ನಡ ಜಿಲ್ಲೆ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ, ಗೋಕರ್ಣದ ಮಹಾಬಲೇಶ್ವರ ಕ್ಷೇತ್ರದ ಗಣಪತಿ, ಉಡುಪಿಯ ಕುಂಭಾಶಿಯ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ, ಮೈಸೂರಿನ ಕೌಶಿಕಿ ಗಣಪತಿ ಹಾಗೂ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಶಾಸ್ತ್ರೋಕ್ತ ವಿಧಿವಿಧಾನಗಳು ನಡೆಯುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಾಡಿನ ಜನತೆಗೆ ಅನೇಕ ಗಣ್ಯರು ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಮೃದ್ಧಿ ಹಾಗೂ ಸುಭಿ

0: ಭಿಕ್ಷೆಗಾಗಿ ಪ್ರಾರ್ಥಿಸಿದ್ದಾರೆ. ಅರ್ಥಪೂರ್ಣವಾಗಿ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಹಬ್ಬದ ಆಚರಣೆಗೆ ತಮ್ಮ ಸಂದೇಶಗಳಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಿಂದ ಪ್ರೇರಣೆ ಪಡೆದ ಧಾರವಾಡದ ಅಡಕಿ ಓಣಿಯ ಶ್ರೀ ಬಸವೇಶ್ವರ ಯುವಕ ಸಂಘ ಈ ಬಾರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಮೊಬೈಲ್ ವ್ಯಸನದಿಂದ ಮಕ್ಕಳು ಹಾಗೂ ಯುವಜನತೆ ದೂರವಿರುವಂತೆ ಜಾಗೃತಿ ಮೂಡಿಸಲು ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ ಎಂಬ ಮಾದರಿ ಆಂದೋಲನ ರೂಪಿಸಿದೆ. ಪುಸ್ತಕ ಸಂಸ್ಕೃತಿ ಪರಿಚಾರಿಕೆಯ ಧ್ಯೇಯದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವದ ರೂವಾರಿ ಬಾಲಗಂಗಾಧರ ತಿಲಕ್ ಅವರಿಗೆ ಗೌರವ ಅರ್ಪಿಸುತ್ತಿದ್ದಾರೆ. ಯುವಕ ಮಂಡಳದ ವಿಶ್ವಸ್ಥ ಉದಯ್ ಎಂಡಿಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸರ್ವರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಧಾರವಾಡದ ಅಡಕಿಓಣಿಯ ಶ್ರೀ ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಕಳೆದ 45 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಧ್ಯೇಯದೊಂದಿಗೆ

0: ಮಾಹಿತಿ ನೀಡಿದ್ದಾರೆ.
1: ಸರ್ವರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಧಾರವಾಡದ ಅಡಿಕೆಯೋಣಿಯ ಶ್ರೀ ಬಸವೇಶ್ವರ ಯುವಕ ಮಂಡಳದ ಸದಸ್ಯರು ಕಳೆದ 45 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಒಂದು ವಿಶೇಷ ಧ್ಯೇಯದೊಂದಿಗೆ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಸಂಪ್ರದಾಯ. ಈ ಬಾರಿ ನಾವು ಆಯ್ದುಕೊಂಡ ಧ್ಯೇಯ ಮಕ್ಕಳೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇಡೀ ದಿನದಲ್ಲಿ ಕೇವಲ 30 ನಿಮಿಷಕ್ಕೆ ಸ್ಕ್ರೀನ್ ಟೈಮ್ ಅನ್ನು ಇಳಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ ಎಂದು ನಮ್ಮ ಗಣೇಶೋತ್ಸವ ಮಂಟಪದಲ್ಲಿ ಈ ಬಾರಿ ರೂಪಕವನ್ನು ಏರ್ಪಡಿಸಿದ್ದೇವೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಪರಿಸರ ಸ್ನೇಹಿ ಜನೋಪಯೋಗಿಯಾಗಿ ಸಾಂಪ್ರದಾಯಿಕ ಜನಪದ ಕಲಾತಂಡಗಳನ್ನು ಗಣೇಶ ವಿಸರ್ಜನೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾದರಿ ಗಣೇಶೋತ್ಸವವನ್ನಾಗಿ ಆಚರಿಸುತ್ತಿದ್ದೇವೆ.
0: ಸಂಕ್ಷಿಪ್ತ ಸುದ್ದಿಗಳು. ಇಂದು ರಾಷ್ಟ್ರಭಾಷೆ ಹಿಂದಿ ದಿನಾಚರಣೆ. 1949 ಸೆಪ್ಟೆಂಬರ್ 14 ಸಂವಿಧಾನ ಸಭೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯಾಗಿ ಅಂಗೀಕರಿಸಿತು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಎರಡನೇ ತಂಡದಲ್ಲಿ 3 ಆನೆಗಳು ಅರಮನೆಗೆ ಆಗಮಿಸಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ 7 ಬಾಲಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. 3 ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಗದಗ್ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸೌರವಿದ್ಯುತ್ ಉತ್ಪಾದನಾ ಘಟಕ ಉದ್ಘಾಟಿಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗೌರಸಮುದ್ರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಕೇಂದ್ರ ಸರ್ಕಾರ ಇಕೆವೈಸಿ ಕಡ್ಡಾಯಗೊಳಿಸಿದೆ. ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸ್ವಯಂ ದೃಢೀಕರಣಕ್ಕೆ ಅವಕಾಶವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಗ್ರಾಮಾನುಭವಕ್ಕೆ 8ರಿಂದ 11ನೇ ತರಗತಿಯ 215,577 ವಿದ್ಯಾರ್ಥಿಗಳು ಆಯ್ಕೆ. ಕರ್ನಾಟಕ ಕೌಶಲ್ಯ ಒಲಿಂಪಿಕ್ಸ್ ಹೆಸರು ನೋಂದಾಯಿಸಲು ನಾಳೆ ಕೊನೆ ದಿನ. ಗೌರವ ಘನತೆಯ ಬದುಕು ಸಂವಿಧಾನದ ಆಶಯ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:16:14. ಭಾವಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಬೇರಳಿನಾಡ್ರ ಶ್ರೀ ಜೋಡು ಭಗವತಿ ದೇವಸ್ಥಾನದ ಇಂದು ಪೊಲಾಕ 10 ಗಂಟೆಗೆ ಚೌತಿ ಪೂಜೆ ನಡಪ. ಮಜ್ಜನ ಕೂಳುದಾನ ಉಂಡು ಭಕ್ತಮಾರ್ಜನೆಲ್ಲ ಬಂತು ದೇವಳ ಆಶೋಧ ಪಡೆದು ನಾಡ ತಕ್ಕ ಮಳವಂಡ ಭುವೇಶ್ ದೇವಯ್ಯ ಪಿಂಜ ಎಲ್ಲ ತಕ್ಕಂಗ ಕಟ್ಟಣಿತು.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ

0: ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರಾ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ September 9-25. ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
6: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರು ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
13: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
8: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
8: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
7: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
0: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
14: ಶಾರದಾ ಜ್ಯುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ ಗೆ ಅಪ್ ₹500 ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ₹10,000 ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ₹20,000 ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ₹10% ಆಫ್ ಸಿಗ್ತಾ ಇದೆ.
0: ಶಾರದಾ ಜ್ಯುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
15: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 rupees ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

0: ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
1: ಬೇರಳಿನಾಡರ ಶ್ರೀ ಜೋಡು ಭಗವತಿ ದೇವಸ್ಥಾನದಲ್ಲಿ ಇಂದು ಪೊಲಾಕ 10 ಗಂಟೆಗೆ ಚೌತಿ ಪೂಜೆ ನಡಪ. ಮಜ್ಜನ ಕೂಳುದಾನ ಉಂಡು ಭಕ್ತಮಾಜನೆಲ್ಲ ಬಂತು ದೇವಳ ಆಶೋದ ಪಡೆದು ನಾಡ ತಕ್ಕ ಮಳವಂಡ ಭುವೇಶ್ ದೇವಯ್ಯ ಪಿಂಜ ಎಲ್ಲ ತಕ್ಕಂಗ ಕಟ್ಟಣಿತು.
2: ಕೊಡಗು ಕುಶಾಲನಗರ ಸುತ್ತ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಂತೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
5: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026ರ ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9000590929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ನ ನೋಡಬೇಕು?
7: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನು ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
8: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದಿ ನಂಬರ್, ಸೇವ್ ಲೈಫ್ಸ್.
9: ಶ್ರೋತೃಗಳೇ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ರಚನೆಯನ್ನು ಕೇಳೋಣ. ಹಾಡಿದ್ದಾರೆ ಬಿ ಆರ್ ಛಾಯಾ.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಇದೀಗ ಒಂದು ಪ್ರಕಟಣೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ಧಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಣಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯನ್ನು ಅತ್ಯಂತ ಫಲಪ್ರದ ಹಾಗೂ ಸಫಲಗೊಳಿಸಿದ ಎಲ್ಲಾ ಸದಸ್ಯ ರಾಷ್ಟಗಳ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕಳೆದ 2 ದಿನ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯ ಪ್ರಮುಖ ಕ್ಷಣಗಳನ್ನು ಒಳಗೊಂಡ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಮೂಲಕ ಭಾರತ ಸ್ನೇಹ, ಪಾಲುದಾರಿಕೆ ಹಾಗೂ ಸಾರ್ವತ್ರಿಕ ಸಹಕಾರವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಪ್ರಧಾನಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಕ್ಷಿಯನ್, ಅಬುಧಾಬಿಯ ಯುವರಾಜ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಾಂಗ್, ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂತೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನ್ಯಾಂಡ್ ಆರ್ ಮಾರ್ಕೋಸ್ ಜೂನಿಯರ್ ಹಾಗೂ ಉಗಾಂಡಾದ ಉಪಾಧ್ಯಕ್ಷ ಜೆಸಿಕಾ ಅಲೋಪೋ ಸೇರಿದಂತೆ ಹಲವು ಪ್ರಮುಖ ಜಾಗತಿಕ ನಾಯಕರು ಪಾಲ್ಗೊಂಡಿದ್ದರು. 11 ಸದಸ್ಯ ರಾಷ್ಟಗಳು ಹಾಗೂ 10 ಪಾಲುದಾರ ದೇಶಗಳ ನಾಯಕರು ಮತ್ತು ಪ್ರಮುಖ ಅಂತಾರಾಷ್ಟೀಯ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗಸಭೆಯ ನಡುವೆ ಪ್ರಧಾನಿ ಮೋದಿ ಅವರು ಕಳೆದ 3 ದಿನಗಳಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರೊಂದಿಗೆ ಒಟ್ಟು 15 ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಬುದ್ದಿ, ಸಮೃದ್ದಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು 100 ಮಂಟಪಗಳಲ್ಲಿ

0: ಮಾಡಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವವು ಮುಕ್ತಾಯಗೊಳ್ಳಲಿದೆ. ಮೂರ್ತಿಗಳನ್ನು ಜಲಮೂಲಗಳಲ್ಲಿ ವಿಸರ್ಜಿಸುವುದು ಸೃಷ್ಟಿ ಮತ್ತು ಲಯದ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ. ಮನೆಗಳು ಮತ್ತು ಭವ್ಯ ಮಂಟಪಗಳಿಂದ ಗಣೇಶ ಮೂರ್ತಿಗಳನ್ನು ಗಣಪತಿ ಬಪ್ಪ ಮೋರಿಯ ಎಂಬ ಜಯಘೋಷಗಳು, ಭಜನೆಗಳು ಹಾಗೂ ವೈಭವದ ನೃತ್ಯ ಮೆರವಣಿಗೆಗಳ ಮೂಲಕ ನದಿ, ಸರೋವರ ಹಾಗೂ ಸಮುದ್ರಗಳತ್ತ ಕೊಂಡೊಯ್ದು ಶ್ರದ್ದೆಯಿಂದ ವಿಸರ್ಜಿಸಲಾಗುತ್ತದೆ. ಮಹಾರಾಷ್ಟದಲ್ಲಿ ಗಣೇಶೋತ್ಸವವು ಅತ್ಯಂತ ಅಪಾರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಪ್ರಮುಖ ಆಕರ್ಷಣೆಯಾಗಿ ಆಚರಿಸಲ್ಪಡುತ್ತಿದೆ. ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಗಣೇಶನು ಬುದ್ದಿವಂತಿಕೆ, ಸಮೃದ್ದಿ ಹಾಗೂ ಮಂಗಳಕರ ಆರಂಭಗಳ ಪ್ರತೀಕವಾಗಿದ್ದಾನೆ ಎಂದು ರಾಷ್ಟಪತಿ ತಿಳಿಸಿದ್ದಾರೆ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಜ್ಞಾನ ಹಾಗೂ ಸಕಾರಾತ್ಮಕತೆ ತುಂಬುತ್ತದೆ ಎಂದು ಅವರು ಬಣ್ಣಿಸಿದ್ದಾರೆ. ಈ ಪವಿತ್ರ ಹಬ್ಬವು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ನೂತನ ಸಂಕಲ್ಪಗಳೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲು ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ವಿಘ್ನೇಶ್ವರನು ದೇಶವಾಸಿಗಳೆಲ್ಲರನ್ನೂ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ದಿಯನ್ನು ಕರುಣಿಸಲಿ ಎಂದು ರಾಷ್ಟಪತಿ ಅವರು ಪ್ರಾರ್ಥಿಸಿದ್ದಾರೆ. ಒಮನ್ ಕರಾವಳಿಯ ಸಮೀಪ ವಾಣಿಜ್ಯ ಸರಕು ಸಾಗಣೆ ಹಡಗು ಎಂಟಿಎಲ್ ಗಯಾ ಮೇಲೆ ನಿನ್ನೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಒಮನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದ್ದು, ಹಡಗಿನಲ್ಲಿದ್ದ 13 ಭಾರತೀಯ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದ್ದು, ಕಾಣೆಯಾಗಿರುವ ಮತ್ತೊಬ್ಬ ಭಾರತೀಯ ನಾವಿಕನಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ತಿಳಿಸಿದೆ. ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಒಮನ್ ಅಧಿಕಾರಿಗಳೊಂದಿಗೆ ನಿಕಟ ಸಮನ್ವಯ ಸಾಧಿಸುತ್ತಿದೆ. ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಲು ತಕ್ಷಣವೇ ಉದ್ವಿಗ್ನತೆ ಶಮನಗೊಳಿಸಬೇಕು ಮತ್ತು ರಾಜತಾಂತ್ರಿಕ ಮಾತುಕತೆಗಳಿಗೆ ಆದ್ಯತೆ ನೀಡಬೇಕೆಂದು ಭಾರತ ಪುನರುಚ್ಚರಿಸಿದ್ದು, ವಾಣಿಜ್ಯ ಹಡಗುಗಳು ನಾವಿಕರು, ಸಾಮಾನ್ಯ ನಾಗರಿಕರು ಹಾಗೂ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಎಂದು ಸ್ವೀಕಾರಾರ್ಹವಲ್ಲ ಎಂದು ಪ್ರತಿಪಾದಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949ರ ಸೆಪ್ಟೆಂಬರ್ 14ರಂದು ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಹಿಂದಿ ದಿವಸ್ 2026 ಅಂಗವಾಗಿ ನವಿ ಮುಂಬೈನಲ್ಲಿ ಆಯೋಜಿಸಲಾಗಿರುವ 6ನೇ ಅಖಿಲ ಭಾರತ ರಾಜಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ದಿ ಮತ್ತು ಇತರ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಷ್ಯಾ ಕಪ್ 2026ರ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ದ 72 ರನ್ಗಳ ಭರ್ಜಿ ಜಯ ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಸಾರ್ವಕಾಲಿಕ ದಾಖಲೆಯ 8ನೇ ಬಾರಿಗೆ ಏಷ್ಯಾ ಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ 2024ರ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ದ ಅನುಭವಿಸಿದ ಸೋಲಿಗೆ ಭಾರತೀಯ ಪಡೆ ಪ್ರತ್ಯುತ್ತರ ನೀಡಿದೆ. ಏಕದಿನ ಹಾಗೂ ಟಿ20 ಎರಡೂ ಆವೃತ್ತಿಗಳನ್ನು ಒಳಗೊಂಡ ಏಷ್ಯಾ ಕಪ್ ಫೈನಲ್ ಇತಿಹಾಸದಲ್ಲೇ ಶ್ರೀಲಂಕಾ ವಿರುದ್ದ ಭಾರತಕ್ಕೆ ಲಭಿಸಿದ 6ನೇ ಜಯ ಇದಾಗಿದೆ. ಆರಂಭಿಕ ಆಟಗಾರ್ಥಿಯರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಅವರ 129 ರನ್ಗಳ ದಾಖಲೆಯ ಜೊತೆಯಾಟದ ನೆರವಿನಿಂದ ಭಾರತ ನಿಗದಿತ ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 183 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 19.4 ಓವರ್ಗಳ

0: ಲ್ಲಿ 111 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಶ್ರೀಚರಣೆ 4 ವಿಕೆಟ್ ಹಾಗೂ ದೀಪ್ತಿ ಶರ್ಮಾ 3 ವಿಕೆಟ್ ಕಸಿದು ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಅರ್ಧಶತಕದೊಂದಿಗೆ ತಂಡಕ್ಕೆ ಆಸರಿಯಾದ ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ವಿಶ್ವದ 10ನೇ ಶ್ರೇಯಾಂಕಿತ ಭಾರತೀಯ ಬಿಲ್ಲುಗಾರ ಹಾಗೂ ಸೇನಾಪಡೆಯ ಯೋಧ ಧೀರಜ್ ಬೊಮ್ಮದೇವರ ಮೆಕ್ಸಿಕೋದಲ್ಲಿ ಸಲ್ಟಿಲೋನದಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್ನಲ್ಲಿ ಸ್ವರ್ಣ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಈ ಮೂಲಕ ವಿಶ್ವಕಪ್ ಫೈನಲ್ಸ್ ಆವೃತ್ತಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಪುರುಷ ರಿಕರ್ವ್ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ 25 ವರ್ಷದ ಧೀರಜ್ ಪಾತ್ರರಾಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಶೂಟ್ಆಫ್ನಲ್ಲಿ ಜಪಾನ್ನ ನಕಾನಿಶಿ ಜುನ್ಯ ಅವರನ್ನು ಮಣಿಸಿ ಈ ಐತಿಹಾಸಿಕ ಕಿರೀಟವನ್ನು ತಮ್ಮದಾಗಿಸಿಕೊಂಡರು. ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿದ ಧೀರಜ್ ಫೈನಲ್ಸ್ನಲ್ಲಿ ವಿಶ್ವದ 20ನೇ ಶ್ರೇಯಾಂಕಿತ ನಕಾನಿಶಿ ಜುನ್ಯ ವಿರುದ್ದ 5-5 ಅಂಕಗಳ ಸಮಬಲದ ನಂತರ ಶೂಟ್ಆಫ್ನಲ್ಲಿ 10-9 ಅಂತರದಿಂದ ರೋಚಕ ಜಯ ಸಾಧಿಸಿದರು. 2010ರಲ್ಲಿ ಎಡಿನ್ಬರ್ಗ್ನಲ್ಲಿ ನಡೆದ ಕೂಟದಲ್ಲಿ ಜಯಂತ್ ತಾಲೂಕ್ದಾರ್ ಅವರು ಕಂಚಿನ ಪದಕ ಗೆದ್ದುಕೊಂಡಿದ್ದು ಈವರೆಗಿನ ಭಾರತದ ಕೊನೆಯ ಸಾಧನೆಯಾಗಿತ್ತು. 2007ರ ದುಬೈ ಆವೃತ್ತಿಯ ಮಹಿಳೆಯರ ವಿಭಾಗದಲ್ಲಿ ಡೋಲಾ ಬ್ಯಾನರ್ಜಿ ಅವರು ವಿಶ್ವಕಪ್ ಫೈನಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ದಾಖಲೆ ಬರೆದಿದ್ದರು. ಇದೀಗ ಧೀರಜ್ ಬೊಮ್ಮದೇವರ ಅವರು ಈ ಸಾಲಿಗೆ ಸೇರ್ಪಡೆಗೊಂಡ 2ನೇ ಭಾರತೀಯ ಹಾಗೂ ಪ್ರಥಮ ಪುರುಷ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಯಶಸ್ವಿ ಸಂಪನ್ನ, ಎಲ್ಲಾ ಜಾಗತಿಕ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ. ದೇಶಾದ್ಯಂತ ಶ್ರದ್ದಾಭಕ್ತಿಯೊಂದಿಗೆ ಗಣೇಶ ಚತುರ್ಥಿ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಒಮನ್ ಕರಾವಳಿ ಬಳಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ, 13 ಭಾರತೀಯ ನಾವಿಕರ ರಕ್ಷಣೆ. ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್, ಶ್ರೀಲಂಕಾವನ್ನು ಮಡಿಸಿ 8ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ. ಬಿಲ್ಲುಗಾರಿಕೆ ವಿಶ್ವಕಪ್ ಫೈನಲ್, ಭಾರತದ ಧೀರಜ್ ಬೊಮ್ಮದೇವರಿಗೆ ಐತಿಹಾಸಿಕ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಕೊಳಕೇರಿ ಕಾರಳಾನ ಇಕ್ಕ ಮಡಿಕೇರಿ ಭಗವತಿ ನಗರ್ಲು ಆಸೈಂಜ ಪೌತಿ ಕಾಂಡಂಡ ಮಂದಪ್ಪ ಇಂಗಡ ಪೊಣ್ಣು ಪಟ್ಟು ಬೋಜಕಿ ಐಂಗ ಕೈಂಜ ಇರಲು ಮರಣಪಟ್ಟಿತು. 69 ಬೈತರ ಕಾಂಡಂಡ ಪಟ್ಟು ಬೋಜಕಿ ಐಂಗಡ ತಾಮನೆ ಜಬ್ಬಂಡ ಅಕಿರಿ ಕಾರ್ಯ ಇಂದು ಮಜ್ಜನ ಓರುಗಟ್ಟೆಗ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ಲು ನಡಪ. ಕಾಕೋಟು ಪರಂಬು ಗ್ರಾಮತ್ರ ಅಮ್ಮಂಡಿರ ಪೌತಿ ಅರ್ಜುನ ಐಂಡ ಪೊಣ್ಣು ಗಂಗವ್ವ ಗೌರಿ ಐಂಗ ನಿನ್ನಾಂದು ಬೈತು ಮರಣಪಟ್ಟಿತು. 90 ಬೈತರ ಅಮ್ಮಂಡಿರ ಗಂಗವ್ವ ಗೌರಿ ಐಂಗಡ ತಾಮನೆ ನಾಪೊಕ್ಲು ನಾಟೋಳಂಡ ಇಂಗಡ ಚಾವುತಡಿನ 10 ಗಂಟೆಗೆ ತನೇ ಚೇರಂಬಾಲೆನುಳ್ಳ ಮೋವ ಪಳಂಗೆಟ್ಟಿರ ಲಾಲು ಐಂಡ ಮನೆಯಲ್ಲಿ ಬೆಚ್ಚಿತು. ಆಕಿರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಕಾಕೋಟು ಪರಂಬು ಒಕ್ಕ ಕ್ಯಾಕೊಳತು ನಡಪ. ಕುಶಾಲನಗರ ತಾಲೂಕು ಮಲ್ಲೇನಹಳ್ಳಿ ಗ್ರಾಮ ಮಾದಲಾಪುರದ ಕೆಬಿ ಧರ್ಮರಾಯ ಅವರು ನಿನ್ನೆ ನಿಧನರಾಗಿದ್ದಾರೆ. ನಿವೃತ್ತ ಸೈನಿಕರಾದ 64 ವರ್ಷ ಪ್ರಾಯದ ಕೆಬಿ ಧರ್ಮರಾಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಚಟ್ಟಿಮಾನಿ ನಿವಾಸಿ ಮುಕ್ಕಾಟಿ ಚಿಂಡನ ದಿವಂಗತ ಬೆಳ್ಳಪ್ಪ ಅವರ ಪತ್ನಿ ಬೋಜಮ್ಮ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 88 ವರ್ಷ ಪ್ರಾಯದ ಚಿಂಡನ ಬೋಜಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹ ಮೈಸೂರಿನಲ್ಲಿ ನಡೆಯಲಿದೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಬಿಟ್ಟಿಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 9606017186.
6: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣ.
4: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ

0: ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
1: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
3: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
2: ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಔಸವಾ, ಎರಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಳಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಇದು ಸುಸಮಯ. ನಿಮ್ಮ ಇರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
7: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ನಾಡಿನ ಮಾಜನಕ್ಕೆ ಚೌತಿ ನಮ್ಮರ ನಲ್ಲಾಮೆ ಮೈದಂಡ ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿ ಮಡ ಮಮತಾಜನ ಮುಖ್ಯಪಟ್ಟ ಸುದ್ದಿ. ಚೌತಿ ನಮ್ಮರ ಸಂದರ್ಭತ್ತು ಜಿಲ್ಲೆಯಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆನ ಕಾಪಾಡುವಕ್ಕೆ ಜಿಲ್ಲಾಧಿಕಾರಿಗೆ ಮನವಿ. ಗೋಣಿಕೊಪ್ಪತ್ತು ನಡೆದ ಕೈಲ್ಪೋದ ಕಳಿಕೂಟ ಪಿಂಜ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 21ನೇ ಪುಸ್ತಕ ಪತ್ತಾಯ ಕಾರ್ಯಕ್ರಮ. ಸುದ್ದಿ ರವಿವರ. ಚೌತಿ ನಮ್ಮೆ ಮಾಡುವ ಸಂದರ್ಭತ್ತು ಜಿಲ್ಲೆಯಲ್ಲಿ ಶಾಂತಿ ಪಿಂಜ ಕಾನೂನು ವ್ಯವಸ್ಥೆನ ಕಾತುಬೆಪ್ಪ ನಟ್ಟಲು ಎಲ್ಲರೂ ಸಾಕಾರ ತರುಣಂದು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಪಿಂಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ಕಟ್ಟಂಡಿತು. ಗೌರಿ ಗಣೇಶ ಮೂರ್ತಿನ ಅಳಪು ಚಿಟ್ಟಿತ್ತು. ಅದನ್ನ ನೀರಕ್ಕೆ ಬುಡಣಕ್ಕೆ ಏಕಗವಾಕ್ಷಿ ಸಮಿತಿರ ನಿಯಮತನ ಪಾಲನೆ ಮಾಡೋಂಡು ಬೋಂಡಿಯಾನ ಜಾಗತ್ತು ಬ್ಯಾರಿಕೇಡ್ ನಿರ್ಮಾಣ, CCTV ಅಳಪು ಚುಡೋ, ಪರಿಸರಕ್ಕೆ ತೊಂದರೆ ಆಕತನತ್ತ ಗಣೇಶ ಅಳಪು ಚುಡೋ, ಅಗ್ನಿಶಾಮಕ ದಳ ಆಂಬ್ಯುಲೆನ್ಸ್ ಸೇವೆ ಕೂಡದನಕ್ಕೆ ಬೋಂಡಿಯಾನ ವಿಷಯತ್ತು ಜಾಗೃತಿ ಇರೋಣ ಎಂದು ಇವು ಸಾರ್ವಜನಿಕಂಗಡಲ್ಲಿ ಅರಿಚಿಟ್ಟಿತು. ಪಿಂಜ ಕಾನೂನು ವ್ಯವಸ್ಥೆನ ಕಾತುಬೆಪ್ಪ ನಿಟ್ಟಲು ಇಂದು ಮಜ್ಜನತ್ರ ಮೀದ ದಂಡುಗಂಟಲಿಂಜ ನಡುಪಾದ್ರೆ 12 ಗಂಟೆಗತ್ತನೆ ಜಿಲ್ಲರ ಎಲ್ಲಾ ಭಾಗತ್ತು ಕಳ್ಳಂಗಡಿ, ಬಾರ್, ಹೋಟೆಲ್, ಕ್ಲಬ್ ಕಳ್ಳು ಮಾರಾಟ ನಿಷೇಧ ಮಾಡಿರೋನಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಆದೇಶ ಹೊರಡಿಸಿಟ್ಟಿತು. ಕೊಡವ ತಂಗಡ ಬೇಲು ತೋಟತನ ಉಳಿತಿಯೊಂದಣ್ಣಕ ನೆಲ್ಲು ಕಾಫಿ ಕೃಷಿನ ಮಾತ್ರ ಬೆಚ್ಚವೊಂದಲ್ಲ, ಇಡೀ ಕೊಡವ ಪಿಂಜ ಕೊಡಗು ನಾಡೂರ ಸಾಂಸ್ಕೃತಿಕ ಪರಂಪರೆ ಉಳಿತಿಯಂಡು ಪೋಪದಾಯಿತುಂಡು. ಕೃಷಿಯೇ ಮೂಲ. ಇನ್ನ ನಿಪ್ಪಕ ಕೃಷಿ ಭೂಮಿನ ಕಂಡವಂಗ ಮಾರುವುದು ಕೊಡವತನ ಅಲ್ಲ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅಣ್ಣಚಿ. ಗೋಣಿಕೊಪ್ಪ ಇಗ್ಗುತಪ್ಪ ಕೊಡವ ಸಂಗತರ ಕೈಲ್ಪೋದು ಕಳಿಕೂಟಕ್ಕೆ ಮುಖ್ಯ ಬಿಂದುವಾಯಿತು, ಕೂಡಿಯಾಡಿತು. ಇವು ತಕ್ಕ ಪರಂದತ್ತು ಇಗ್ಗುತಪ್ಪ ಸಂಗತರ ಅಧ್ಯಕ್ಷ ಅಜ್ಜಿಕುಟ್ಟಿದ ದೇವಯ್ಯ ಕಾರ್ಯಕ್ರಮತರ ಕೊರವು ಕಾರಿಕೆ ವಹಿಸಿ ತಿಂಜತ್ತು.

0: ಅಕಾಡೆಮಿರ 21ನೇ ಕೊಡವ ಪುಸ್ತಕ ಪತ್ತಾಯತನ ಅಕಾಡೆಮಿರ ಅಧ್ಯಕ್ಷ ಜನಕಣ್ಣ ಮಹೇಶ್ ನಾಚಯ ಇವು ತೊರಂದತ್ ಮಕ್ಕಕ್ಕೆ ಪುರುಡುಪಣ ಕಳಿಲ್ ಗದ್ದೈಂಗಕ್ಕೆ ಇನಾಮ್ ಕೊಡ್ತತ್ ಈ ನೇರತ್ ಇಕ್ಕುತಪ್ಪ ಸಂಘ ಪಿಂಗ ಚೋಡು ಮಾಡವಕ್ಕಕ್ಕೆ ಅಕಾಡೆಮಿರ ಆದನೆಲ್ಲ ದುಡಿ ಕೊಡ್ತತ್ ಚಬ್ಬೂಮಿ ಟ್ರಸ್ಟ್ ಆದನೆಲ್ಲ ಇಂದು ಮಜ್ಜನತ್ರ ಮೀದ ದಂಡು ಗಂಟೆಕ್ಕೆ ಪೊನ್ನಂಪೇಟೆ ಕೊಡವ ಸಮಾಜತ್ರ ಆವರಣತ್ ಸಾಹಿತಿ ಪತ್ರಕರ್ತ ಐತಿಚಂಡ ರಮೇಶ್ ಉತ್ತಪ್ಪ ಅಧ್ಯಯನ ಮಾಡಿತು ಅಳದನ ಕೊಡವ ವೀರ ಜನಾಂಗದ ಅಂತರಾತ್ಮ ಕೊಡವ ದ ಸೋಲ್ ದ ಸ್ಪಿರಿಟ್ ಆಫ್ ವಾರಿಯರ್ಸ್ ರೇಸ್ ಅನ್ನುವ ಸಂಶೋಧನಾ ಗ್ರಂಥ ಕನ್ನಡ ಪಿಂಗ ಇಂಗ್ಲಿಷ್ ಪಾಜಲು ಬಳಿಕ ಮದುಂಡು ಚಬ್ಬೂಮಿ ಚಾರಿಟೇಬಲ್ ರ ಸಂಚಾಲಕ ಚೊಟೆಕ್ಮಡ ರಾಜೀವ್ ಬೋಪಯ್ಯ ಎಂಗಡ ಕೊರವಕಾರಿಕೆ ನಡೆಪ ಈ ಕಾರ್ಯಕ್ರಮತ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಶಾಸಕ ಅಜಿಕುಟಿರ ಎಸ್ ಪೊನ್ನಣ್ಣ ಪುಸ್ತಕತನ ಬಳಿ ಪರ್ತುವ ಕಾರ್ಯಕ್ರಮದ ಶಾಸಕ ಮಂಡೇಪಂಡ ಸುಜಾ ಕುಶಾಲಪ್ಪ ಅಖಿಲ ಕೊಡವ ಸಮಾಜತ್ರ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ ಕೊಡವ ಸಮಾಜ ಒಕ್ಕೂಟದರ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಜನಿಕಂಡ ಮಹೇಶ್ ನಾಚಯ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಪ್ಪಾಂದ್ ಅರಂಜಿತ್ ಮಾಜಿ ಪಟ್ಟಾಳಕಾರಡ ಸಂಗತರ ದಂಡಾಯಿರತ 25-26ನೇ ಸಾಲರ ಕಾಲತ್ರ ಮಹಾಸಭೆ ನಿನ್ನಂದ ಮಡಿಕೇರಿಯರ ರೋಟರಿ ಸಭಾ ಬಾಡಲು ನಡೆದಿತ್ತು ವಿರಾಜಪೇಟೆ ತಾಲೂಕು ಮಟ್ಟತರ ಪ್ರಜಾಸೇವೆ ಆಂದೋಲನಾ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಪಿಎಂ ನರೇಂದ್ರ ಸ್ವಾಮಿ ಎಂಗಡ ಕೊರವು ಕಾರಿಕೆಯಲ್ಲೂ ಇದೇ ತಿಂಗ 19ದಂಗ ಪೊಲಾಕ 10:30ಗೆ ವಿರಾಜಪೇಟೆ ಸಂತ ಅನ್ನಮ್ಮ ಸ್ಕೂಲ್ರ ಪರಂಬುಲು ನಡಪ ಸಾರ್ವಜನಿಕಂಗ ಪ್ರಜಾಸೇವೆ ಅಭಿಯಾನತರ ಪ್ರಯೋಜನತನ ಪಡೆದವನಕ್ಕೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ ರಾವ್ ಅರಿಚಟಿತ್ ಅಂಚೆ ಅದಾಲತ್ರ ವಿನ್ಯತ್ರ ಸಭೆ ಇದೇ ತಿಂಗ 18:24ಗೆ ಅಂಚೆ ವಿಭಾಗತರ ವಿಭಾಗೀಯ ಕಚೇರಿಯಲ್ಲಿ ನಡಪ ಸಭೆಯಲ್ಲಿ ಅಂಚೆಕ್ಕೆ ಸಂಬಂಧಪಟ್ಟ ಎಲ್ಲಾ ತರತರ ದೂರು ನಡೆತಂಡ ಚರ್ಚೆ ನಡೆತುವ ಸಾರ್ವಜನಿಕಂಗ ಈ ತಿಂಗ 18ರೊಳಲು ಈ ದೂರನ ಅಂಚೆ ವಿಭಾಗತರ ಕಚೇರಿಗೆ ಐಕೊಂಡು ಪಿಂಗ 18ಗೆ ನಡಪ ಸಭೆಯಲ್ಲಿ ಕೂಡಿಯಾಡಲು ಒಂದು ಕೊಡಗು ಅಂಚೆ ವಿಭಾಗತರ ಅಂಚೆ ಅಧೀಕ್ಷಕಂಗ ಅರಿಚಿಟಿತ್ ಕನ್ನಡ ಪಿಂಗ ಸಂಸ್ಕೃತಿ ಇಲಾಖೆ ರಾದನೆಲ್ಲ ಕಲಾ ಸಂಗಮ ಕಾರ್ಯಕ್ರಮ ಇದೇ ತಿಂಗ 25-27ತನ ಏರ್ಪಾಡು ಮಾಡಿತು ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ ಬೆಂಗಳೂರರ ರವೀಂದ್ರ ಕಲಾಕ್ಷೇತ್ರ ಹತ್ರ ಪರಂಬುಲು ನಡಪ ಮೇಲತ್ತು ಕೂಡಿಯಾಡುವಕ್ಕೆ ಇರಾದೆ ಉಳ್ಳ ಪ್ರಕಾಶಕಂಗ ಅರ್ಜುನ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಕಚೇರಿ ಇಲ್ಲ ಕೆಪಿಪಿಪಿ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಐಕೊಲೊಂದು ಆಡಳಿತಾಧಿಕಾರಿ ಕೆಬಿ ಕಿರಣ್ ಅವು ಅರಿಚಿಟ್ಟಿತು ಇಲ್ಲಿ ಸುದ್ದಿ ಸಮಾಚಾರ ತಿಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್
3: ಇದೀಗ ಬಂದ ನಿಧನ ಸುದ್ದಿ ಚೇರಂಬಾಣೆ ಗ್ರಾಮದ ನಿವಾಸಿ ಮಳುವಂಡ ಪಳಂಗಪ್ಪ ಅಪ್ಪಸ್ವಾಮಿ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ 64 ವರ್ಷ ಪ್ರಾಯದ ಮಳುವಂಡ ಪಳಂಗಪ್ಪ ಅಪ್ಪಸ್ವಾಮಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2:30ಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು
5: ಖಂಡಿತ ಐಶೋ ತೆಕ್ಕೊಡ್ತೀನಿ ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ ಚಿನ್ನ ಅಲ್ಲೇ ತಗೊಂಡಿದ್ದು ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ
4: ವಾವ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಗೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಕೋಣಿಕೊಪ್ಪಲು ಪಿರಿಯಾಪಟ್ಟಣ
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶಿರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
10: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
12: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ ಸೌತ್ ಇಂಡಿಯಾದ ಎಲ್ಲಾ ಕಡೆ

0: Good idea. Grab the offer now. Sunita Furniture, Uliyal, Edity, Tavakkara, Kannur.
1: Sunita Furniture. Make every room a masterpiece.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ನಿಧನ ಸುದ್ದಿ. ಬಾವಲಿ ಗ್ರಾಮದ ನಿವಾಸಿ ಅರಸಪ್ಪ ಪೂಜಾರಿ ಅವರು ಇಂದು ನಿಧನರಾಗಿದ್ದಾರೆ. 97 ವರ್ಷ ಪ್ರಾಯದ ಅರಸಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: Two big takeaways for India: joint declaration and successful Modi-Xi meeting. Modi flags weaponization of tech critical minerals. Headlines, Hindustan Times. Delhi declaration adopted by BRICS members backs sovereign Palestinian state, cites the Economic Times. As Modi pitches for startup fund and incubator network, Russia proposes new insurance mechanism and grain market, writes Financial Express. Quoting the Union Home Minister, Bindan Express states 21 NDA rule states to introduce UCC by 2029. And finally, Indian hockey extends Asian dominance with the men's and women's teams defending their twin junior titles and securing qualification for the Junior World Cup, notes the Tribune. And with that, it's back to you, Anita.
1: Thank you, Shagun. And now before we end the bulletin, the headlines once again. Prime Minister Narendra Modi thanks BRICS leaders for making Delhi summit productive and outcome-oriented. Union Home Minister Amit Shah says BJP-led NDA governments in 21 states will introduce uniform civil code before 2029. Festival of Ganesh Chaturthi being celebrated across the country today with great devotion. Hindi Divas being celebrated today. Rajbhasha Awards for 2025-26 to be presented at Mumbai Conference. India condemns attack on merchant vessel off Oman coast. 13 Indian crew members rescued. Dheeraj Bommadevra scripts history by becoming first Indian male recurve archer to win gold medal at World Cup final in Mexico. And with that, we end the morning news. Have a nice day.
2: Akashvani Ayushvani ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವಿ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕೇಳಿ ಆಯುಷ್ ವಾಣಿ
3: ಕೇಳುಗರೆ ನಮಸ್ಕಾರ ಒಂದೆಲಗ ಅಥವಾ ಬ್ರಾಹ್ಮಿ ಗಿಡ ನಿಮಗೆಲ್ಲ ತಿಳಿದೇ ಇದೆ ಅಲ್ವೇ ನೆನಪಿನ ಶಕ್ತಿ ಹೆಚ್ಚು ಮಾಡುವ ಅಂಶ ಇದರಲ್ಲಿ ಇರುವ ಕಾರಣ ಇದನ್ನು ಸರಸ್ವತಿ ಸೊಪ್ಪು ಎಂದು ಹಾಗೂ ನೆಲದ ಮೇಲೆ ಹಾವಿನಂತೆ ಹಬ್ಬುತ್ತಾ ಬೆಳೆಯುವ ಕಾರಣ ಉರಗದ ಸೊಪ್ಪು ಎಂದಲೂ ಕರೆಯುತ್ತಾರೆ ಈ ಸೊಪ್ಪಿನಲ್ಲಿ ಮಾನಸಿಕ ಒತ್ತಡ ನಿವಾರಿಸುವ ಅಂಶವಿದೆ ಹಾಗೂ ಉತ್ತಮವಾಗಿ ನಿದ್ರೆ ಬರಲು ಸಹಕಾರಿಯಾಗಿದೆ ಮಕ್ಕಳಿಗೆ ಈ ಸೊಪ್ಪನ್ನು ಸೇವಿಸಲು ಕೊಟ್ಟರೆ ನೆನಪಿನ ಶಕ್ತಿ ಏಕಾಗ್ರತೆ ಹೆಚ್ಚಾಗುತ್ತದೆ ಮನೆಯ ಮುಂದೆ ಪಾಟ್ಗಳಲ್ಲಿ ನೆರಳಿರುವ ಜಾಗದಲ್ಲಿ ನೆಟ್ಟು ಸ್ವಲ್ಪ ಹೆಚ್ಚಿಗೆ ನೀರನ್ನು ಕೊಡುತ್ತಾ ಬಂದರೆ ಒಂದೆಲಗ ಚೆನ್ನಾಗಿ ಬೆಳೆಯುತ್ತದೆ ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಮರೆಗುಳಿತನ ಅಲ್ಝಿಮರ್ ಪಾರ್ಕಿನ್ಸೋನಿಸಂ ನಂತಹ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು ಹಾಗೂ ಮಕ್ಕಳಿಗೆ ತಡವಾಗಿ ಮಾತು ಬರುತ್ತಿದ್ದರೆ ಅಂತಹವರು ಬ್ರಾಹ್ಮಿಯನ್ನು ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು ಒಂದೆಲಗದ ತಂಬುಳಿ ಹಾಗೂ ಚಟ್ನಿ ಮಾಡುವ ವಿಧಾನವನ್ನ ಇಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಒಂದೆಲಗದ ತಂಬುಳಿ ಒಂದು ಹಿಡಿಯಷ್ಟು ಒಂದೆಲಗದ ಸೊಪ್ಪನ್ನು ಬೇರು ಸಮೇತ ಸಂಗ್ರಹಿಸಿಕೊಳ್ಳಬೇಕು ಬೇರಿನಲ್ಲೂ ವಿಶೇಷ ಔಷಧಿಯ ಗುಣ ಇರುವ ಕಾರಣ ಬೇರಿನೊಂದಿಗೆ ಸಂಗ್ರಹಿಸುವುದೇ ಸೂಕ್ತ ನಂತರ ಅದನ್ನು ಸ್ವಚ್ಛ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಬೇಕು 8-10 ಕಾಳು ಮೆಣಸು ಹಾಗೂ ಒಂದು ಚಿಕ್ಕ ಲೋಟದಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡು ಹುರಿದ ಒಂದೆಲಗದ ಸೊಪ್ಪಿಗೆ ಸೇರಿಸಿ ರುಬ್ಬಿಟ್ಟುಕೊಳ್ಳಬೇಕು ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ಜೀರಿಗೆ ಕೆಂಪು ಮೆಣಸು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಒಂದೆಲಗದ ಸೊಪ್ಪಿನ ಮಿಶ್ರಣವನ್ನು ಸೇರಿಸಬೇಕು ಇದಕ್ಕೆ ಗಟ್ಟಿಯಾದ 1-2 ಲೋಟದಷ್ಟು ಮಜ್ಜಿಗೆ ಹಾಗೂ ಉಪ್ಪನ್ನು ಸೇರಿಸಿದರೆ ಬ್ರಾಹ್ಮಿಯ ತಂಬುಳಿ ಸವಿಯಲು ಸಿದ್ಧವಾಗುತ್ತದೆ ಒಂದೆಲಗದ ಚಟ್ನಿ ಚಟ್ನಿ ತಯಾರಿಸುವ ಬಗ್ಗೆ ಹೇಳಬೇಕಂದ್ರೆ ಮೊದಲು ತಾಜಾ ಅಥವಾ ಶುದ್ಧಗೊಳಿಸಿದ ಒಂದೆಲಗದ ಸೊಪ್ಪನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು ನಂತರ ಸ್ವಲ್ಪ ತೊಗರಿಬೇಳೆ ಧನಿಯಾ ಕಾಳು ಹಾಗೂ ಜೀರಿಗೆ ಇವುಗಳನ್ನು ತೆಗೆದುಕೊಂಡು ಹುರಿದಿಟ್ಕೊಳ್ಬೇಕು ರುಚಿಗೆ ಅನುಸಾರ ಬೆಲ್ಲ ಉಪ್ಪು ಹುಣಸೆಹಣ್ಣು ಒಣಮೆಣಸಿನಕಾಯಿ ಹಾಗೂ 1-2 ಎಸಳು ಬೆಳ್ಳುಳ್ಳಿ ಹಾಗೂ ತೆಂಗಿನ ತುರಿಯನ್ನ ತೆಗೆದುಕೊಳ್ಬೇಕು ಇವೆಲ್ಲವನ್ನು ಒಂದೆಲಗದ ಸೊಪ್ಪಿನೊಂದಿಗೆ ಸೇರಿಸಿ ಹದವಾಗಿ ರುಬ್ಬಿದರೆ ಬ್ರಾಹ್ಮಿಯ ರುಚಿಕರವಾದ ಚಟ್ನಿ ತಯಾರಾಗುತ್ತದೆ ಇದನ್ನು ಅನ್ನದೊಂದಿಗೆ ಅಥವಾ ರೊಟ್ಟಿ ಚಪಾತಿಯೊಂದಿಗೂ ಸೇವಿಸಬಹುದು ಇನ್ನೊಂದು ಔಷಧೀಯ ಸಸ್ಯದ ಬಗ್ಗೆ ಹೇಳಬೇಕೆಂದ್ರೆ ದಾಸವಾಳದ ಎಲೆ ಇದನ್ನ ಸಂಸ್ಕೃತದಲ್ಲಿ ಜಪಾಕುಸುಮ ಅಂತ ಹೇಳಿದ್ದಾರೆ ಮನೆಯ ಮುಂದೆ ಅಲಂಕಾರಿಕವಾಗಿ ಬೆಳೆಯುವಂತಹ ದಾಸವಾಳ ಕೂದಲನ್ನು ಸೊಂಪಾಗಿ ಬೆಳೆಯಲು ಅಂಶವಿದೆ ಮೂಲವ್ಯಾಧಿಯಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ಮಾಸಿಕ ಋತುಸ್ರಾವ ಸಮಯದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತಿದ್ದರೆ ದಾಸವಾಳ ಸೂಕ್ತವಾದ ಮನೆ ಮದ್ದು ದಾಸವಾಳದ ಹೂವನ್ನ ರಾತ್ರಿ ಪೂರಾ ನೀರಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ಮಧುಮೇಹದಲ್ಲಿ ರಕ್ತದ ಅಂಶ ನಿಯಂತ್ರಣಕ್ಕೆ ಬರುತ್ತದೆ ದಾಸವಾಳ ದೇಹಕ್ಕೆ ತಂಪು ಮೇಲಿಂದ ಮೇಲೆ ಖುರ ಏಳುತ್ತಿದ್ದರೆ ದಾಸವಾಳ ಸೇವನೆ ಉತ್ತಮ ಮನೆ ಮದ್ದು ಸಂಶೋಧನೆಗಳಿಂದ ದಾಸವಾಳದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿಫಂಗಲ್ ಅಂಶಗಳಿವೆ ಎಂದು ದೃಢಪಟ್ಟಿದೆ ಇದರಲ್ಲಿ ದೇಹ ಪೋಷಣೆಗೆ ಅವಶ್ಯಕತೆ ಇರುವ ಅಮೈನೋ ಆಸಿಡ್ಗಳು ಇರುತ್ತವೆ ದಾಸವಾಳದ ಚಿಗುರು ಅಥವಾ ದಾಸವಾಳದ ಹೂವಿನಿಂದ ತಯಾರಿಸಬಹುದಾದ ಆಹಾರ ಪದಾರ್ಥವನ್ನು ತಿಳಿದುಕೊಳ್ಳೋಣ ಬನ್ನಿ ದಾಸವಾಳದ ಚಿಗುರು ಎಲೆಯನ್ನು ಒಂದು ಮುಷ್ಟಿ ಪ್ರಮಾಣದಲ್ಲಿ ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸಿಕೊಳ್ಳಬೇಕು ಹೀಗೆ ಸಂಗ್ರಹಿಸಿದ ಚಿಗುರನ್ನು ತೊಳೆದು

0: ಕೊಂಡು ಹುರಿದುಕೊಳ್ಳಬೇಕು. ಇದಕ್ಕೆ 8-10 ಕಾಳುಮೆಣಸು ಹಾಗೂ ಚಿಕ್ಕದಾದ ಅರ್ಧ ಲೋಟದಷ್ಟು ತೆಂಗಿನ ತುರಿಯನ್ನು ಮಿಶ್ರ ಮಾಡಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಒಣಮೆಣಸಿನಕಾಯಿ ಹಾಗೂ ಜೀರಿಗೆಯ ಒಗ್ಗರಣೆ ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ದಾಸವಾಳ ಸೊಪ್ಪಿನ ಮಿಶ್ರಣವನ್ನ ಸೇರಿಸಬೇಕು. ನಂತರ ಗಟ್ಟಿಯಾದ ಮಜ್ಜಿಗೆ ಮತ್ತು ರುಚಿಗೆ ಅನುಸಾರ ಉಪ್ಪನ್ನು ಬೆರೆಸಿದರೆ ದಾಸವಾಳ ಚಿಗುರಿನ ತಂಬುಳಿ ಸೇವಿಸಲು ಸಿದ್ಧವಾಗುತ್ತದೆ. ದಾಸವಾಳದ ಹೂವಿನ ತಂಬುಳಿ. ಎಲ್ಲಾ ಬಣ್ಣದ ದಾಸವಾಳದಲ್ಲೂ ಔಷಧೀಯ ಗುಣ ಇರುತ್ತದೆ. ಆದರೆ ಆಹಾರ ಪದಾರ್ಥವಾಗಿ ಬಿಳಿ ದಾಸವಾಳವನ್ನ ಬಳಸುವುದು ಸೂಕ್ತ. ಬಿಳಿ ದಾಸವಾಳವನ್ನು ತೆಗೆದುಕೊಂಡು ಕಾಳು ಮೆಣಸಿನ ಪುಡಿ ಹಾಗೂ ತೆಂಗಿನ ತುರಿಯೊಂದಿಗೆ ರುಬ್ಬಿಟ್ಟುಕೊಳ್ಳಬೇಕು. ಇದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆಯೊಂದಿಗೆ ಜೀರಿಗೆ ಒಣಮೆಣಸಿನಕಾಯಿ ಒಗ್ಗರಣೆಯನ್ನ ಮಾಡಿಕೊಳ್ಳಬೇಕು. ಈ ಒಗ್ಗರಣೆಗೆ ದಾಸವಾಳದ ಹೂವಿನ ಮಿಶ್ರಣವನ್ನ ಸೇರಿಸಿ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆ ಮತ್ತು ಉಪ್ಪನ್ನು ಬೆರೆಸಿದರೆ ರುಚಿಕರವಾದ ದಾಸವಾಳದ ಹೂವಿನ ತಂಬುಳಿ ಸವಿಯಲು ಸಿದ್ಧ. ಇದು ದೇಹಕ್ಕೆ ತಂಪು, ಉಷ್ಣ ಪ್ರಕೃತಿಯವರಿಗೆ ಉತ್ತಮ ಮನೆಮದ್ದು. ರಕ್ತವನ್ನ ಶುದ್ಧಿಗೊಳಿಸುತ್ತದೆ ಹಾಗೂ ಗ್ಯಾಸ್ಟ್ರೈಟಿಸ್ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ. ವಾತಕ್ಕೆ ಸಂಬಂಧಿಸಿದ ಕೀಲು ನೋವುಗಳಲ್ಲಿ ಇದು ಉತ್ತಮ ಮನೆಮದ್ದು. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವಿ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:35:33. ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ಇಂದು ಸಂಜೆ 6:51 ಕೃಷಿರಂಗ, ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಪಿ ರಂಜನಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಪ್ರಿಯ ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆ ಹಾಡಿದ್ದಾರೆ ಬಿಆರ್ ಛಾಯಾ. ಸಂಗೀತ ನೀಡಿದ್ದಾರೆ ಕೆವಿ ಮಹಾದೇವನ್, ಸಾಹಿತ್ಯ ಚಿ ಉದಯ್ ಶಂಕರ್.

ಇನ್ನು ಮುಂದೆ ಕೇಳೋಣ ಐಶ್ವರ್ಯ ರಂಗರಾಜನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಬ್ಜಾ ಚಿತ್ರದ ಗೀತೆ. ಸಂಗೀತ ನೀಡಿದರೆ ರವಿ ಬಸ್ರೂರ್, ಸಾಹಿತ್ಯ ಕಿನ್ನಲ್ ರಾಜ್.

ಶ್ರೋತೃಗಳೇ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:50 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

0: ಆರೋಗ್ಯ ಭಾಗ್ಯವನು ಮನಕೆ ತನುಗೆಂತಂತೆ ಹಾರೈಸು ಒಡೆ ಹಲವು ಸರಳ ನೀತಿಗಳ. ಆರೋಗ್ಯ ಭಾಗ್ಯವನು ಮನಕೆ ತನುಗೆಂತಂತೆ ಹಾರೈಸು ಒಡೆ ಹಲವು ಸರಳ ನೀತಿಗಳ. ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.
1: ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ.

ಆರೋಗ್ಯ ಭಾಗ್ಯವನು ಮನಕ್ಕೆ ತನುಗೆಂದಂತೆ. ಎಷ್ಟು ಚಂದದ ಮಾತು. ನಾವು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀವಿ. ಎಷ್ಟೋ ಸಾರಿ ನಾವು ಆರೋಗ್ಯ ಸರಿ ಇಲ್ಲ ಅನ್ನೋದು ದೇಹದ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ದೈಹಿಕ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ ಅಂತ ಡಿವಿಜಿ ಹೇಳ್ತಾರೆ. ಮನಕ್ಕೆ ತನುಗೆಂತಂತೆ, ದೇಹಕ್ಕೆ ಹೇಗಂತೀವೋ ಹಾಗೆ ಮನಸ್ಸಿನ ಆರೋಗ್ಯ ಕೂಡ ನೋಡ್ಕೋಬೇಕಾದ್ರೆ, ಹಾರೈಸುವಡೆ ನಿನ್ನ ಮನಸ್ಸಿನ ಆರೋಗ್ಯವು ಚೆನ್ನಾಗಿರಬೇಕು ಅಂತ ಅನ್ನೋದಾದ್ರೆ ಹಲವು ಸರಳ ನೀತಿಗಳ ಧಾರೈಸು. ಸಿಂಪಲ್ ಕೆಲವು ಸರಳ ಸೂತ್ರಗಳಿದ್ದಾವೆ. ಜೀವನದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಬೇಡ. ನಿಜವಾಗ್ಲೂ ಜೀವನ ಚೆನ್ನಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು ಅನ್ನೋದಾದ್ರೆ, ದೇಹದ ಆರೋಗ್ಯದ ಹಾಗೆ ಮನಸ್ಸಿನ ಆರೋಗ್ಯ ಇರಬೇಕು ಅಂತ ಅಪೇಕ್ಷೆ ಇದ್ರೆ ಸರಳ ನೀತಿಗಳನ್ನು ಪಾಲಿಸ್.

ಅಪ್ಪ ಜೀವನದಲ್ಲಿ ಯಾವುದು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಎಷ್ಟು ದೊಡ್ಡ ಮಾತು. ಮೂರೇ ಮೂರು ಸಾಕು ಸ್ವಾಮಿ. ನೆನಸಿನಲ್ಲಿ ಅಂದ್ರೆ ನಮ್ಮ ಚಿಂತನೆಯಲ್ಲಿ, ನುಡಿಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ, ನಡೆಯುವಂತಹ ರೀತಿಯಲ್ಲಿ, ನಮ್ಮ ಚಿಂತನೆಯಲ್ಲಿ ಸರಳ ರೀತಿ ಇರಲಿ, ನಮ್ಮ ಮಾತಿನಲ್ಲಿ ಸರಳತೆ ಇರಲಿ, ನಮ್ಮ ನಡತೆಯಲ್ಲಿ ಸರಳತೆ ಇರಲಿ. ಹಾಗಿದ್ದಾಗ ಪಾರಾಗು ಸುಳಿಯಿಂದ ಮಂಕುತಿಮ್ಮ, ಈ ಜೀವನ ವ್ಯವಹಾರದ ಸುಳಿಯಿಂದ ಪಾರಾಗಿ ಹೋಗ್ತೇವೆ ಅಂತ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ. ನೀವೇನ್ ಮಾಡ್ತಿರೋ ಬಿಡ್ತಿರೋ, ಜೀವನದಲ್ಲಿ ಮೂರು ಫ್ಯಾಕ್ಟ್ರಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಮೂರು ಫ್ಯಾಕ್ಟ್ರಿ ಇಟ್ಕೋಬೇಕಂತೆ ನಾವು, ಮೂರು ಫ್ಯಾಕ್ಟ್ರಿ ಯಜಮಾನರಾಗಬೇಕು ಅಂತ. ಎ ಐಸ್ ಫ್ಯಾಕ್ಟ್ರಿ ಇನ್ ಯುವರ್ ಬ್ರೈನ್, ಅಂಡ್ ಸ್ವೀಟ್ ಫ್ಯಾಕ್ಟ್ರಿ ಅನ್ನೋ ಟಂಗ್, ಅಂಡ್ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್ ಅಂತ. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಇರಬೇಕಂತೆ, ತಲೆ ಶಾಂತವಾಗಿರಬೇಕು. ಶುಗರ್ ಫ್ಯಾಕ್ಟ್ರಿ ಇನ್ ಯುವರ್ ಮೌತ್, ಮಾತು ನಯವಾಗಿರಬೇಕು, ಸಿಹಿಯಾಗಿರಬೇಕು. ಕೊನೆಗೆ ಲವ್ ಫ್ಯಾಕ್ಟ್ರಿ ಇನ್ ಯುವರ್ ಹಾರ್ಟ್, ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಿರಬೇಕು. ಅದಕ್ಕೆ ಚಿಂತನೆಯಲ್ಲಿ, ನುಡಿಯಲ್ಲಿ, ನಡೆಯಲ್ಲಿ ಕೆಲವು ಸರಳ ನೀತಿಗಳನ್ನು ಪಾಲಿಸಿದರೆ ದೇಹಕ್ಕೆ ಹೇಗೆ ಆರೋಗ್ಯವೋ ಹಾಗೆ ಮನಸ್ಸಿಗೂ ಆರೋಗ್ಯ ಆಗಿ ಈ ಸುಳಿಯಿಂದ ಪಾರಾಗ್ತೀಯಪ್ಪ ನೀನು.

ಒಡೆ ಬುಡವ ಕೀಳಲು ಬೇಡ, ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಮರವ ನೀ ನರಿಯುವಡೆ ಬುಡವ ಕೀಳಲು ಬೇಡ, ತರಿಯಬೇಡೆಲೆ ಕಡ್ಡಿಗಳ ಪರೀಕ್ಷಣಕ್ಕೆ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು, ನಿರುಕಿಸುತ ತಳಿರಲರ ಮಂಕುತಿಮ್ಮ. ಎರೆ ನೀರ ಸುರಿಗೊಬ್ಬರವ ಕೆದಕು ಪಾತಿಯನು, ನಿರುಕಿಸುತ ತಳಿರಲರ ಮಂಕುತಿಮ್ಮ.

0: ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ, ಮರವ ನೀ ನರಿಯುವಡೆ ಈ ಮರ ಎಂಥದ್ದು ಒಳ್ಳೆಯದೋ ಕೆಟ್ಟದೋ ಅಂತ ಹುಡುಕ್ಬೇಕಾದ್ರೆ ಬುಡವ ಕೀಳಲು ಬೇಡ, ಅದನ್ನು ಕಿತ್ತು ಕಿತ್ತು ಬೇರೆ ಇತ್ತು ನೋಡೋ ಕಾರಣ ಇಲ್ಲ ಗಿಡ ಚೆನ್ನಾಗಿದೆಯಾ ಅಂತ ಹೇಳೋದಕ್ಕೆ. ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ, ಎಲೆ ಕಡ್ಡಿ ಕಿತ್ತು ಹಾಕ್ಬಿಟ್ಟು ಪರೀಕ್ಷೆ ಮಾಡೋಕೆ ಹೋಗ್ಬೇಡ. ಅದಕ್ಕೇನು ಮಾಡಬೇಕು, ಬಹಳ ಸುಲಭವಾದ ಮಾತು, ಎರೆ ನೀರ ನೀರು ಹಾಕು, ಸುರಿ ಗೊಬ್ಬರವ ಗೊಬ್ಬರ ಹಾಕು, ಕೆದಕು ಪಾತಿಯನು ಮಣ್ಣು ಸಡ್ಲ್ ಮಾಡು, ನೀರು ಕಿಚ್ಚುತ್ತ ತಳಿರಾರಲ್ಲ ಮಂಕೋತಿಮ್ಮ. ನೋಡ್ಕೊಂಡಿರು, ಅದು ಗಿಡ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಅದರ ಚಿಗುರನ್ನು ನೋಡು, ತಳಿರು ಅಂದ್ರೆ ಚಿಗುರು, ಅಲರು ಅಂದ್ರೆ ಹೂವು. ಅದರ ಚಿಗುರನ್ನ ಹೂವನ್ನು ನೋಡ್ತಾ ಇರೋ ಯಾವ ಗಿಡ ಅಂತ ಗೊತ್ತಾಗ್ಬಿಡುತ್ತೆ. ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ, ಮಕ್ಕಳನ್ನು ಬೆಳೆಸೋದು ಅಂದ್ರೆ ಸಸಿ ಬೆಳೆಸಿದ ಹಾಗೆ. ಸಸಿ ದೊಡ್ಡದಾಯ್ತಾ ಇಲ್ಲ ಅಂತ ದಿನ ಯಾರು ಕಿತ್ತಿ ಕಿತ್ತಿ ನೋಡಲ್ಲ ಉದ್ದಾಯ್ತಾ ಅಂತ. ಮಣ್ಣು ಸಡ್ಲು ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಿ ಬಿಸಿಲು ಬೀಳೋಗ್ಬಿಟ್ರೆ ಮರ ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಹಾಗೆ ನಾವು ಒಂದು ಜೀವನದ ಐಶ್ವರ್ಯವನ್ನು ಗಮನಿಸಬೇಕಾದ್ರೆ ಅದಕ್ಕೆ ಬೇಕಾದಂತ ಪೋಷಣೆಯನ್ನು ಕೊಡು, ನೀರು ಹಾಕು, ಗೊಬ್ಬರ ಹಾಕು, ಮಣ್ಣು ಸಡ್ಲು ಮಾಡು, ಅದನ್ನು ಗಮನ ತೆಗೆದು ನೋಡ್ಕೋ, ಆ ಮರದ ಗುಣ ನಿನಗೇ ಗೊತ್ತಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಶ್ರೋತೃಗಳೇ, ಈಗ ಸಮಯ 9:03.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
2: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90%, ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ಅದು ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದ್ರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ಮೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. For appointments, call 0821-255-000. Save the number, save lives.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ದ ನಂಬರ್ ಯು ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
4: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
9: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ತನ್ನ ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 9:05 ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಕ್ಕಳ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ, ರಚನೆ ರೂಪಶ್ರೀ ಮಧುಸೂದನ್. 10:05 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಿಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕರಾದ ಬದ್ರಿ ಪ್ರಸಾದ್. ಸಮಯ 9:05 ಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗುವುದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿನ್ನಷ್ಟೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆಚ್ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
4: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಪರಿ ಪರಿ ಪರಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂ.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ. ರಚನೆ ರೂಪಶ್ರೀ ಮಧುಸೂದನ್,

0: ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. ಕೇಳಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ.
1: ಶ್ರುತಿರಮ್ಯವಾದ ನಾದ ತರಂಗಗಳ ಮೂಲಕ ಶ್ರೋತೃ ಹೃದಯಗಳಿಗೆ ಶ್ರಾವಣ ಮಾಸದ ವೈಶಿಷ್ಟ್ಯವಾದಂಥ ಹಬ್ಬಗಳ ವಿಶೇಷ ಹಿಗ್ಗನ್ನು ಉಣಬಡಿಸುವಂತಹ ನಾದಮಯ ಪ್ರಯತ್ನ ಈ ಸಂಗೀತ ಪ್ರಣ

ವಿಘ್ನ ವಿನಾಶಕನಾದ ಶ್ರೀ ಗಜಾನನ ಮಂಗಲ ಸ್ಮರಣೆಯೊಂದಿಗೆ ಸೌಭಾಗ್ಯ ಸಮೃದ್ಧಿ ಮಾತೃತ್ವಗಳ ಅಧಿಷ್ಠಾತ್ರಿಯಾದಂಥ ಗೌರಿದೇವಿಯ ಪಾವನ ಸಾನ್ನಿಧ್ಯದಲ್ಲಿ ಆಚರಿಸಲ್ಪಡುವ ಗೌರಿ ಗಣೇಶ ಹಬ್ಬಗಳ ವಿಶೇಷ ಸಂಗೀತ ಅನುಷ್ಠಾನ ಇಲ್ಲಿದೆ. ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹಬ್ಬ ಎಂದರೆ ಕೇವಲ ಉತ್ಸವವಷ್ಟೇ ಅಲ್ಲ, ಅದು ದೈವತ್ವದೊಂದಿಗೆ ಮಾನವ ಜೀವನದ ಪುನಃಸಂಧಾನ. ಈ ವರ್ಷವಂತೂ ಇನ್ನೂ ವಿಶೇಷ. ಸಿದ್ಧಿವಿನಾಯಕ ವಾರಣವದನ ಮಂಗಲಮೂರ್ತಿ ಗಣಪತಿ, ತನ್ನ ತಾಯಿ ಸೌಭಾಗ್ಯದಾಯಿನಿ ಕೃಪಾಸಾಗರಿ ಹರಿಸೋದರಿ ಗೌರಿಯನ್ನ ಕೂಡಿಕೊಂಡು ಈ ಈರ್ವರು ಒಂದೇ ದಿನ ನಮ್ಮ ಮನೆ ಮನಗಳಿಗೆ ಬಂದು ಬಂಧುತ್ವ ಸೌಹಾರ್ದ ಸೌಭಾಗ್ಯ ಮಂಗಲ ಚೈತನ್ಯಗಳ ಸಿರಿಯನ್ನ ತುಂಬಿ ಹರಿಸುತ್ತಿದ್ದಾರೆ. ಆ ಶ್ರೇಷ್ಠತೆಗೆ ಸಂಗೀತದ ಸಿಹಿ ಸಿಂಚನ ಇಲ್ಲಿ.

ಗಣಪತಿಗೆ ನಾದ ಮೋದಕ, ಗೌರೀ ದೇವಿಗೆ ಸಂಗೀತದ ಬಾಗಿನ ಕೊಡುವ ನಮ್ಮ ಈ ಪ್ರಯತ್ನದಲ್ಲಿ ನೀವು ಯಶೋಭಾಗಿಗಳಾಗ್ತೀರಿ ತಾನೆ. ಹಾಗಿದ್ರೆ ಬನ್ನಿ, ಹಲವು ವಿಶೇಷ ಗೀತೆಗಳ

ಪುಷ್ಪಗಳತ್ತ ಮನಸ್ಸು ಹೊರಳಿಸಿದರೆ ಆ ಪುಷ್ಪದ ವಿಶೇಷತೆ ನಮಗೆ ಥಟ್ಟನೆ ಹೊಳೆಯುತ್ತದೆ. ಹೂವೆಂದರೆ ಅದು ಪ್ರಕೃತಿಯ ನಿಷ್ಕಾಮ ಸೌಂದರ್ಯ. ತನ್ನ ವರ್ಣವನ್ನು, ಸೌರಭವನ್ನು, ಕೋಮಲತೆಯನ್ನು, ಸರ್ವಸ್ವವನ್ನು ದೇವಿ ಪಾದಗಳಿಗೆ ಸಮರ್ಪಿಸುವಂತೆ ನಮ್ಮ ಹಣ್ಣು ಬಿಮ್ಮುಗಳನ್ನೆಲ್ಲ ತೊರೆದು ಶುದ್ಧವಾದ ಭಕ್ತಿಪೂತ ಆತ್ಮಪುಷ್ಪಗಳನ್ನು ಜಗಜ್ಜನನೀಯ ಕಮಲ ಪಾದಗಳಿಗೆ ಸಮರ್ಪಿಸೋಣ.

ಸೌಭಾಗ್ಯಕ್ಕಾಗಿ ಪ್ರಾರ್ಥನೆ, ದಾಂಪತ್ಯ ಮಂಗಲಕ್ಕಾಗಿ ಸಂಕಲ್ಪ, ಕುಟುಂಬ ಕ್ಷೇಮಕ್ಕಾಗಿ ಆರಾಧನೆ, ಮಾತೃಶಕ್ತಿಯೊಂದಿಗೆ ಆತ್ಮೀಯ ಅನುಸಂಧಾನ. ಲೋಕಮಾತೆಯನ್ನ ತವರು ಮನೆಗೆ ಆಹ್ವಾನಿಸಿ ಮಗಳಂತೆ ಕಾಣುವ ಭಕ್ತಿ ಪರಾಕಾಷ್ಠೆ ಇಲ್ಲಿದೆ. ಅವಳೇ ತಾಯಿ, ಅವಳೇ ಮಗಳು. ಯದ್ಭಾವಂ ತದ್ಭವತಿ ಎನ್ನುವಂತೆ ಆಕೆಯನ್ನ ಮನೆಗೆ ಕರೆದು ಅಲಂಕರಿಸಿ ಪೂಜಿಸಿ ಮಂಗಲ ದ್ರವ್ಯಗಳನ್ನು ಸಮರ್ಪಿಸುವಂಥ ನಮ್ಮ ಶ್ರೇಷ್ಠ ಪರಂಪರೆಯಲ್ಲಿ ಭಾರತೀಯ ನಾರಿ ಜೀವನದ ಅಪೂರ್ವ ಭಾವ ಸಂಪತ್ತು ಅಡಕವಾಗಿದೆ. ಆ ಪಾವನ ಪೂಜಾ ಭಾವವನ್ನು ಹೊತ್ತ ಗೀತೆ ಪೂಜಿಸಿದಳು ಗೌರಿಯ.

ಮರಾಠರ ಶಕ್ತಿಯ ಪ್ರತೀಕವೂ ಕೂಡ. ಆಕೆ ಶಿಷ್ಟ ಪರಿಪಾಲಿನಿ, ದುಷ್ಟ ಸಂಹಾರಿಣಿ, ಮಾತೃಸ್ವರೂಪಿಣಿ ಮಹಾಶಕ್ತಿ ಚಂಡಿಕೆಯಾಗಿ ಪ್ರಕಾಶಿಸುವಂಥ ಆ ತಾಯ ಮಡಿಲಲ್ಲಿ ನಮ್ಮ ದೀನತೆಯ ಬೇಡಿಕೆ ಅವಳ ಕರುಣಾತಾಂಗ ದೃಷ್ಟಿಗಾಗಿ. ಪುಣ್ಯ ಕಟಾಕ್ಷ ಭಕ್ತ ಮನಸ್ಸಿನ ಹೃದಯ ಸ್ಪಂದನ.

ಸೌಭಾಗ್ಯದ ಸೌಹಾರ್ದದ ಮಂಗಲಾಶಯಗಳ ಪರಸ್ಪರ ವಿನಿಮಯ ಸ್ನೇಹ ಸಮ್ಮಿಲನ. ಒಬ್ಬರ ಒಲವು ಮತ್ತೊಬ್ಬರ ಗೆಲುವಾಗಲಿ, ಅವರ ಗೆಲುವು ಇವರ ನಲಿವಾಗಲಿ, ಎಲ್ಲರೂ ಒಂದಾಗಿ ಹರ್ಷಿಸಿ ಸ್ವಸ್ಥ ಸಮಾಜ ನಿರ್ಮಾಣವಾಗಲಿ, ನಮ್ಮ ಹೃದಯದಂಗಳಗಳಲ್ಲಿ ಪ್ರಚಂಡರಾಗಿ ಸಂಚರಿಸುವಂಥ ಕಾಮ ಕ್ರೋಧಾದಿ ಆರು ರಾಕ್ಷಸರ ಸಂಹಾರವಾಗಲಿ, ಎಲ್ಲೆಡೆ ನಲಿವೇ ತುಂಬಿರಲಿ, ತನ್ಮೂಲಕ ಸುದೃಢ ರಾಷ್ಟ್ರ ನಿರ್ಮಾಣವಾಗಲಿ ಎನ್ನುವ ಉದಾತ್ತ ಭಾರತೀಯ ಜೀವನ ದೃಷ್ಟಿಯೇ ಇದರ ಅಂತಃಸತ್ವ.

ಹಬ್ಬ ಅಂದ ಕೂಡಲೇ ಮೊರದ ಬಾಗಿನ ಅಥವಾ ವಾಯಿನ ಅನ್ನುವಷ್ಟು ವಿಶೇಷತೆ, ಅವೆರಡಕ್ಕೂ ಅನ್ವರ್ಥವನ್ನ ಅನನ್ಯತೆಯನ್ನ ಕಲ್ಪಿಸುವಂತಹ ವಿಶೇಷತೆ ಇಲ್ಲಿದೆ. ಇದು ಕೇವಲ ಮಂಗಲ ದ್ರವ್ಯಗಳ ವಿನಿಮಯವಲ್ಲ.

ಪಿತೃದೇವೋ ಭವ ಎನ್ನುತ್ತ ಮಾತೆಗೆ ಮೊದಲ ಆದ್ಯತೆಯ ಗೌರವ ಸ್ಥಾನವನ್ನು ಕೊಟ್ಟಿದೆ ನಮ್ಮ ಸಂಸ್ಕೃತಿ. ಮಾತೃತ್ವವೆಂದರೆ ಅದು ಸೃಷ್ಟಿಯ ಚಿರಂತನ ಚೈತನ್ಯ. ಮಡಿಲು ತುಂಬುವುದು ಎಂದರೆ ಕೇವಲ ಸಂತಾನ ಪ್ರಾಪ್ತಿಯಲ್ಲ, ಅದು ಪ್ರೀತಿ ಸಂತೋಷ ಸೌಭಾಗ್ಯಗಳ ಸುಧಾವರ್ಷ. ತಾಯಿಯ ಆಶೀರ್ವಾದದಿಂದ ಜೀವನ ಹೇಗೆ ಪರಿಪೂರ್ಣವಾಗುತ್ತದೆಯೋ ಹಾಗೆ ಜಗನ್ಮಾತೆ ಗೌರಿಯ ಕರುಣಾಕಟಾಕ್ಷದಿಂದ ಪ್ರತಿಯೊಂದು ಮನೆಯೂ ಮನವೂ ಕ್ಷೇಮ ಮಂಗಳಗಳಿಂದ ಕಂಗೊಳಿಸಲಿ. ನಾ ನಿನ್ನ ಮಡಿಲ ತುಂಬುವೆ ದೇವಿ, ನೀ ಎನ್ನ ಒಡಲ ತುಂಬು ಎನ್ನುವ ಪ್ರಾರ್ಥನೆಯೊಂದಿಗೆ

ಭಾದ್ರಪದ ಮಾಸದ ಶುಭ ಪರ್ವದಲ್ಲಿ ಗೌರೀ ದೇವಿಯನ್ನ ತವರು ಮನೆಗೆ ಆಹ್ವಾನಿಸಿ ಮಂಗಲ ಸ್ನಾನ, ಅಲಂಕಾರ, ಪುಷ್ಪಾರ್ಚನೆ, ನೈವೇದ್ಯ, ಬಾಗಿನ, ಆರತಿ ಹೀಗೆ ಮುಂತಾದ ಅನೇಕ ವಿಧಿ ವಿಧಾನಗಳಿಂದ ಪೂಜಿಸುವ ಸಂಪ್ರದಾಯ ನಮ್ಮ ಸ್ತ್ರೀ ಸಂಕುಲದ ಮಹಾಭಾಗ್ಯವೇ ಸರಿ. ಗೌರಿ ಮಂಗಲದಾಯಿನಿ, ಶಿವಶಕ್ತಿ ಸ್ವರೂಪಿಣಿ, ಜ್ಯೋತಿರ್ಮಯಿ. ಆ ಪರಂಜ್ಯೋತಿಗೆ ಆತ್ಮಜ್ಯೋತಿಯ ದ್ಯೋತಕವಾಗಿ ದೀಪಜ್ಯೋತಿ ಬೆಳಗಿಸುತ್ತಾ ಕುಂದಣದ ಕಾಂತಿಯ ಪ್ರಕಾಶ ಕೂಡಿದ ಆರತಿಯ ನೆತ್ತುತ್ತ ದೂರೀಕರೋತು ದುರಿತಂ ಗೌರೀಚರಣ ಪಂಕಜಂ ಎಂಬ ನಂಬುಗೆಯ ಪ್ರಾರ್ಥನೆಯೊಂದಿಗೆ ತಾಯ ಅಡಿಕಂಜಗಳಿಗೆ ನೆತ್ತಿಯ ನೊತ್ತುತ್ತಾ ಪ್ರಾರ್ಥ

ಕೇಳಿದರಲ್ಲ ಈ ಗೀತೆಯ ನಾದಾಮೋದವನ್ನ? ಹಾ, ಆಮೋದ ಅಂದ ಕೂಡಲೇ ಹಬ್ಬಗಳಲ್ಲಿ ನಮ್ಮ ಸಂಭ್ರಮವನ್ನ ನೂರ್ಮಡಿಗೊಳಿಸುವಂಥ ಮಂಗಲ ಕಲಶ, ಹಸಿರು ತೋರಣ, ಭಾವದೈಸಿರಿಯ ರಂಗೋಲಿ, ಪುಷ್ಪಾಲಂಕಾರ, ದೀಪ ಪ್ರಜ್ವಲನ ಎಲ್ಲವೂ ಥಟ್ಟನೆ ನೆನಪಾಗುತ್ತದೆ. ಇವೆಲ್ಲವುಗಳ ಜೊತೆಗೆ ನಮ್ಮ ಮನೆ ಮನಗಳನ್ನು ಶುದ್ಧೀಕರಿಸಿಕೊಂಡು ಆತ್ಮೀಯತೆಯಿಂದ ಆಹ್ವಾನ ಮಾಡಿದರೆ ಎಲ್ಲೋ ದೂರದ ಲೋಕದಲ್ಲಿ ನಿಹಿತವಾಗಿರುವ ದೈವತ್ವ ಎಂದೆನಿಸದೆ ನಮ್ಮ ಭಕ್ತಿ ಪರಾಕಾಷ್ಠೆಗೆ ಒಲಿದ ಆತ್ಮೀಯ ಆತ್ಮಬಂಧುವಾಗಿ ಗಣಪ ಆಗಮಿಸುತ್ತ

ಸ್ವಾಮಿ ಚಿತ್ತೈಸಿದರೆ ಏನೆಲ್ಲ ಸಂಭ್ರಮಗಳಿಂದ ಬರಮಾಡಿಕೊಳ್ಳಬಹುದು, ನಮ್ಮ ಭಕ್ತಿಯೇನು ಭಾವವೇನು, ಈ ದಿನ ನಮ್ಮ ಮನೆಗೆ ಬಂದಿರುವಂತಹ ಗಣಪತಿಯನ್ನ ಯಾವ ಯಾವ ರೀತಿಯಲ್ಲಿ ನಾವೆಲ್ಲ ಸಂಭ್ರಮಿಸಿ ಸಮರ್ಚಿಸುತ್ತಿದ್ದೇವೆ.

ಗಣೇಶೋತ್ಸವ ಅಂದರೆ ಅದು ಮಂಗಲ ನಾಮಸ್ಮರಣೆಯ ಉತ್ಸವವೂ ಹೌದು. ಓಂ ಗಂಗಣಪತಯೇ ನಮೋ ನಮಃ ಎನ್ನುವ ಮಂತ್ರೋಚ್ಚಾರದಲ್ಲಿ ವಿನಾಯಕನ ಪ್ರಾರ್ಥನೆಯೊಂದಿಗೆ ಕಾರ್ಯಸಿದ್ಧಿಯ ಆಶಯವೂ ಆತ್ಮಸಮರ್ಪಣೆಯ ಭಾವವೂ ಸೊಗೈಸಿ ಮೇಳೈಸಿದೆ. ಆ ಎಲ್ಲ ಭಾವದಳೆಗಳನ್ನು ಪೋಣಿಸುತ್ತಾ ಗಣಪತಿಗೆ ನಮೋ ನಮೋ ಎನ್ನೋಣ.

ಗೌರಿ ಗಣೇಶ ಹಬ್ಬಗಳ ಈ ಮಂಗಳಮಯ ಗೀತಯಾತ್ರೆಯ ನಿರ್ಮಲತೆಯ ಸಂಕೇತವಾದ ಮುತ್ತು, ಅಮೂಲ್ಯ ಸಂಪತ್ತಿನ ದ್ಯೋತಕ ರತ್ನ, ಸಮೃದ್ಧಿ ಸಂಕೇತವಾದ ಪಚ್ಚೆ, ದೀಪ್ತಿಯ ಸಂಕೇತವಾದ ಹವಳ, ಎಲ್ಲಕ್ಕೂ ಮೀರಿದ ಸರ್ವ ಸಂಪತ್ತು ನಿರ್ಮಲ ಭಕ್ತಿ ತುಂಬಿದ ಹೃದಯ, ಇವೆಲ್ಲವನ್ನ ಒಂದೇ ಆವಲಿಯಲ್ಲಿ ಪೋಣಿಸಿ ಮುತ್ತು ರತ್ನ ಪಚ್ಚೆ ಕೆಂಪುಗಳಿಂದ ಅಲಂಕರಿಸಿದಂಥ ಭಕ್ತ ಮಾನಸ ಜ್ಯೋತಿಯ ತಾಯ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡುತ್ತಾ ಈ ಪಾವನ ಗೀತ ಮಾಲಿಕೆಯ ಮುಂದಿನ ಭಾವದಿಳೆಯನ್ನ ಸಂಭ್ರಮಿಸೋಣ.

ಮಂಗಲ ಸ್ಮರಣೆಯೊಂದಿಗೆ ಆರಂಭವಾದ ಈ ಸಂಗೀತಯಾನ ಗಣನಾಥನ ಪಾದಾರವಿಂದಗಳಿಗೂ ಗೌರೀದೇವಿಯ ಸೌಮ್ಯ ಸಾನ್ನಿಧ್ಯಕ್ಕೂ ನಮ್ಮ ಪ್ರೀತಿ ಭಕ್ತಿಗಳನ್ನು ಸಮರ್ಪಿಸಿದೆ. ಶಂಕರಿಯ ಕರುಣಾಲವಾಲದಲ್ಲಿ ಪಾವನಗೊಂಡು ಸೌಭಾಗ್ಯ ಸಮೃದ್ಧಿಗಳ ಮಂಗಳ ಕಾಮನೆಯೊಂದಿಗೆ ಆರತಿಯ ದಿವ್ಯ ಜ್ಯೋತಿಯಲ್ಲಿ ಸಂಪನ್ನತೆಯನ್ನು ಕಂಡಿದೆ. ಗೌರಿ ಗಣೇಶರ ಅನುಗ್ರಹದಿಂದ ನಮ್ಮ ಸಕಲ ವಿಘ್ನಗಳು ಕಳೆದು ಹೋಗಲಿ, ಸರ್ವತ್ರ ಮಂಗಳವಾಗಲಿ, ಕುಟುಂಬಗಳಲ್ಲಿ ಪ್ರೀತಿ ಸೌಹಾರ್ದ ಕ್ಷೇಮ ಸಮೃದ್ಧಿಗಳು ಸಂವರ್ಧಿಸಲಿ, ಪ್ರತಿಯೊಂದು ಹೃದಯದಲ್ಲೂ ಭಕ್ತಿ ಜ್ಯೋತಿ ನಿರಂತರ ಪ್ರಜ್ವಲಿಸಲಿ.

ಗಣಪತಿರ್ ಮಂಗಲಂ ದದ್ಯಾತ್ ಗೌರಿ ಸೌಭಾಗ್ಯಮಾವಹೇತ್ ಶಿವಶಕ್ತಿ ಸದಾ ಪಾತಾಂ ಸರ್ವಮಂಗಲಮಸ್ತು ನಃ ಎನ್ನುವ ಮಂಗಲಾಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ.

0: ಗೌರಿದೇವಿಗೆ ಜಯವಾಗಲಿ, ಗಣಪತಿಗೆ ಜಯವಾಗಲಿ. ಗಣಪತಿ ಬಪ್ಪ ಮೋರಯ್ಯ, ಮಂಗಲಮೂರ್ತಿ ಮೋರಯ್ಯ, ಶ್ರೀಮಾತ್ರೇ ನಮಃ.
1: ಗೌರಿಸುತ ಗಾನಾಮೃತ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ. ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್, ಗಾಯನ ಭೂಮಿಕಾ ಭಾರದ್ವಾಜ್, ಶ್ರುತಿ ಬಿಎನ್, ಶ್ರುತಿ ಶಿವಪ್ರಕಾಶ್, ಚಂದ್ರಿಕಾ ಎಸ್, ಬಿಎಸ್ ನಿರಂಜನ್ ಮತ್ತು ಫಣಿರಾಜ್ ಶಿವಶಂಕರ್. ವಾದ್ಯ ಸಹಕಾರದಲ್ಲಿ ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ತಬಲಾ ಡಿ ಕಾರ್ತಿಕ್, ಕೀಬೋರ್ಡ್ ಬಿಆರ್ ಪ್ರಕಾಶ್, ರಿದಮ್ ಪ್ಯಾಡ್ ವೆಂಕಟೇಶ್ ನಾಯ್ಡು, ಧ್ವನಿ ಮುದ್ರಣ ಹಾಗೂ ಸಂಕಲನ ಜಿ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
0: ಆಕಾಶವಾಣಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಗಣೇಶ ಬಂದ ಕಾಯಿ ಕಡುಬು ತಂದ. ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿ ವಿಶೇಷ ಕಾರ್ಯಕ್ರಮ.
2: ಆತ್ಮೀಯ ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
3: ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ?
2: ನೋಡಿ, ಹೀಗಂತ ಕೇಳ್ತಾ ಕೇಳ್ತಾನೆ ಪ್ರೀತಿಯಿಂದ ಎಲ್ಲ ಕೇಳುಗರ ಮನೆ ಮನಗಳಿಗೆ ಲಗ್ಗೆ ಹಾಕಿದವರು ನಮ್ಮ ಪ್ರೀತಿಯ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು ಇವತ್ತು ನಿಮ್ಮನೆಗೆ ಬರ್ತಾ ಇದ್ದಾರೆ. ಹೇಗೆ ಅಂತೀರಾ? ಆಕಾಶವಾಣಿ ಮೂಲಕ ಈಗ ನಮ್ ಜೊತೆಯಾಗಿದ್ದಾರೆ, ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಗಣೇಶ ಹಬ್ಬದ ಯಾವೆಲ್ಲ ವಿಷಯಗಳನ್ನ ವಿಶೇಷವಾಗಿ ನಿಮ್ಮ ಮುಂದೆ ತರ್ತಾರೆ, ಬನ್ನಿ ಕೇಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬದ್ರಿ ಪ್ರಸಾದ್ ಅವರೇ.
4: ಹೇಮಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೂ ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಇಬ್ಬರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
2: ಧನ್ಯವಾದ ಸರ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ದಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಿಮ್ಮ ಧ್ವನಿಯಲ್ಲಿ ಒಂದು ಗಣೇಶನನ್ನ ಸ್ತುತಿಸ್ತಾ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಹಬ್ಬದ ವಿಶೇಷಗಳನ್ನ ತಿಳಿಸ್ಬಿಡಿ ಸರ್.
4: ಖಂಡಿತ. ನಾನು ಮುಖಪುಟ ಅನ್ನೋ ಸಿನಿಮಾಗೆ ಅಜಂ ನಿರ್ವಿಕಲ್ಪಂ ಅಂತ ರೂಪಾಯಿಯವರದು ಸಿನಿಮಾ ಅದು ಮುಖಪುಟ. ಸೊ ಆ ಸಿನಿಮಾದಲ್ಲಿ ಅಜಂ ನಿರ್ವಿಕಲ್ಪಂ ಅನ್ನೋ ಒಂದು ಹಾಡು ಹೇಳಿದ್ದೀನಿ. ಸೊ ಅದರದ್ದು ಒಂದು 4 ಸಾಲು ಹಾಡಕ್ಕೆ ಇಷ್ಟಪಡ್ತೇನೆ.

0: ಧನ್ಯವಾದ ಸರ್. ನಿಮ್ಮ ನೋಡಿದ್ರೇನೆ ಈಗಾಗ್ಲೇ ಹಬ್ಬ ಆಚರಣೆ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೇಗೆ ಆಚರಿಸಿದ್ರಿ ಸರ್?
1: ಗೌರಿ ಗಣೇಶ ಹಬ್ಬ ಅಂದ್ರೇನೆ ಸಡಗರ ಸಂಭ್ರಮ ಅಲ್ವಾ? ಸೊ ಹಾಗಾಗಿ ಒಂದ್ ತಿಂಗಳ ಮುಂಚೆನೆ ನಮ್ಗೆ ಸಂಭ್ರಮ ಶುರುವಾಗ್ಬಿಟ್ಟಿರುತ್ತೆ. ಅಂದ್ರೆ ಹಿಂದಿನ ದಿನ ಹೋಗಿ ಗೌರಿ ಗಣೇಶನೆಲ್ಲ ತಗೊಂಬಂದು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಬೆಳಗ್ಗೆನೆ ಹಬ್ಬ ಆಚರಣೆ ಮಾಡಿಕೊಂಡು ಇವಾಗ ನಿಮ್ ಸ್ಟುಡಿಯೋಗೆ ಬಂದಿದ್ದೀನಿ.
0: ಹಬ್ಬದ ಶಾಪಿಂಗ್ಗೆ ನೀವೇ ಹೋಗ್ತೀರಾ?
1: ಖಂಡಿತ, ನಮ್ಮನೆ

0: ಎಲ್ಲ ಅತಿಥಿಗಳು ಬರ್ತಾನೆ ಇರ್ತಾರೆ.
1: ಸೊ
0: ನಾ ಹೋಗ್ತಾರೋ ನಾನು ಬರ್ತೀನಿ ನಿಮ್ ಜೊತೆ, ಓಕೆ ಬನ್ನಿ. ಸೊ ಒಟ್ಟಿಗೆ ಹೋಗ್ಬಿಟ್ಟು
1: ನಾವೇ ಹೋಗಿ ಅದನ್ನೆಲ್ಲ ಆರಿಸಿ ತರೋದಿದೆಯಲ್ಲ, ಅದೇ ಒಂಥರ ಖುಷಿ.
0: ಹಬ್ಬ ಖುಷಿಗಿಂತ ಇನ್ಯಾವುದು,
1: ನಾವೇ ಹೋಗಿ ತಂದಾಗ ಅದು ಇಮ್ಮಡಿ ಆಗತ್ತೆ. ಹಾಗೆ ಗಣೇಶನ ಮೂರ್ತಿ ತರೋದ್ರಲ್ಲೂ ಕೂಡ ನೀವು ಪರ್ಟಿಕ್ಯುಲರ್?
0: ಹಾ ಪರ್ಟಿಕ್ಯುಲರ್, ಯಾಕೆಂತಂದ್ರೆ ಇವಾಗ ಸುಮಾರು ಐಡಲ್ಸ್ ಇಟ್ಟಿರ್ತಾರ, ಮೂರ್ತಿಗಳಿರುತ್ತೆ, ಅದರಲ್ಲಿ ಒಂದ್ ಗಣೇಶ ಮಾತ್ರ ನನ್ ತಗೋ ಅಂತಾನೆ.
1: ಹೌದು,
0: ಆ ಕರೆ ಬಂದ ತಕ್ಷಣನೇ ತಗೊಂಡು.
1: ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಕಣ್ಣಿಗೆ ಅಂದವಾಗಿ ಕಾಣಿಸುವಂತ ಗಣೇಶ ಅಲ್ಲ, ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳೋ ಗಣೇಶ ನೀವು ತಗೊಂಡ್ ಬರ್ತೀರಾ ಅಂತ ನೋಡಿ ಅಲ್ವಾ. ಗಣೇಶನ ಅನುಗ್ರಹ ಅಲ್ಲಿಂದಾನೆ, ಕರ್ಕೊಂಡು ಹೋಗಪ್ಪ ಬರ್ತೀನಿ ನಿಮ್ ಮನೆಗೆ.
0: ಅವನ ಅನುಗ್ರಹ ಇಲ್ದೇ ಇದ್ರೆ ಯಾವ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಹಾಗೆ ಅವನ ಆಶೀರ್ವಾದ ಸದಾ ಎಲ್ರ ಮೇಲೂ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ.

0: ಗಣೇಶ ಹಬ್ಬ ಅಂದ್ರೆ ಸ್ಪೆಷಲ್, ಅದ್ರಲ್ಲೂ ಗಣೇಶ ಅಂತ ಹೇಳಿದ್ರೆ ಮಕ್ಕಳ ದೇವರು ಅಂತ ಹೇಳಿ ಅಲ್ವಾ. ಗಣೇಶನ ಹಬ್ಬ ಅಂತ ಹೇಳಿದ್ರೆ ಒಂದ್ ಕ್ಷಣ ಎಲ್ಲೋ ನಾವು ಬಾಲಿ ಕೊಟ್ಟೋಗ್ತೀವಿ, ನಾವೆಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋಂಥದ್ದೆಲ್ಲ ಅವಾಗ ನಮ್ಮ ಮನ್ಸಿಗೆ ಬಂದ್ಬಿಡತ್ತೆ. ನೀವು ಕೂಡ ನಿಮ್ ಬಾಲ್ಯದಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ, ಅವಾಗೆಲ್ಲ ಯಾವ್ಯಾವ ವಿಶೇಷ ಇರ್ತಾ ಇತ್ತು ಅಂತ ಹೇಳಿ ನೆನ್ಪಿಸ್ಕೊಳ್ಳೋದಾದ್ರೆ ಈ ದಿನ
1: ಬಾಲ್ಯದಲ್ಲಿ ನೆನ್ಪಿಸ್ಕೊಳ್ಳೋದಾದ್ರೆ ನಾವು ನಮ್ಮ ರೋಡ್ ನಲ್ಲೆಲ್ಲ ಗಣೇಶ ನೆಡ್ತಾ ಇದ್ವಿ.
0: ಇದೇ ವಿಶೇಷ.
1: ಅದೇ ವಿಶೇಷ. ಅವಾಗ ಏನು ಸಡಗರ ಅಂದ್ರೆ, ನಮ್ಮನೆಗೆ ಗಣೇಶ ತಗೊಂಬರೋದಲ್ದೆ ನಮ್ ರೋಡ್ಗೆ ದೊಡ್ಡ ಗಣೇಶ ತರಬೇಕು ಅಂತ. ಅವಾಗ ಮಾರ್ಕೆಟ್ಗೋ ಎಲ್ಲೋ ಹೋಗಿ ಎಲ್ಲಿಟ್ಟಿರ್ತಾರೋ ಅಲ್ಲಿ ನೋಡ್ಕೊಂಡು ಅದನ್ನ ಒಂದು ಟೆಂಪೋನಲ್ಲೋ ಒಂದ್ ವ್ಯಾನ್ ಅಲ್ಲೋ ತಗೊಂಡ್ ಬಂದು ಅದನ್ನೆಲ್ಲ ಅಲಂಕರಿಸಿ ಅಲ್ಲಿಗೆಲ್ಲ ಈ ಕಡೆ ಆ ಕಡೆ ಒಳ್ಳೆ ಪರ್ವತಗಳ ತರ ಇರೋ ತರ ಆ ತರದೆಲ್ಲ
0: ಬೇರೆ ಯಾವ ರೋಡಿನ ಗಣೇಶ ಚೆನ್ನಾಗಿರುತ್ತೆ.
1: ಆಮೇಲೆ ಲೈಟಿಂಗ್ ಹೆಂಗಿರುತ್ತೆ ರಾತ್ರಿ ಹೊತ್ತು ಆತರ. ಅಂಡ್ ಅವತ್ತಿನ ದಿನ ಏನ್ ವಿಶೇಷ ಅಂದ್ರೆ, ಎಷ್ಟು ಜಾಸ್ತಿ ಮನೆಗಳಿಗೆ ನಾವು ಹೋಗಿ ಗಣೇಶ ನೋಡ್ತೀವಿ ಅಂತ, ಗೌರಿ ಗಣೇಶ ನೋಡ್ತೀವಿ ಅಂತ ನಾವು ಲೆಕ್ಕ ಮಿನಿಮಮ್ ಟು ಮಿನಿಮಮ್ 101 ಅಂತ ಹೋಗ್ಲೇಬೇಕು, 101 ಗಣೇಶ ನೋಡ್ಲೇಬೇಕು ಅಂತ.
0: ಎಲ್ಲ ಸ್ನೇಹಿತರೆಲ್ಲ ಗುಂಪು ಕಟ್ಕೊಂಡು ಹೋಗ್ತಾ
1: ಎಲ್ಲ ಒಟ್ಟಿಗೆ, ಅವಾಗ ಚಿಕ್ಕ ಚಿಕ್ಕವರು ಎಲ್ಲ ಹೋಗ್ತಿರ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು, ಆಂಟಿ ನಿಮ್ ಮನೇಲಿ ಗಣೇಶ ಇಟ್ಟಿದ್ದೀರಾ? ಹ್ಞೂ ಬಿಟ್ಟಿದ್ವಿ ಬನ್ನಿ. ಸೊ ಅಲ್ಲಿ ಹೋದ ತಕ್ಷಣ ಅವರೇನೋ ಇದು ಚರ್ಪ್ ಮಾಡಿರೋರು, ಆ ಚರ್ಪ್ ಎಲ್ಲ ಕೊಡೋರು, ಅಲ್ಲಿ ತಿನ್ಕೊಂಡು ಗಣೇಶನ್ ನಮಸ್ಕಾರ ಹಾಕಿ.
0: ಗಣೇಶನ್ ನೋಡೋದ್ ಒಂದ್ ಖುಷಿ, ಆದ್ರೆ ಆ ಚರ್ಪ್ ತಿನ್ನೋದು
1: ಇನ್ನೊಂದ್ ಖುಷಿ. ಆಮೇಲೆ ಪಾಪ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು, ಎಲ್ಲ ಹುಡುಗರು ಬರ್ತಾರೆ ಅಂತ ಅವರು ಕಡುಬು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು. ನಾವ್ ಅಲ್ಲಿಗೆ ಇಸ್ಕೊಂಡ್ಬಿಟ್ಟು ಒಂದ್ ನಮಸ್ಕಾರ ಮಾಡ್ಬಿಟ್ ಗಣೇಶಂಗೆ ಮುಂದಿನ.
0: ಸೊ ಗಣೇಶನ್ಗೂ ಕಡುಬು, ಗಣೇಶನ್ ನೋಡಕ್ ಹೋದ್ ಮಕ್ಕಳಿಗೂ
1: ಕಡುಬು.
0: ಆಮೇಲೆ ಅವಾಗೆಲ್ಲ ಗಣೇಶನ್ ಹಬ್ಬ ಅಂತ ಹೇಳಿದ್ರೆ ಈ ಹಾಡ್ ಹೇಳೋದು, ತಮಟೆ ಶಬ್ದ, ಅದಕ್ಕೆ ಡಾನ್ಸ್ ಅವೆಲ್ಲ ಇರ್ತಾ ಇತ್ತು. ನೀವು ಕೂಡ ಅದೆಲ್ಲ ಮಾಡಿದ್ದೀರಾ?
1: ಅಂದ್ರೆ ಇದು ವಿಸರ್ಜನೆ ಟೈಮ್ ಅಲ್ಲಿ, ವಿಸರ್ಜನೆ ಟೈಮ್ ನಲ್ಲಿ ನಾ ಹೇಳದ್ನಲ್ಲ ನಿಮ್ಗೆ, ಒಂದ್ ಟೆಂಪೋನಲ್ಲೋ ಅಥವಾ ಒಂದ್ ವ್ಯಾನ್ ಅಲ್ಲೋ ಇಟ್ಕೊಂಡ್ಬಿಟ್ಟು ಗಣೇಶನ, ಅವಾಗ ಜೋರ ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತೆಲ್ಲ ಹೇಳ್ಕೊಂಡು ಅವಾಗ ಎಲ್ಲ ಜೋರಾಗಿ ಗಲಾಟೆ ಮಾಡ್ಕೊಂಡು ಸಂಭ್ರಮ ಅದು. ಆಮೇಲೆ ಎಲ್ಲ ಯಾರ್ಯಾರು ರೋಡ್ ಅಲ್ಲಿ ಹೋಗ್ತಿರ್ತಾರೋ ಎಲ್ಲ ನಮ್ ಗಣೇಶ ಎಲ್ಲ ನೋಡ್ಕೊಂಡು ಎಲ್ಲ ಕೈ ಮುಕ್ಕೊಂಡು
0: ಖುಷಿ ಅಲ್ವಾ, ನಮ್ ಕಡೆ ನೋಡ್ತಾ ಇದಾರೆ ಖುಷಿ.
1: ಆಮೇಲೆ ನೋಡಿ ನಮ್ ಗಣೇಶ ಹೆಂಗಿದೆ ಅಂತ. ಅವಾಗ ಅಲ್ಲೇ ನನ್ಗೆ ಇವತ್ತಿಗೂ ಜ್ಞಾಪಕ ಇದೆ, ಅಲ್ಲೇ ಸ್ಪಾಟ್ ನಲ್ಲೇ ಲಿರಿಕ್ಸ್ ಸುಮ್ನೆ ಏನ್ ಬರುತ್ತೋ ಸುಮ್ನೆ, ಅಲ್ಲಿ ನೋಡು ಗಣೇಶ ಅಂತ, ಇಲ್ಲಿ ನೋಡು ಗಣೇಶ ಆತರ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿರೋದು, ಒಂಥರ ಎಲ್ಲ ಹೋಮ್ಲಿ ಆಗಿರೋದು. ಯಾಕಂದ್ರೆ ಇಡೀ ನನ್ನ ಸ್ನೇಹಿತರು ಎಲ್ರು ಎಲ್ಲ ಚೆನ್ನಾಗಿರೋದು. ಇಟ್ ವಾಸ್
0: ಗಣೇಶನ್ ಹಬ್ಬ ಅಂತ ಹೇಳಿ ಮಾಡುವಾಗ ಈ ಮಂಗಳಾರತಿ ಸಮಯದಲ್ಲಿ ಎಲ್ಲ ಒಂದ್ ಹಾಡ್ ಹೇಳಿ, ಗಣಪತಿ ಹಾಡ್ ಹೇಳಿ ಅಂತ ಹೇಳ್ತಾರಲ್ವಾ, ಆ ಸಮಯದಲ್ಲೆಲ್ಲ ನೀವ್ ಹಾಡ್ತಾ ಇದ್ರಿ?
1: ಖಂಡಿತ, ನನ್ಗ ಅವಾಗೆಲ್ಲ ಸ್ಟೇಜ್ ನಲ್ಲಿ ನೀವ್ ಹಾಡ್ಲೇಬೇಕು ಹಾಡ್ಲೇಬೇಕು ಅಂತ ಒಂದ್ ಕಾರ್ಡ್ಲೆಸ್ ಕೊಟ್ಟು.
0: ಸೊ ಅವಾಗಿಂದನೇ ಎಲ್ಲರಿಗೂ ಗೊತ್ತಿತ್ತು.
1: ಹೌದು, ಚಿಕ್ಕ ವಯಸ್ಸಿಂದ.
0: ಎಷ್ಟು ವಯಸ್ಸಿಗೆ ಶುರು ಮಾಡಿದ್ರಿ ನೀವು ಹಾಡ್ ಹೇಳಿ?
1: ನನ್ ಜ್ಞಾಪಕ ಇದಂಗೆ ಲೈಕ್ 3 years ಇಂದನೇ ಹಾಡಕ್ ಶುರು ಮಾಡಿದ್ದೆ. ಯಾಕಂದ್ರೆ ನಮ್ದು ಮ್ಯೂಸಿಕಲ್ ಫ್ಯಾಮಿಲಿ, ನಮ್ಮಮ್ಮನೆ ನಂಗೆ ಮೊದಲ ಯಾವಾಗ್ಲೂ ಗುರು ನಮ್ಮಮ್ಮನೆ, ಎನ್ ಶಾರದಾ ಅಂತ ಅವ್ರ ಹೆಸರು. ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಆಸ್ಥಾನ ವಿದ್ವಾನ್ ಚಿಂತಲ್ಪಲ್ಲಿ ರಾಮಚಂದ್ರ ರಾವ್ ಅಂತ ಇದ್ರು, ಅವ್ರ ಶಿಷ್ಯ ನಮ್ಮಮ್ಮ.
0: ನೋಡಿ, ಅವರ ಹೆಸರು ಶಾರದಾ, ಶಾರದೆಯ ಅನುಗ್ರಹ ಅವ್ರ ಮೇಲೆ.
1: ಖಂಡಿತ ಖಂಡಿತ.
0: ಹಂಗಿದ್ರೆ ನಿಮ್ಗೆ ಈ ಸಂಗೀತದ ಮೊದಲ ಪಾಠ ನಿಮ್ ತಾಯಿಯವರಿಂದನೇ?
1: ಖಂಡಿತ, ನಮ್ ತಾಯಿಯಿಂದನೇ. ಹಾಗೆ ಮ್ಯೂಸಿಕ್ ಫ್ಯಾಮಿಲಿ ಅಂತ ಹೇಳದಲ್ಲ, ನಮ್ಮ ಅಕ್ಕನು ಆಕಾಶವಾಣಿ ಸಿಂಗರ್, ಅವ್ರ ಹೆಸರು ಎನ್ ಮೀರಾ ಅಂತ. ಅವರು ಸುಮಾರು ವರ್ಷಗಳೆಲ್ಲ ಆಕಾಶವಾಣಿಯಲ್ಲೆಲ್ಲ ಹಾಡಿದ್ದಾರೆ. ಅಂಡ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯಲ್ಲೇ ನಾವು

0: ಗಳೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಿದ್ವಿ. ಅಮ್ಮ ಹಂಗೆ ಸಾಹಿತ್ಯ ಎಲ್ಲ ಬರೆಯೋರು, ಹಾಡ್ ರಚಿಸೋರು, ಅದಕ್ಕೆ ರಾಗ ಕೂಡ ಹಾಕಿ ಸೈಮಿಲ್ಟೇನಿಯಸ್ ಆಗಿ ಆಮೇಲೆ ಹೇಳಿ ತೋರ್ಸೋರು, ಇದು ಹೇಳ್ತೀನಿ ನೋಡಿ ಹೆಂಗಿದೆ ಅಂತ. ಅವಾಗ ನಾವೇ ಅದನ್ನೆಲ್ಲ ಕಲ್ತ್ಕೊಂಡು ಆತರ ಸುಮಾರು
1: ಸಂಗೀತದ ವಾತಾವರಣ ನಿಮ್ಗೆ ಮನೆಯಲ್ಲೇ ಇತ್ತು, ಸೋ ಬಳುವಳಿಯಾಗಿ ಹಾಗೆ ಬಂತು. ಜೊತೆಗೆ ನಿಮ್ ಪರಿಶ್ರಮ ಈ ದಿನ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿರುವಂತದ್ದು
0: ಅಪ್ಪ ಅಮ್ಮನ ಆಶೀರ್ವಾದ, ಹಾಗೆ ದೇವರ ಕೃಪೆ. ಯಾಕೆಂದ್ರೆ ಖಂಡಿತ, ಯಾಕೆಂದ್ರೆ ಎಷ್ಟೋ ಜನ ನಾವು ಏನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ. ನನ್ಗೆ ಸಂತೋಷ ತಂದ್ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾಲೇಜ್ ಡೇಸ್ ಅಲ್ಲಿ. ಸೊ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರೋದನ್ನ ಆದ್ನಲ್ಲ ಆಗ್ಸಿದ್ರಲ್ಲ ದೇವ್ರು.
1: ಸೊ ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಈಗಲೇ ಕೊಟ್ಬಿಟ್ರಿ. ನಾನು ಕೇಳೋಣ ಅನ್ಕೊಂಡಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್ ಅಂತ.
0: ಡೆಫಿನೆಟ್ಲಿ ಬೈ ಚಾಯ್ಸ್,
1: ಇಷ್ಟಪಟ್ಟು ಆಗ್ಬೇಕು ಅನ್ಕೊಂಡ್ರಿ. ಆದ್ರಿ
0: ಇಷ್ಟಪಡೋದು ಒಂದೇ ಅಲ್ಲ, ಇವಾಗ ನಾವ್ ಇಷ್ಟಪಟ್ಟರು ನಾ ಹೇಳದ್ನಲ್ಲ ಅವನ್ ತಥಾಸ್ತು ಅಂದ್ರೆ
1: ಖಂಡಿತ
0: ಅಷ್ಟೇ. ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ,
1: ಎಷ್ಟೋ

0: ಮಟ್ಟಕ್ಕೆ ತಂದು ನಿಲ್ಸಿರುವಂತದ್ದು.
1: ಅಪ್ಪ ಅಮ್ಮನ ಆಶೀರ್ವಾದ, ಹಾಗೆ ದೇವರ ಕೃಪೆ. ಯಾಕೆಂದ್ರೆ ಖಂಡಿತ, ಯಾಕೆಂದ್ರೆ ಎಷ್ಟೋ ಜನ ನಾವು ಏನೋ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ವಾ. ನನ್ಗೆ ಸಂತೋಷ ತಂದ್ಕೊಟ್ಟಿರೋದು ಏನಪ್ಪ ಅಂತಂದ್ರೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಕಾಲೇಜ್ ಡೇಸ್ ಅಲ್ಲಿ. ಸೊ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರೋದನ್ನ ಆದ್ನಲ್ಲ, ಆಗ್ಸಿದ್ರಲ್ಲ ದೇವ್ರು.
0: ಸೊ ನೋಡಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಈಗಲೇ ಕೊಟ್ಬಿಟ್ರಿ. ನಾನು ಕೇಳೋಣ ಅನ್ಕೊಂಡಿದ್ದೆ, ಬೈ ಚಾಯ್ಸ್ ಬೈ ಚಾನ್ಸ್ ಅಂತ.
1: ಡೆಫಿನೆಟ್ಲಿ ಬೈ ಚಾಯ್ಸ್,
0: ಇಷ್ಟಪಟ್ಟು ಆಗ್ಬೇಕು ಅನ್ಕೊಂಡ್ರಿ. ಆದ್ರಿ
1: ಇಷ್ಟಪಡೋದು ಒಂದೇ ಅಲ್ಲ, ಇವಾಗ ನಾವ್ ಇಷ್ಟಪಟ್ರು ನಾ ಹೇಳದ್ನಲ್ಲ, ಅವನ್ ತಥಾಸ್ತು ಅಂದ್ರೆ
0: ಖಂಡಿತ
1: ಅಷ್ಟೇ. ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ.
0: ಎಷ್ಟೋ ಜನ ಅನ್ಕೊಂಡಿರ್ತಾರೆ ಆಗಲ್ಲ. ಸೊ ಆ ವಿಷಯದಲ್ಲಿ ನೀವು ಅದೃಷ್ಟವಂತ, ಏನ್ ಅನ್ಕೊಂಡ್ರು ಅದಾಗಿದ್ದೀರಾ.
1: ಖಂಡಿತ.

0: ಬದ್ರಿ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು.
0: ನೀವು ಹಿನ್ನೆಲೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದ್ ಹೇಗೆ?
1: ಆಕ್ಚುಲಿ ನಾನು ನನ್ನ ಮೊಟ್ಟ ಮೊದಲನೇ ಹಾಡು ಹಿನ್ನೆಲೆ ಗಾಯಕನಾಗಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಒಂದು ಸಿನಿಮಾ,
0: ಜಗ್ಗೇಶ್ ಅವ್ರ ಸಿನಿಮಾ,
1: ಅದರಲ್ಲಿ ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರು. ರಾಜೇಶ್ ರಾಮನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸ್ನೇಹಿತರವರು ಅಂಡ್ ಅತ್ಯಂತ ಕ್ಲೋಸ್ ಫ್ರೆಂಡ್ ಕೂಡ, ಅವ್ರು ಕಂಪೋಸ್ ಮಾಡಿದ್ದು. ಈ ಹಾಡ್ನ ದೊಡ್ಡರಂಗೇಗೌಡರು ರಚನೆ ಮಾಡಿದ್ರು. ಯಾವ್ಯಾವ ಸಂಬಂಧ ಹೆಂಗೆಂಗೋ ಏನು, ಹಣೆ ಬರಹ ಕಂಡವ್ರು ಯಾರು ಅಂತ ಅದನ್ನ ನಾನು ಟ್ರ್ಯಾಕ್ ಹಾಡಕ್ಕೆ ಅಂತ ಹೋಗಿದ್ದು. ಹಾಡಿದೆ ನಾನು ಆ ಸಾಂಗ್ನ, ಅದೊಂದು ಎರಡು ಸಾಲ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಸೊ ಹಾಡ್ತೀನಿ ಅದನ್ನ.

0: ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿದ್ರಂತೆ ಆ ಸಾಂಗ್ಗೆ. ಅಂಡ್ ಆ ಸಾಂಗ್ನ ನಮ್ಮ ಪ್ರೀತಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡಬೇಕು ಅಂತ ಆಗಿತ್ತು. ಕಲ್ಯಾಣ್ ಕುಮಾರ್ ಅವ್ರು ಕೇಳ್ಬಿಟ್ಟು ಯಾರಿದು ಹಾಡಿರೋದು ಸಾಂಗ್ ಅಂತ ಕೇಳಿದ್ರಂತೆ. ಸರಿ ಹೇಳದ್ರಂತೆ, ಬದರಿ ಪ್ರಸಾದ್ ಅಂತ ಹಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವಾಯ್ಸು ಎಕ್ಸ್ಪ್ರೆಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಇವ್ರದೇ ಇಟ್ಕೊಳ್ಳಿ ಅಂತ ಹೇಳದ್ರಂತೆ ಕಲ್ಯಾಣ್ ಕುಮಾರ್ ಅವರು. ತಕ್ಷಣನೇ ನಾನೇ ಅದ್ಯಾವುದೋ ಒಂದು ಫಂಕ್ಷನ್ ಅಲ್ಲಿದ್ದೆ, ನಂಗೆ ರಾಜೇಶ್ ರಾಮನಾಥ್ ಅವರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಬದರಿ ಪ್ರಸಾದ್ ಅವರೇ, ಒಂದು ಸಂತೋಷಕರವಾದ ವಿಷಯನ ನಿಮ್ಗೆ ನಿಮ್ ಜೊತೆ ಹಂಚ್ಕೋಬೇಕು, ಅದಕ್ಕೆ ಫೋನ್ ಮಾಡಿದೆ ಅಂತ. ಹೇಳಿ ಸರ್ ಏನು? ತಕ್ಷಣ ಹೇಳಿದ್ರು ಅವರು, ನಿಮ್ ಸಾಂಗ್ ರಿಟೈನ್ ಆಗಿದೆ ನಿಮ್ ವಾಯ್ಸ್ ನಲ್ಲಿ. ಸೊ ದಟ್ ವಾಸ್ ಅಲ್ಟಿಮೇಟ್, ಅತ್ಯಂತ ಸಂತೋಷ ಆಯ್ತು ನಂಗೆ, ಏನ್ ಖುಷಿಗೆ ಎಣೆನೇ ಇಲ್ಲ, ಯಾಕೆಂದ್ರೆ ಅದ್ ನನ್ ಫಸ್ಟ್ ಸಾಂಗ್, ನಂಗೆ ತುಂಬಾನೇ ಸಂತೋಷ ಆಯ್ತು.
1: ಹಾಗೆ ನೀವು ಹೇಳಿದ್ರೆ ಕಾಲೇಜ್ ದಿನಗಳಲ್ಲಿ ನನಗೆ ಆ ಒಂದು ಕನಸು ಬಂತು, ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ. ಆಗ ನಿಮ್ಮ ತಯಾರಿ ಯಾವ ತರ ಇತ್ತು? ಯಾಕಂತ ಹೇಳಿದ್ರೆ ನೀವು ಅನ್ಕೊಂಡ್ಬಿಟ್ಟಿದ್ರಿ ನಾನು ಹಿನ್ನೆಲೆ ಗಾಯಕ ಆಗ್ಬೇಕು ಅಂತ ಹೇಳಿ, ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಜೊತೆ ಜೊತೆಗೇನೆ ಸಾಕ್ತಾ ಇರ್ಬೇಕಾಗತ್ತಲ್ವಾ? ಹೇಗೆಲ್ಲ ನೀವು ಮಾಡ್ಕೊಂಡ್ರಿ ಸರ್? ಆಗ
0: ಫಿಲಂ ಸಾಂಗ್ಸ್ ನ ಅಭ್ಯಾಸ ಮಾಡೋದು, ಅದು ಯಾವ ಧಾಟಿನಲ್ಲಿ ಹಾಡಿದ್ದಾರೆ ಆ ಧಾಟಿನಲ್ಲಿ ಹಾಡಕ್ ಪ್ರಯತ್ನ ಪಡೋದು. ಆಮೇಲೆ ಇದ ಅಲ್ಲೇನೋ ಸರಿ ಹೋಗಿರಲ್ಲ, ಆವಾಗ ತಿರ್ಗಾ ಒಂದ್ಸರ್ತಿ ಕೇಳ್ಕೊಂಡು ಮತ್ತೆ ಅದನ್ನ ಪ್ರಯತ್ನ ಪಟ್ಟು ಅದನ್ ಅದೇ ತರ ಹಾಡಕ್ ಆದಾಗ ಸಿಗೋ ಸಂತೋಷ ಇದೆಯಲ್ಲ, ಅಪಾರ. ಅದು ನಾ ತಯಾರಿ ಮಾಡ್ಕೊಂಡು ಆಮೇಲೆ ಒಂದು ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ನಾನ್ ವಿನ್ನರ್. ಸೊ ಅದಕ್ಕೆ ಫೈನಲ್ಸ್ಗೆ ರಾಜ ನಾಗೇಂದ್ರ ಅವ್ರು ಬಂದಿದ್ರು ಜಡ್ಜ್ ಆಗಿ. ಶಿಲೆಗಳು ಸಂಗೀತವ ಹಾಡಿದೆ,
1: ಹಾಡ್ದೆ.
0: ಸೊ ಫೈನಲ್ಸ್ಗೆ ಅದು ಹಾಡಬೇಕು ಅಂತ ಅದನ್ನ ಹಾಡಿದ್ದೆ.
2: ಶಿಲೆಗಳು

0: ಅದನ್ನ ಹಾಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ರಾಜನ್ ಮತ್ತೆ ನಾಗೇಂದ್ರ ಅವ್ರಿಗೆ, ತುಂಬಾ ಚೆನ್ನಾಗಿ ಹಾಡದ್ರಿ ಅಂತೆಲ್ಲ ಹೇಳಿದ್ರು ನಂಗೆ. ಥ್ಯಾಂಕ್ ಯು ಸರ್ ಅಂತ. ನಾಳೆ ನೀವೇನಾದ್ರೂ ಫ್ರೀ ಇದ್ದು ನಮ್ಮ ಸ್ಟುಡಿಯೋಗೆ ಬರ್ಬೋದಾ ಅಂತ ಕೇಳಿದ್ರು.
1: ಅದಕ್ಕಿಂತ
0: ಇನ್ನೇನು, ಖಂಡಿತ ಬರ್ತೀನಿ ಸರ್, ಇಟ್ಸ್ ಮೈ ಪ್ಲೆಷರ್, ಮೈ ಆನರ್. ಆಮೇಲೆ ಸ್ಟುಡಿಯೋಗೆ ಹೋದಾಗ ಅದು ಒಂದು ಒಳ್ಳೆ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ಪ್ರಸಾದ್ ಸ್ಟುಡಿಯೋನಲ್ಲಿ ತುಂಬಾ ದೊಡ್ಡ ಹಾಲು, ಎಲ್ಲ ಮ್ಯೂಸಿಷಿಯನ್ಸ್ ವಿತ್ ಫುಲ್ ಆರ್ಕೆಸ್ಟ್ರಾ. ನೋಡಿದ ತಕ್ಷಣನೇ ಓ ಏ ಇಷ್ಟು ಜನ ಇದ್ದಾರೆ ಅನ್ನೋ ಒಂದು ಫೀಲ್. ಬಟ್ ನನಗೇನು ಅದರಿಂದ ಏನು ತೊಂದರೆ ಇಲ್ಲ, ಯಾಕೆಂತಂದ್ರೆ ನಾವು ಹಾಡೋದು ಇಂಪಾರ್ಟೆಂಟ್ ಅಷ್ಟೇ, ಎಲ್ಲ ಖುಷಿ ಪಡ್ತಾರೆ.
1: ಗೊತ್ತಿರ್ಲಿಲ್ಲ
0: ಬಟ್ ಸ್ಟಿಲ್ ನಮ್ಗೆ, ನನ್ಗೆ ಅವಾಗ್ಲೇ ನಾನು ಸ್ಟೇಜ್ ಮೇಲೆ ಹಾಡಿ ಸುಮಾರು ಜನರ ಮುಂದೆ ಎಲ್ಲ ಹಾಡೋ ಅಭ್ಯಾಸ ಇತ್ತು.
1: ಬಟ್ ಸ್ಟುಡಿಯೋ ಕಲ್ಪನೆ ಇರ್ಲಿಲ್ಲ ನಿಮ್ಗೆ, ಸ್ಟುಡಿಯೋ ಹೇಗಿರುತ್ತೆ ಅನ್ನೋ ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ಸ್ಟೇಜ್ ಅಲ್ಲೆಲ್ಲ ಹಾಡ್ತಾ ಇದ್ರಿ, ಬೇರೆ ಕಡೆ ಹಾಡ್ತಾ ಇದ್ರಿ. ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಇದು ಮೊದಲ ಅನುಭವ.
0: ಇದು ಟ್ರ್ಯಾಕ್ ಹಾಡಿದ್ದ ಸರಿ. ಆಮೇಲೆ ಹೋದ ತಕ್ಷಣ ಸಾಂಗ್ ಕೊಟ್ರು ನನಗೆ. ಸರಿ, ಆ ಸಾಂಗ್ ನ ನಾಗೇಂದ್ರ ಅವ್ರು ಕೊಟ್ರು, ಸಾಹಿತ್ಯನ ಬರ್ಕೊಂಡು ಆಮೇಲೆ ಟ್ಯೂನ್ ನ ಕೇಳಿಸಿದ್ರು, ಹೇಳ್ಕೊಟ್ರು ನಂಗೆ, ಅದನ್ನು ಕಲ್ತ್ಕೊಂಡು. ಸೊ ಐ ವಾಸ್ ರೆಡಿ ವಿತ್ ದ ಸಾಂಗ್. ಆಮೇಲೆ ರಾಜನ್ ಅವರು ಆ ಕಡೆಯಿಂದ ಬಂದು ಕೇಳಿದ್ರು, ಅವ್ರು ರೆಡಿ ಇದಾರಾ ಅಂತ ಕೇಳಿದ್ರು, ಸಿಂಗರ್ ರೆಡಿ ಇದಾರಾ ಅಂತ. ರೆಡಿ ಇದಾರೆ ಸರ್ ಅಂತಂದ್ರು. ಆಮೇಲೆ ಹಾಲ್ ನಲ್ಲಿ ಎಲ್ಲಾ ಅಸೆಂಬಲ್ ಆದ್ರು, ಒಂದಷ್ಟು ಜನ ವಯಲಿನಿಸ್ಟ್ಗಳು, ಒಂದ್ 60 ಜನ ವಯಲಿನ್, ಆ ಕಡೆ ಪರ್ಕಷನ್, ಈ ಕಡೆ ಸ್ಟ್ರಿಂಗ್ಸ್, ಮೇಲ್ ಕೋರಸ್, ಫಿಮೇಲ್ ಕೋರಸ್, ಈ ತರ ಫುಲ್ ಎಲ್ಲ ಇರ್ತಾರೆ. ಕಂಡಕ್ಟ್ ಮಾಡ್ತಾ ಇದ್ರು. ನಾನ್ ಕಂಫರ್ಟಬಲ್ ಆಗಿ ಹಾಡ್, ನನ್ಗೆ ಆ ಹಾಡ್ ಮೇಲೆ ಗಮನ ಇತ್ತು. ಅವ್ರು ಹೇಳಿದ ತಕ್ಷಣ ಇದನ್ನ ಚೆನ್ನಾಗಿ ಹಾಡ್ಬೇಕು ನಾನು, ಎಲ್ಲರ ಪ್ರಶಂಸೆ ಪಡಿಬೇಕು ಅಂತ. ಆಮೇಲೆ ಅದು ಫ್ಲೋರ್ ರಿಹರ್ಸಲ್, ಅದು ರಿಹರ್ಸಲ್ ಆಯ್ತು, ಟೇಕ್ ಹೋಗೋಣ ಅಂತ ಟೇಕ್ ಆಯ್ತು. ಟೇಕ್ ಆದ್ಮೇಲೆ ಮತ್ತೆ ಒಂದ್ಸರ್ತಿ ಅಲ್ಲೇ ಫ್ಲೋರ್ ನಲ್ಲಿ ಜೋರಾಗಿ ಮ್ಯೂಸಿಕ್ ಸ್ಪೀಕರ್ ಅಲ್ಲಿ ಹಾಕಿ ಮತ್ತೆ ಕೇಳ್ತೀವಿ ಎಲ್ಲರೂ. ಸೊ ಎಲ್ಲರೂ ಬಂದು ನಿಂತಿದ್ವಿ, ಪ್ಲೇ ಮಾಡಿದ್ರು ಸಾಂಗ್ ನ. ಪ್ಲೇ ಮಾಡಿದ ತಕ್ಷಣ ಜೋರಾಗ, ಅದೇ ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ನನ್ನ ವಾಯ್ಸ್ ಆ ತರ ಒಳ್ಳೆ ಏನು ಅಂತಾರೆ ಬೋರ್ಗರಿಸ್ತಾ ಇತ್ತು ಸ್ಟುಡಿಯೋನಲ್ಲಿ ಸ್ಪೀಕರ್ ನಲ್ಲಿ. ಇದ್ರಲ್ಲಿ ಕೇಳಿದ್ದು ತುಂಬಾನೇ ಸಂತೋಷ ಕೊಡ್ತು. ಅಂಡ್ ಎಲ್ಲಾರು ತುಂಬಾ ಸಂತೋಷ ಪಟ್ರು, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್, ತುಂಬಾ ಚೆನ್ನಾಗಿ ಹಾಡಿದೀರಾ.
1: ಯಾವ ಹಾಡೋದು ಅಂತ ಹೇಳಿ ನೆನಪಿ?
0: ಬಂಗಾರದ ಮನೆ ಅಂತ ಸಿನಿಮಾ, ಅದು ನೀ ಪ್ರೇಮ ಕೈದಿ ಅಂತ.

0: ಆ ಜಗವನೇ ನಾನು ನಿನ್ನ ಪ್ರೀತಿ ಬಂಧಿ ಎಂದಿಗೂ.
1: ನೋಡಿ, ಇಲ್ಲೇ ಹೀಗೆ ಅಂತ ಹೇಳಿದ್ರೆ ಅವತ್ತು ನಿಮ್ಗೆ ಆ ಅನುಭವ ಹೇಗಿರ್ಬೋದು ನಾವು ಊಹೆ ಮಾಡ್ಕೋಬಹುದು ಅಲ್ವಾ?
2: ಹಾಗೆ ಒಂದ್ ಹಾಡು ತಯಾರಾಗ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಸರ್, ಹಂತಗಳು ಏನಿರುತ್ತೆ?
0: ಒಂದು ಸಾಂಗ್ ರೆಡಿ ಆಗ್ಬೇಕು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್, ಹಿ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಸೊ ಆ ತರ ಮ್ಯೂಸಿಕ್ ಗೆ ಕ್ಯಾಪ್ಟನ್, ಮ್ಯೂಸಿಕ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಫಾರ್ ದ ಫಿಲ್ಮ್, ಸೊ ಅವ್ರಿಗೆ ಹೆಂಗ್ ಬರ್ಬೇಕು ಎಲ್ಲ ಅವ್ರಿಗೆ ನಿಗಾ ಇರುತ್ತೆ. ಅವರು

0: ಮಾಡಿ, ಆ ಲಿರಿಸಿಸ್ಟ್ ಬಂದು ಆ ಟ್ಯೂನ್ಗೆ ಬರೆದು ಅಥವಾ ಆ ಸಾಹಿತ್ಯಕ್ಕೆ ಇವ್ರು ಟ್ಯೂನ್ ಮಾಡಿ ಸೇರ್ಕೊಂಡಾಗ ಸಾಹಿತ್ಯನೂ ಇರುತ್ತೆ, ಸಂಗೀತನೂ ಇರುತ್ತೆ, ಮ್ಯೂಸಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಟ್ರ್ಯಾಕ್ ಸಿಂಗರ್ ಹಾಡ್ತಾರಲ್ಲ, ಆವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾರೆ ಮ್ಯೂಸಿಕ್ ಡೈರೆಕ್ಟರ್. ಇಷ್ಟು ವಯಲಿನ್ಸ್ ಬೇಕು, ಇಷ್ಟು ಅಲ್ಲಿ ಸಿತಾರ್ ಬೇಕು, ಇಲ್ಲಿ ಫ್ಲೂಟ್ ಬೇಕು, ಇಲ್ಲಿ ಡೋಲಕ್ ಬೇಕು, ಇಲ್ಲಿ ತಬಲಾ, ಈ ತರ ಎಲ್ಲ. ಆಮೇಲೆ ಇಲ್ಲಿ ಕೋರಸ್ ಬರಲಿ, ಮೇಲ್ ಕೋರಸ್, ಫಿಮೇಲ್, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದೆಲ್ಲ, ಆಮೇಲೆ ಇಲ್ಲಿ ಕೋರಸ್ ಬರಲಿ, ಮೇಲ್ ಕೋರಸ್, ಫಿಮೇಲ್, ಈ ತರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊಂತಾರೆ. ಸೊ ಸಾಂಗ್ ಒಂದು ಸ್ಟ್ರಕ್ಚರ್ ಆಗಿ ಬರುತ್ತೆ. ಸೊ ವಿತ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೇನ್ ಸಿಂಗರ್ ಯಾರು ಹಾಡೋದು ಅಂತ. ಮೇನ್ ಸಿಂಗರ್ ಬಂದು ಡ್ಯುಯೆಟ್ ಆಗಿದ್ರೆ ಮೇಲ್ ಫಿಮೇಲ್ ಇಬ್ರು ಬರ್ತಾರೆ, ಸೋಲ್ ಆಗಿದ್ರೆ ಅವ್ರಿಗೆ ತಕ್ಕಂಗೆ ಮೇಲ್ ಅಥವಾ ಫಿಮೇಲ್ ಬಂದು ಅದನ್ನ ಹಾಡ್ತಾರೆ, ವಾಯ್ಸ್ ಮಿಕ್ಸ್ ಮಾಡ್ತಾರೆ. ಈಗ ಆವಾಗ ಲೈವೇ ಹಾಡಬೇಕಾಗಿತ್ತು ನಾ ಹೇಳಿದಾಗ
1: ನೋಡಿ, ಅದನ್ನೇ ಒಂದು ಕೇಳೋಣ.

0: ಪ್ರಶ್ನೆ ಅಂತ ಅನ್ಕೊಂಡಿದ್ದೆ. ನೀವು ಎರಡೂ ತರನು ನೋಡಿದಿರಾ ಅಲ್ವಾ? ಅವಾಗಿನ ಒಂದು ಹೇಗೆ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು ಅನ್ನುವಂಥದ್ದು, ಹಾಗೆ ಈಗ ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಹಾಡುಗಳು ತಯಾರಾಗ್ತಿದೆ, ಎರಡೂ ಕೂಡ ನಿಮ್ಗೆ ತಿಳಿದಿದೆ. ಯಾವುದು ಬೆಸ್ಟ್ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ನಾವು ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿ ಅವರು ಎಷ್ಟೋ ಸಾರಿ ಹೇಳಿರೋದನ್ನ ಕೇಳಿದೀವಿ. ಆ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇತ್ತು ಇಬ್ರು ಮಧ್ಯ, ಆ ಸಿಂಗರ್ಸ್ ಮಧ್ಯ ಅಂತ ಹೇಳಿ. ಈಗ ಎಲ್ಲೋ ಒಂದ್ ಕಡೆ ಬೇರೆ ಸ್ಟುಡಿಯೋದಲ್ಲಿ, ಬೇರೆ ಊರಲ್ಲಿ, ಎಲ್ಲೋ ಕೋಲ್ಕತ್ತಾದಲ್ಲಿ ಒಬ್ರು ಕೂತಿರ್ತಾರೆ, ಬೆಂಗಳೂರಲ್ಲಿ ಒಬ್ರು ಇರ್ತಾರೆ, ಇಲ್ಲಿ ಹಾಡು ಹಾಡ್ತಾರೆ, ಅವ್ರು ಅಲ್ಲಿ ಹಾಡು ಹಾಡ್ತಾರೆ, ಆಮೇಲೆ ಮಿಕ್ಸಿಂಗ್ ಆಗತ್ತೆ, ಹಾಡು ಹೊರಗಡೆ ಬರುತ್ತೆ. ನಿಮ್ಗೆ ಯಾವುದು ತುಂಬಾ ಖುಷಿ ಕೊಡುವಂತದ್ದು, ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಕ್ವಾಲಿಟಿ ವೈಸ್ ಒಂದು ಗುಣಮಟ್ಟ ಅಂತ ಹೇಳಿ ನೋಡಿದಾಗ ಆರ್ಕೆಸ್ಟ್ರಾ ಸಿಸ್ಟಮ್ ಅಲ್ಲಿ ತಯಾರಾಗ್ತಾ ಇತ್ತಲ್ಲ, ಅದು ಖುಷಿ ಕೊಡುತ್ತಾ? ಇದ
1: ಸಿ ನನ್ನ ಪ್ರಕಾರ ಯಾವತ್ತಿದ್ರು ಲೈವ್ ಅಂದ್ರೆ ಎಲ್ಲ ಒಟ್ಟಿಗೆ ಮೇನ್ ಸಿಂಗರ್ಸ್ ವಿತ್ ಆರ್ಕೆಸ್ಟ್ರೇಷನ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇತ್ತಲ್ಲ, ಅದು ತುಂಬಾ ಒಳ್ಳೆ ಸಿಸ್ಟಮ್. ಯಾಕೆ ಅಂತಂದ್ರೆ ಆ ಹಾಡ್ನ ಬೆಳಗ್ಗೆಯಿಂದ ತಯಾರಿ ಮಾಡ್ಕೊಂಡು ರಿಹರ್ಸಲ್ಗಳಾಗ್ತಾ ಇರ್ತಾ ಇತ್ತು. ಸೊ ಎಲ್ಲಾರ್ಗುನು ಆ ಹಾಡು ಚಿರಪರಿಚಿತ ಆಗೋಗಿರೋದು ರಾತ್ರಿ ರೆಕಾರ್ಡಿಂಗ್ ಆಗೋಷ್ಟರೊಳಗೆ. ಸೊ ಎಲ್ಲಾರ್ಗೂ ಕರ್ತಲಾ ಮಲಕ ಆಗೋಗಿರೋದು. ಹಾಗಾಗಿ ಟೇಕ್ ಟೈಮ್ ನಲ್ಲಿ ಯಾರು ಮಿಸ್ಟೇಕೆ ಮಾಡ್ತಾ ಇರ್ಲಿಲ್ಲ, ಆಲ್ಮೋಸ್ಟ್ ಮಾಡಿದ್ರು ಒಂದ್ ಸರ್ತಿ ಎರಡ್ ಸರ್ತಿ ಅಷ್ಟೇ, ಆಮೇಲೆ ಟೇಕ್ ಆಗೋದು. ಟೇಕ್ ಆದ್ಮೇಲೆ ಯಾಕಂದ್ರೆ ಬೆಳಗ್ಗೆಯಿಂದ ರಿಹರ್ಸಲ್ ಆಗಿರ್ತಿತ್ತಲ್ಲ, ಸೊ ಹಾಗಾಗಿ ಅವರೆಲ್ಲ ಚೆನ್ನಾಗಿ ಎಕ್ಸ್ಪರ್ಟೀಸ್ ಆಗೋಗಿರೋದು ಬಂದ್ಬಿಟ್ಟಿರೋದು. ತುಂಬಾ ಚೆನ್ನಾಗಿ ನುಡ್ಸೋರು ಎಲ್ಲ ನುಡ್ಸಿರೋರು, ಹಾಡೋರು ತುಂಬಾ ಚೆನ್ನಾಗಿ ಹಾಡಿರೋರು. ಎಂಡ್ ಪ್ರಾಡಕ್ಟ್ ಕೇಳಿದ್ರೆ ಲೈವ್ಲಿ ಆಗಿರೋದು, ಯಾಕಂದ್ರೆ ಎಲ್ಲಾರು ಪಾರ್ಟಿಸಿಪೇಷನ್ ಒಟ್ಟಿಗೆ ಒಟ್ಟಿಗೆ ಇರ್ತಿದ್ರು, ಒಟ್ಟಿಗೆ ರೆಕಾರ್ಡ್ ಮಾಡ್ತಿದ್ರು. ಸೊ ಹಾಗಾಗಿ ಎಂಡ್ ರಿಸಲ್ಟ್ ಎಲ್ಲ ಚೆನ್ನಾಗ್ ಬರ್ಬೇಕು ಅನ್ನೋ ಇಂಟೆನ್ಷನ್ ಬಟ್ ಅದ್ ಯಾವಾಗ್ಲೂ ಇರುತ್ತೆ. ಎಲ್ಲಾರು ಒಟ್ಟಿಗೆ ಸೇರಿದಾಗ ಫಿಸಿಕಲ್ ಆಗಿ ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಾವು ಮಿಕ್ಸ್ ಮಾಡಿದ್ರು ಚೆನ್ನಾಗಿದ್ದೇ ಇರುತ್ತೆ, ಅದೇನ್ ಇಲ್ಲ ಅಂತಲ್ಲ, ಬಟ್ ಪಾರ್ಟಿಸಿಪೇಷನ್ ನಿಮಗ್ ಟೈಮ್ ಆದಾಗ ನೀನ್ ಬಾ ಫ್ಲೂಟ್ ನೋಡ್ಸಕ್ಕೆ, ನಿನ್ನ ಟೈಮ್ ಆದಾಗ ನೀನ್ ಸಿತಾರ ಬಾ, ಈ ತರ ಸಪರೇಟ್ ಸಪರೇಟ್.
0: ಹಾಡಿನ ಒಂದು ಭಾವದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಅಥವಾ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ?
1: ಖಂಡಿತ ಬೀರೇ ಬೀರತ್ತೆ. ಯಾಕೆಂದ್ರೆ ಲೈವ್ ನಲ್ಲಿ ಎಲ್ಲಾ ನೋಡ್ತಿರ್ತಾರೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಹೇ ಇದನ್ನ ಚೆನ್ನಾಗಿ ಹಾಡ್ಬೇಕು ಅಂತ.
0: ಹಾಗೇನೆ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೇ ಹೇಳ್ಬಹುದು, ಈ ತರ ಇಲ್ಲ ಹೀಗ್ ಮಾಡ್ಕೊ ಅಂತ ಹೇಳ್ಬಹುದು. ಹಾಗೆ ಎಲ್ಲರ ಒಂದು ಅಭಿಪ್ರಾಯಕ್ಕೂ ಅಲ್ಲಿ ಮನ್ನಣೆ ಸಿಗತ್ತೆ.
1: ಖಂಡಿತ
0: ಎಲ್ಲರೂ ಜೊತೆಗಿರ್ತೀರಾ?
1: ಎಲ್ಲರೂ ಜೊತೆಗಿರೋದೇ ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲಾರ ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿರುತ್ತೆ.
0: ಸಾಹಿತಿಗಳು ಇರ್ತಾರೆ,
1: ಹುರುಪಿರುತ್ತೆ, ಎಲ್ಲರೂ ಇದಾರಲ್ಲ ಅನ್ನೋ ಹುರುಪಿರುತ್ತೆ.
0: ಕೂಡು ಕುಟುಂಬ ಅಂತ ಹೇಳ್ತೀವಿ ನೋಡಿ, ಹಾಗೆ ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಆಗಿನ ಕೂಡು ಕುಟುಂಬ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ಆ ರೀತಿ ಅನ್ನುವಂಥದ್ದು.
1: ಬಟ್ ಇವಾಗಿಂದ ಹೇಳ್ಬೋದು ಅಂದ್ರೆ ಅಡ್ವಾಂಟೇಜ್ ಅನ್ನೋ ಇದು ಬಂದ್ರೆ ಅವ್ರಿಗೆ ಯಾರಿಗೋ ಆರ್ಟಿಸ್ಟ್ಗೆ ಟೈಮ್ ಇರೋದಿಲ್ಲ, ಸೊ ಇವತ್ತಿನ ದಿನ ನಾನು ಫ್ರೀ ಇಲ್ಲ ನಾಳೆ ಬರ್ಬೋದಾ ಅಂತ ಅವ್ರಿಗೆ ಅನ್ಬಿಟ್ಟು ಕಾದ್ಬಿಟ್ಟು ನಾಳೆ ನಾಳೆ ಬನ್ನಿ ಅಂತ ಹೇಳಿ ನಾಳೆ ಅವ್ರು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು, ಆ ಒಂದು ಆಪ್ಷನ್ ಇರುತ್ತೆ. ಆವಾಗ ಎಲ್ಲಾರ್ ಕಾಲ್ ಶೀಟ್
0: ಒಟ್ಟಿಗೆ ಸೇರ್ಬೇಕಾಗಿತ್ತು, ಆಗಷ್ಟೇ ಹಾಡ್ ತಯಾರಾಗಕ್ಕೆ ಸಾಧ್ಯ ಇರ್ತಾ ಇತ್ತು. ಪ್ರತಿ ಒಂದ್ರಲ್ಲೂ ಅದರದೇ ಆದಂತಹ ಒಂದು ಪ್ಲಸ್ ಮೈನಸ್ ಇದೇ ಇರುತ್ತೆ.
1: ಏನೇ ಆದ್ರೂ ಆ ಲೈವ್ ನಲ್ಲಿ ಹಾಡೋ ಆ ಫೀಲ್ ಇದೆಯಲ್ಲ, ಆ ಖುಷಿ, ಆಮೇಲೆ ಆ ಫೀಲ್, ಅದು ತುಂಬಾನೇ ಸಂತೋಷ ತಂದ್ಕೊಡುತ್ತೆ.

0: ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಈ ದಿನ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಬದ್ರಿ ಪ್ರಸಾದ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಈಗ ಒಬ್ಬ ಗಾಯಕ ಹಾಡ್ ಹೇಳಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಭಾಷಾ ಉಚ್ಚಾರಣೆ. ನಮ್ಮಲ್ಲಿ ಎಷ್ಟೋ ಜನ ಬೇರೆ ಭಾಷೆಯ ಗಾಯಕರು ಬಂದು ಹಾಡಿದ್ದಾರೆ, ಹಾಗೆ ನೀವು ಕೂಡ ಅನ್ಯ ಭಾಷೆಗಳಲ್ಲಿ ಹಾಡಿದಿರಿ. ಭಾಷೆಯ ಉಚ್ಚಾರಣೆ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಯಾರಿ ಹೇಗಿರುತ್ತೆ?
1: ಈಗ

0: ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಹಾಗಿರುವಾಗ ಇವಾಗ ನಾವು ಯಾವ ಲ್ಯಾಂಗ್ವೇಜ್ ನಲ್ಲಿ ಭಾಷೆನಲ್ಲಿ ಹಾಡಬೇಕು ಅಂತ ಇರ್ತೀವಿ, ಆಮೇಲೆ ಅದಕ್ಕೆ ಹಾಡಿಗೆ ಯಾರು ಸಾಹಿತ್ಯ ಬರೆದಿರ್ತಾರೆ ಅವರು ಇರಬೇಕು. ಯಾಕೆ ಅಂತಂದ್ರೆ ನಮಗ್ ಗೊತ್ತಿರಲ್ಲ ಅದರದ್ದು ಉಚ್ಚಾರಣೆ ಎಲ್ಲ. ಸೊ ಆ ಭಾಷೆ ಗೊತ್ತಿರೋರು, ಪರಿಣಿತರು, ಸಾಹಿತ್ಯ ಬರೆದಿರೋರು ಅವ್ರು ಇದ್ದಾಗಲ್ಲಿ ಮಹಾಪ್ರಾಣ ಅಲ್ಪಪ್ರಾಣ ಇದೆಲ್ಲ ಉಚ್ಚಾರಣೆ ಹೇಗಿದೆ, ಒಂದೊಂದಕ್ಕೊಂದೊಂದು ನೇಟಿವಿಟಿ ಇರುತ್ತೆ ಒಂದೊಂದು ಭಾಷೆಗೆ. ಸೊ ಅಕಾರ್ಡಿಂಗ್ಲಿ ಸೊ ಅವ್ರು ಹೇಳ್ಬಿಟ್ಟು ಸರ್ ನೀವು ಈ ತರ ಹಾಡಿದನ ಈ ತರ ಹಾಡಿ ಈ ತರ ಹಾಡಿ ಅಂದಾಗ ಅದನ್ನ ನೋಟ್ ಮಾಡ್ಕೊಂಡು ನಾವು ಬರ್ಕೊಳ್ಳೋದು ಕನ್ನಡದಲ್ಲೇ ಬರ್ಕೊಳ್ಳೋದು.
1: ಸಾಹಿತಿಗಳಲ್ಲಿರ್ತಾರೆ ಹಾಡೋ ಸಮಯದಲ್ಲಿ ಸಾಹಿತಿಗಳು
0: ಇರಲೇಬೇಕು. ಯಾಕೆಂತಂದ್ರೆ ಅವರೇ ಬರೆದಿರೋದು
1: ಪದದ ಉಚ್ಚಾರಣೆ ಇದೇ ರೀತಿ ಆಗ್ಬೇಕು ಅಂತ ಅವರು ಹೇಳ್ತಾರೆ.
0: ಯಾಕೆಂದ್ರೆ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಆ ಭಾಷೆ ಕೇಳುಗರು ಇರ್ತಾರಲ್ಲ ಅವ್ರಿಗೆಲ್ಲ ಇದೇನ್ ತಪ್ಪಾಡಿದಾರೆ ಇವರು ಅನ್ನೋದು ಬರುತ್ತೆ. ಆದಷ್ಟು ಸರಿಯಾಗಿ ಹಾಡ್ಬೇಕು. ಸೊ ಸರಿ

0: ಸಾಹಿತಿಗಳು.
1: ಹೌದು, ಸಾಹಿತಿ ಇರ್ಲೇಬೇಕು. ಯಾಕೆ ಅಂತಂದ್ರೆ ಅವ್ರು ಯಾವಾಗ ಇರ್ಬೇಕು, ಯಾಕಿರ್ಬೇಕು ಅಂದ್ರೆ, ಇವಾಗ ಯಾವ್ದೋ ಒಂದು ವರ್ಲ್ಡ್ ಚೇಂಜ್ ಮಾಡ್ಬೇಕು ಅನ್ಕೊಂತಾರೆ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಸಿಂಗರ್. ನಾವೆಲ್ಲ ಅನ್ಕೊಂತೀವಿ ಸರ್ ಇದೇನೋ ಸ್ವಲ್ಪ ಫ್ಲೂಯೆನ್ಸಿ ಇಲ್ಲ, ಇದಕ್ಕೇನಾದ್ರೂ ಒಂದು ಅನ್ಯ ಪದ ಏನಾದ್ರೂ ಕೊಡ್ಬೋದಾ ಅಂತ. ಆವಾಗ ಅದ್ ಕೊಡ್ಬೋದು ಅನ್ನೋರು ಯಾರು, ಸಾಹಿತಿಗಳು. ಸೊ ಅವ್ರು ಇರ್ತಾರೆ, ಓ ಇದನ್ನ ಹೀಗ್ ಮಾಡ್ಕೋಬೋದಾ ಅಂತ ಇನ್ನೊಂದು ವರ್ಡ್ ಕೊಡ್ತಾರೆ, ಅದನ್ನ ಅಳವಡಿಸ್ಕೊಂಡು ಅದಕ್ಕೆ ಹೊಂದೋ ತರ ಅದಕ್ಕೆ ಹಾಡಿದಾಗ ಅಮೋಘವಾಗಿರುತ್ತೆ.

0: ಯಾವ್ಯಾವ ಭಾಷೆಗಳಲ್ಲಿ ಸರ್ ನೀವ್ ಹಾಡಿರೋದು? ಎಷ್ಟು ಭಾಷೆಗಳಲ್ಲಿ ಹಾಡಿದೀರಾ?
1: ಸುಮಾರು ಭಾಷೆಗಳಲ್ಲಿ ಹಾಡಿದ್ದೀನಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ತುಳು, ಇತ್ತೀಚೆಗೆ ಇಟಾಲಿಯನ್ ಭಾಷೆ ಹಾಡಿದ್ದೀನಿ, ರಷ್ಯನ್ ಭಾಷೆ ಹಾಡಿದ್ದೀನಿ, ಹಿಂದಿ ಭಾಷೆ ಹಾಡಿದ್ದೀನಿ.
0: ಎಲ್ಲಾ ಹಾಡುಗಳನ್ನ, ಎಲ್ಲಾ ಭಾಷೆ ಹಾಡುಗಳನ್ನ ಹಾಡುವಾಗ ತಯಾರಿ ಇದೇ ರೀತಿ
1: ಇದೇ ರೀತಿ ಸಂಸ್ಕೃತದಲ್ಲಿ ಹಾಡಿದ್ದೀನಿ, ಈ ತರ ಸುಮಾರು ಹಲವಾರು ಭಾಷೆಗಳಲ್ಲಿ.
0: ಈಗ ಬದ್ರಿ ಪ್ರಸಾದ್ ಅವರು ಅಂದ್ರೆ ವರ್ಸಟೈಲ್ ಸಿಂಗರ್, ಎಲ್ಲಾ ರೀತಿ ಹಾಡುಗಳನ್ನು ಹಾಡ್ತಾರೆ. ಭಕ್ತಿ ಸಂಗೀತ ಇರಬಹುದು, ಜನಪದ ಇರಬಹುದು, ಸುಗಮ ಸಂಗೀತ ಇರಬಹುದು, ಹಾಗೆ ಚಿತ್ರ ಸಂಗೀತ, ಅದಂತೂ ಹೇಳೋ ಹಾಗೆ ಇಲ್ಲ. ನಿಮ್ಗೆ ಹೆಚ್ಚು ಖುಷಿ ಕೊಡುವಂತದ್ದು ಯಾವ ಪ್ರಕಾರ ಸಂಗೀತದಲ್ಲಿ?
1: ಮ್ಯೂಸಿಕ್ ಆಸ್ ಎ ಹೋಲ್. ಇವಾಗ ಒಂದ್ ಮ್ಯೂಸಿಕ್ ಅಂದಾಗ ಅದು ಚೆನ್ನಾಗಿದ್ರೆ, ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ ಅದಕ್ಕೆ ಬಿದ್ರೆ ಚೆನ್ನಾಗಿದ್ದೇ ಇರುತ್ತೆ, ಯಾವುದೇ ಪ್ರಕಾರ ಆಗ್ಲಿ ಅಲ್ವಾ. ನಿಮ್ಗೆ ದೇವರನಾಮ ಆಗಿರ್ಬೋದು, ಫಿಲಂ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ರೆ ಹಾಡು, ಹಾಡುಗಾರ ಎರಡು ಚೆನ್ನಾಗಿದ್ರೆ ಮನ ಮುಟ್ಬಿಡುತ್ತೆ.
0: ಹೌದು, ಕೇಳುಗರ ಮನ ಮುಟ್ಟ.
1: ಅಷ್ಟೇ, ದೇವರನಾಮ ಹಾಡ್ಲಿ, ಏನ್ ಚೆನ್ನಾಗಿ ಹಾಡ್ತೀರಾ ಸರ್ ಅಂತಾರೆ. ಭಾವಗೀತೆ ಹಾಡ್ಲಿ, ಏ ಇದು ಚೆನ್ನಾಗಿ ಹಾಡ್ತೀರಾ ಸರ್, ಫಿಲಂ ಓ ತುಂಬಾ ಚೆನ್ನಾಗಿ ಹಾಡ್ತೀರಾ. ಬಟ್ ಅದರ ಒಂದು ಟೆಕ್ನಿಕಲಿ ಅದರದೇನೋ ಒಂದು ಪಾಯಿಂಟ್ಸ್ ಇರುತ್ತೆ, ಅದನ್ನ ನೋಟ್ ಮಾಡಿ ಅದನ್ನ ಹಾಡಿದಾಗ, ಅಳವಡಿಸ್ಕೊಂಡಾಗ ಅದನ್ನ. ಇವಾಗ ದೇವರ ನಾಮದಲ್ಲಿ ಒಂದೇನೋ ಅಳವಡಿಕೆ ಇದೆ,
0: ಬೇಕಾದಂತಹ ಭಾವ, ಆಟಿಟ್ಯೂಡ್ ಅಂತ ಹೇಳ್ತಾರೆ.
1: ಆ ತರ ಸೊ ಮನದಟ್ಟಾಗಿದ್ರೆ ಅದನ್ನ, ಇದನ್ನ ಹೆಂಗ್ ಹಾಡ್ಬೇಕು ಅಂತ ಹಾಡಿದಾಗ ತುಂಬಾ ಚೆನ್ನಾಗಿದೆ ಸರ್ ದೇವರ ನಾಮ. ಇವಾಗ ಒಂದ್ ಸುಮ್ನೆ ಒಂದ್ ಕಾಮಿಡಿ ಹೇಳ್ತೀನಿ, ಈಗ ಒಂದ್ ಫಿಲಂ ಸಾಂಗ್ ಇದೆ, ಇವಾಗ ದೇವರ ನಾಮ ಹಾಡೋ ತರ ನೀವು ಫಿಲಂ ಹಾಡ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಸೊ ಕ್ಲಾಸಿಕಲ್ ಆಗಿ ಆಗ್ಬಿಡುತ್ತೆ. ಇಲ್ಲಿ ರೊಮ್ಯಾಂಟಿಕ್ ಸಾಂಗ್ ಕೊಟ್ಟಿರ್ತಾರೆ, ನೀವು ಕ್ಲಾಸಿಕಲ್ ಆಗಿ ಹಾಡ್ತಾ ಇದ್ರೆ ಅಂತ ಹಾಡಿದ್ರೆ ಚೆನ್ನಾಗಿರಲ್ಲ. ಅದೇ ರೀತಿ
0: ಹಾಡಿಗೆ ಏನ್ ಬೇಕೋ
1: ಅದೇ ಕೊಡ್ಬೇಕು. ಅದೇ ತರ ಫಿಲಂ ಅಲ್ಲಿ ನಾವೇನ್ ಹಾಡ್ತೀವಿ ಆ ತರ ಒಂದ್ ಭಾವ ನೀವು ದೇವರ ನಾಮದಲ್ಲಿ ಕೊಡಕ್ಕಾಗಲ್ಲ. ದೇವರ ನಾಮದಲ್ಲೇ ಒಂಥರ ಬೇರೆ ಇರುತ್ತೆ, ಟ್ರೆಡಿಷನಲ್ ಆಗಿ ಅದನ್ನ ಹಾಡ. ಅದರ
0: ಪ್ರಕಾರ ಎಲ್ಲಾ ಪ್ರಕಾರದ ಸಂಗೀತನೂ ನಿಮಗೆ ಬಹಳ ಇಷ್ಟ ಆಗತ್ತೆ.
1: ಇಷ್ಟ ಆಗುತ್ತೆ
0: ಯಾಕಂತ ಹೇಳಿದ್ರೆ ನೀವೊಬ್ರು ಗಾಯಕರು, ಎಲ್ಲಾ ಒಂದು ರೀತಿಯ ಹಾಡುಗಳನ್ನು ಕೂಡ ಇಷ್ಟಪಡ್ತೀರಾ.
1: ಆಮೇಲೆ ಒಬ್ಬ ಗಾಯಕ ಅಂದ್ರೆ ನನ್ನ ಪ್ರಕಾರ ಎಲ್ಲಾ ತರ ಹಾಡೋ ತರನು ಇರ್ಬೇಕು, ಕಲ್ತಿರ್ಬೇಕು, ಅಟ್ಲೀಸ್ಟ್ ನೋ ಹೌ ಅಂತಾರಲ್ಲ, ಎಕ್ಸ್ಪರ್ಟೀಸ್ ಆಗಕ್ಕಾಗಲ್ಲ. ಯಾಕಂದ್ರೆ ಇಡೀ ಜನ್ಮ ತಗೊಂಡ್ರು ಕಡಿಮೆನೆ, ಅಷ್ಟು ಟೈಮ್ ಸಾಲದು. ಅಂತ ಲೆಜೆಂಡರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಎಷ್ಟೋ ಸರ್ತಿ ಹೇಳಿದ್ದಾರೆ, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಬದ್ರಿ ಅಂತ. ಅಂತ ಗಾಯಕರು, ಮೇರು ಗಾಯಕರು, ಐ ಆಮ್ ಎ ಸ್ಟೂಡೆಂಟ್ ಫಾರ್ ಎವರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ನ ಮಿಕ್ಕಿದ್ದವರ ನಾವುಗಳೆಲ್ಲ ಹೇಗೆ.

0: ಹಿರಿಯ ಗಾಯಕರ ಜೊತೆ ಎಲ್ಲ ತುಂಬಾ ಕೆಲಸ ಮಾಡಿದ್ರ ನೀವು ಅಲ್ವಾ, ಅವರ ಜೊತೆ ಒಡನಾಟ ಹೇಗಿತ್ತು, ಆ ಒಂದೆರಡು ಅನುಭವಗಳನ್ನ ಹೇಳೋದಾದ್ರೆ, ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ?
1: ಅಯ್ಯೋ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಅವರು ಹಾಡೋದ್ರಲ್ಲಿ ಅವ್ರ ಅಪ್ರೋಚೇ ಬೇರೆ. ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್, ಎಷ್ಟೋ ಸಾಂಗ್ಗಳ ಸಾವಿರಾರು ಗೀತೆಗಳ ಹಾಡ್ಬಿಟ್ಟಿರ್ತಾರಲ್ಲ, ಅವರ ಅಪ್ರೋಚ್ ಅವಾಗ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ಹೇಗ್ ಹಾಡ್ತಾರ ಅವರು, ಉಚ್ಚಾರಣೆ ಹೇಗಿದೆ, ಆಮೇಲೆ ಆ ಭಾವಕ್ಕೆ ತಕ್ಕಂಗೆ ಅವ್ರ ಎಕ್ಸ್ಪ್ರೆಷನ್ ಹೇಗ್ ಕೊಡ್ತಾರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೋ ನಾನ್ ಟ್ರ್ಯಾಕ್ ಗಳೆಲ್ಲ ಹಾಡುವಾಗ ಎಸ್ ಪಿ ಸರ್ಗೆ ಇದು ಸಾಹಿತ್ಯ ಎಲ್ಲ ಡಿಕ್ಟೇಟ್ ಮಾಡಿ ಅವರೆಲ್ಲ ಬರ್ಕೊಂಡು ಎಲ್ಲ ಹಾಕ್ತಿವಿ. ಆವಾಗ ನಾನು ಯಾವಾಗ್ಲೂ ಒಂದ್ಸರ್ತಿ ಕೇಳಿದ್ದುಂಟು ಅವ್ರನ್ನ, ಸರ್ ನಿಮ್ಮ ಹತ್ರ ಏನೋ ಒಂದ್ ಕೇಳ್ಬೇಕು, ಕೇಳಲ ನಾನು ಅಂತ. ಈ ಕೇಳಿ ಕೇಳಿ ದಯವಿಟ್ಟು ಕೇಳಿ ಅಂತಂದ್ರು, ಸರ್ ನೀವು ಹಾಡುವಾಗ ಎಷ್ಟೋ ಜನ ಆಕ್ಟರ್ಗಳಿಗೆಲ್ಲ ಹಾಡ್ತೀರಾ, ನೀವು ಶಿವರ್ಧನ್ಗಾಗಿರ್ಬೋದು, ಅಂಬರೀಷ್ ಅವ್ರಾಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಈ ತರ ಎಷ್ಟೋ ಜನ ಹೀರೋಗಳು ಇರ್ತಾರೆ, ಆದ್ರೆ ನೀವು ಹಾಡುವಾಗ ಕಣ್ಮುಚ್ಕೊಂಡ್ರೆ ಅವರೇ ಹಾಡ್ತಾ ಇದಾರೆ ಅನ್ನೋ ಫೀಲ್ ಬರುತ್ತೆ ಅಭಿಮಾನಿಗಳಿಗೆ, ನಮಗೂ ಅಷ್ಟು, ನಾವು ಗ್ರೇಟೆಸ್ಟ್ ಅಭಿಮಾನಿ. ಸೊ ಹೀಗಿರುವಾಗ ಹೇಗ್ ಸಾಧ್ಯ ಅದು ಅಂತ, ಅದಕ್ಕೆ ಏನು ಉತ್ತರ ಕೊಟ್ಟಿರ್ಬೋದು ಅವರು?
0: ನೀವು ಹೇಳಿ ಸರ್.
1: ಅಲ್ಲ ನೋಡಿ, ಅವರು ಓ ಹಂಗೆ ನಾನ್ ಮಾಡಿ ಹಾಡ್ತೀನಿ ಅಂತ ಹೇಳಲಿಲ್ಲ ಅವರು. ಅವ್ರ ಉತ್ತರ ಹೇಗಿತ್ತು ಅಂದ್ರೆ, ಅದು ನಿಮ್ಮ ಅಭಿಮಾನ, ನಿಮ್ ಪ್ರೀತಿ ನನ್ ಬಗ್ಗೆ ಇದೆ, ಅಷ್ಟೊಂದು ಅಪಾರವಾಗಿದೆ, ಹಾಗಿರೋದ್ರಿಂದ ನಿಮ್ಗೆ ಹಂಗ್ ಕೇಳಿಸುತ್ತೆ ಅಂದ್ರು.
0: ಅಂದ್ರೆ ಕ್ರೆಡಿಟ್ ಎಲ್ಲ ಅವರು ಕೇಳಗೆ
1: ಸರ್, ನೀವ್ ಈ ತರ ಎಲ್ಲ ನೋಡಿ ಅಂತ ನಾನು. ಸೊ ಚೆನ್ನಾಗಿರೋದು, ಸರಳತೆ ಮತ್ತೆ ಡೌನ್ ಟು ಅರ್ತ್ ಅಂತಾರಲ್ಲ, ಆ ತರ ಅವ್ರನ್ನೆಲ್ಲ ನೋಡ್ ಕಲಿಬೇಕು. ಒಳ್ಳೆ ಮೇರು ಗಾಯಕ ಅದಕ್ಕಿಂತ ಮುಂಚೆ ಏನು ಅಂದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್.
0: ಹೌದು,
1: ಎಲ್ಲರೂ ಅಷ್ಟೇ, ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋದು ತುಂಬಾ ಇಂಪಾರ್ಟೆಂಟ್.
0: ಹೌದು ನೋಡಿ, ಟ್ಯಾಲೆಂಟ್ ಇರೋರ್ನೆಲ್ಲ ಜನ ನೆನಪಿಸ್ಕೊಳ್ಳೋದಿಲ್ಲ ಅಲ್ವಾ? ಸೊ ಅದ್ರ ಜೊತೆಗೆ
1: ಒಳ್ಳೆ ವ್ಯಕ್ತಿ,
0: ಅವರ ವ್ಯಕ್ತಿತ್ವ ಕೂಡ ಜನರ ಮನ ಮುಟ್ಟಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ
1: ಮುಖ್ಯ
0: ಆಗತ್ತೆ ಅಲ್ಲ. ಸೊ ಹಾಗಾಗಿ ಎಸ್ ಪಿ ಬಿ ಅವರು ಈಗ್ಲೂ ಕೂಡ ನೋಡಿ
1: ಎಲ್ಲರೂ. ಜಾನಕಮ್ಮ ಅವರು,
0: ಜಾನಕಮ್ಮ ಅವ್ರ ಜೊತೆ ಯಾವ್ದಾದ್ರು ನೆನಪಿದ್ಯಾ ಸರ್?
1: ಜಾನಕಮ್ಮ ಅವ್ರ ಜೊತೆ ನಾನು ಅವಾರ್ಡ್ ತಗೊಳ್ಳುವಾಗ ಅವರು ಬಂದಿದ್ರು ಅವತ್ತು, ಅವ್ರ ಹತ್ರ ನಾನು ಅವಾರ್ಡ್ ತಗೊಂಡೆ, ಆರ್ಯಭಟ್ಟ ಅವಾರ್ಡ್, ತುಂಬಾ ಖುಷಿ ಕೊಟ್ಟಿತ್ತದು. ಹಾಗೆ ಅವ್ರ ಜೊತೆ ಒಂದು ಹಾಡು ಹಾಡಿದೀನಿ ನಾನು, ಬಟ್ ಆ ಹಾಡಿಗೆ ಜ್ಞಾಪಕ ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಹಾಡಿದ್ದು. ಡಿವೋಷನಲ್ ಆಲ್ಬಮ್ ಅಲ್ಲಿ ರಾಮನ್ ಮೇಲೆ ಅವರು ನಾನು ಒಟ್ಟಿಗೆ ಹಾಡಿರೋ, ಅದು ತುಂಬಾನೇ ಖುಷಿ ಕೊಟ್ಟಿದೆ ನಂಗೆ. ಆಮೇಲೆ ಸುಮಾರು ಕಾರ್ಯಕ್ರಮಗಳಲ್ಲೆಲ್ಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ?

0: ಬದ್ರಿ ಪ್ರಸಾದ್ ಅವರ, ಈ ಚಿತ್ರರಂಗದ ಹಿರಿಯರ ಜೊತೆ ಒಡನಾಟ ಹೇಗಿತ್ತು ಅಂತ ಹೇಳಿದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಹಂಚ್ಕೊಂಡ್ರೆ ನೀವು, ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ, ಹಾಗೆ ಎಸ್ ಜಾನಕಿ ಹಾಗೆ ಎಲ್ಲಾ ಮಹನೀಯರ ಜೊತೆ ನೀವು ಕೆಲಸ ಮಾಡಿದೀರಾ, ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಎ ಆರ್ ರೆಹಮಾನ್ ಅವ್ರ ಜೊತೆನೂ ಕೂಡ ಕೆಲಸ ಮಾಡಿದೀರಾ, ಆ ಅನುಭವ ಹೇಗಿತ್ತು?
1: 2005 ಅಲ್ಲಿ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅವ್ರದ್ದು 3D ಶೋ ಆಗುತ್ತೆ.

0: ಇಪ್ಪತ್ತೊಂದು ವರ್ಷದ ಹಿಂದೆ.
1: ಹೌದು, ಅವಾಗ ಕರ್ನಾಟಕದಿಂದ ನಾನು ಒಬ್ಬನೇ ಗಾಯಕ ಆ ಸ್ಟೇಜ್, ಎಲ್ಲರೂ ಚೆನ್ನೈಯಿಂದ ಅಥವಾ ಬಾಂಬೆಯಿಂದ ಎಲ್ಲ ಬಂದಿರ್ತಾರೆ. ಅದರಲ್ಲಿ ಚಿತ್ರಮ್ಮ ಇರ್ತಾರೆ, ಅಲ್ಕಾ ಯಾಜ್ಞಿಕ್, ಸಾಧನಾ ಸರ್ಗಮ್ ಅವರು, ಹಾಗೆ ಹರಿಹರನ್ ಅವರು,
0: ಎಲ್ಲ ಘಟಾನುಘಟಿಗಳು
1: ಘಟಾನುಘಟಿಗಳೇ. ಅಲ್ಲಿ ನಾನು ಒಂದು ಎರಡು ಹಾಡುಗಳನ್ನ ಹಾಡ್ತೀನಿ, ಮುಕ್ಕಾಲ ಮುಕಾಬ್ಲಾ ಹಾಡ್ತೀನಿ. ಅದನ್ನ ಹಾಡಿದ ತಕ್ಷಣನೇ ರೆಹಮಾನ್ ಅವರು ಕ್ಲಾಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ನನಗೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಮೊಮೆಂಟ್ ಅದು, ಅಂಡ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಗಿತ್ತು, ಅಂಡ್ ತುಂಬಾನೇ ಸಂತೋಷ ತಂದ್ಕೊಡ್ತದು. ಯಾಕೆ ಅಂತಂದ್ರೆ ಫಸ್ಟ್ ರೆಹಮಾನ್ ಅವರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹಾಡಿದ್ರಿ, ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಅಂತ. ಅದಾದ್ಮೇಲೆ ಬಂದ್ರೆ ಈ ಕಡೆ ಬಂದ್ರೆ ಚಿತ್ರಮ್ಮ ಹೇಳ್ತಾರೆ, ನಾ ಅವ್ರನ್ನ ಯಾವಾಗ್ಲೂ ಮೀಟ್ ಮಾಡ್ತಿರ್ತಿದ್ದೆ ಸ್ಟುಡಿಯೋನಲ್ಲಿ. ಸೊ ಹೇಳೋರು, ಏ ಬದ್ರಿ ಯು ಸಾಂಗ್ ಸೋ ವೆಲ್ ಆಸ್ ಯೂಶುವಲ್ ಅಂತ ಸುಮ್ನೆ ಹಂಗ ಹೇಳಿದ ತಕ್ಷಣ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ಹರಿಹರನ್ ಅವರು, ವೆರಿ ನೈಸ್ ವಾಯ್ಸ್, ಇಟ್ಸ್ ಲೈಕ್ ಬಟರ್ ಅಂತ ಅಂದ್ರು ಆತರ. ಆಮೇಲೆ ಸಾಧನ ಸರ್ಗಮ್, ಲವ್ಲಿ ವಾಯ್ಸ್, ಬ್ಯೂಟಿಫುಲ್ ಸಿಂಗಿಂಗ್ ಅಂತ. ಆಮೇಲೆ ಅಲ್ಕಾ ಯಾಜ್ಞಿಕ್, ಓ ವೆರಿ ನೈಸ್ ಸಿಂಗಿಂಗ್, ವೆರಿ ನೈಸ್
0: ಸಿಂಗಿಂಗ್.
1: ಮತ್ತೆ ಎಲ್ಲಾರು ಹಂಗೆ ಅಪ್ರಿಶಿಯೇಟ್ ಮಾಡೋವಾಗ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಅ ಫಂಟಾಸ್ಟಿಕ್ ಮೂಮೆಂಟ್ ಫಾರ್ ಮೀ, ಅಂಡ್ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಯಾಕೆಂದ್ರೆ ಅಷ್ಟು ಜನ ಒಟ್ಟಿಗೆ ಎಲ್ಲ ಸಿಕ್ಬೇಕು ಅಂದ್ರೆ ಐ ಶೇರ್ ದ ಸ್ಟೇಜ್.
0: ಅದರಲ್ಲೂ ಕರ್ನಾಟಕನ ಪ್ರತಿನಿಧಿಸಿದಂತಹ ಗಾಯಕ ನೀವು ಅವತ್ತು, ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಒಂದು ಹಾಡುಗಾರಿಕೆನ ಪ್ರಶಂಸೆ ಮಾಡಿದ್ರು, ಅದನ್ನ ಗುರುತಿಸಿ ಎನ್ನುವಂಥದ್ದು ನಿಜಕ್ಕೂ ಒಂದು ತುಂಬಾನೇ ಹೆಮ್ಮೆ ಅನ್ನುವಂಥ ವಿಷಯ. ಹೌದು ಹೌದು ಹೌದು.
1: ಅಂಡ್ ಪ್ರೌಡ್ ಫೀಲ್.

0: ಅವಳು.
1: ಈ ಚಿತ್ರರಂಗ ಅಂದ್ರೆ ಹಾವು ಏಣಿ ಆಟ, ಏಳು ಬೀಳ್ಗಳು ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ,
2: ಎಲ್ಲಾರ ಜೀವನದಲ್ಲೂ ಹಾವೇಣಿ ಆಟ ಇದ್ದೇ ಇರುತ್ತೆ. ಆಮೇಲೆ ಒಂದು ಫಾರ್ಮುಲಾ ಇಲ್ಲ, ಇವಾಗ ಹೀಗೆ ಮಾಡಿದ್ರೆ ಬರೀ ಏಣಿ, ಹೀಗ್ ಮಾಡಿದ್ರೆ ಬರೀ ಹಾವು ಇಳ್ಕೊಂಡ್ಬರ್ತೀರಾ, ಆ ತರ ಏನೂ ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಯಾರೋ ಅನ್ಕೊಂಡಿರ್ತಾರೆ ಈ ತರ ಮಾಡಿದ್ರೆ ಹಿಟ್ ಆಗ್ಬಿಡತ್ತೆ ಸಿನಿಮಾ, ಹಿಟ್ ಆಗದೇ ಇಲ್ಲ, ಫ್ಲಾಪ್ ಆಗ್ಬಿಡತ್ತೆ. ಇನ್ಯಾವ್ದೋ ಏನೋ ಲೋ ಬಜೆಟ್ ಏನೋ ಮಾಡಿದಾರೆ ಸರ್ ಏನೋ, ಅದ್ ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಿ ಸೂಪರ್ ಹಿಟ್ ಆಗ್ಬಿಡತ್ತದು. ಅವ್ರು ಹಾಕಿರೋ ಬಂಡವಾಳ ಕಡಿಮೆನೆ, ಆದ್ರೆ ಅವ್ರ ರಿಟರ್ನ್ಸ್ ನೋಡಿದ್ರೆ ಒಳ್ಳೆ ಕೋಟ್ಯಾಂತರ ರೂಪಾಯಿ. ಎಲ್ಲದಕ್ಕೂ ಫಾರ್ಮುಲಾ ಇಲ್ಲ. ಅದು ಆ ಟೈಮ್ ನಲ್ಲಿ ಯಾವ್ದು ಇಷ್ಟ ಆಗತ್ತೆ ಅದೇ ಮ್ಯಾಟರ್ ಆಗೋದು.
1: ಅಲ್ಲೂ ಕೂಡ ಅದೃಷ್ಟ
2: ಖಂಡಿತ
1: ಅಲ್ವಾ,
2: ಖಂಡಿತ
1: ತುಂಬಾ ಯಶಸ್ವಿ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆಲ್ಲ ಎಲ್ಲೋ ಒಂದ್ ಕಡೆ ಫ್ಲಾಪ್ ಆಗ್ಬಿಡುತ್ತೆ. ಹೌದು, ನೀವ್ ಹೇಳಿದ ಹಾಗೆ. ಸೊ ಹಾಗೆ ಜೀವನದಲ್ಲಿ ಹಾವು ಏಣಿ ಆಟ,
2: ಹಾವು ಏಣಿ ಆಟ ಇದ್ದೇ ಇರತ್ತೆ.
1: ಅವಕಾಶ ಸಿಕ್ತಾಗ ಹತ್ತುತ್ತಾ ಇರಬೇಕು.
2: ನಮ್ಮ ಪರಿಶ್ರಮ ಯಾವಾಗ ನಿರಂತರವಾಗಿರ್ಬೇಕು. ಇವಾಗ ಏನೋ ಸಿಗ್ತಾ ಇಲ್ಲ ಆಪರ್ಚುನಿಟಿ, ಅಥವಾ ಯಾವಾಗ್ಲೋ ಸಿಗತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ ಹತಾಶೆ ಆಗಿ ಅಯ್ಯೋ ನಂಗೇನಪ್ಪ ಇದು ಅನ್ನೋ ತರ ಮಾಡ್ಕೋಬಾರ್ದು. ಅವಾಗ ನಮ್ ಪರಿಶ್ರಮ ಏನಿದೆ, ಪ್ರಾಕ್ಟೀಸ್ ಮಾಡೋದು, ಆ ತರ ಮಾಡ್ತಾ ಇದ್ರೆ ಅವಕಾಶ ಬಂದೇ ಬರಲೇ.
1: ಪರಿಶ್ರಮ ನಿರಂತರವಾಗಿ, ನಿರಂತರ ಕಲಿಕೆನೂ ಇರಬೇಕು, ಪರಿಶ್ರಮನೂ ಇರಬೇಕು. ಆಗ ನಮ್ಗೆ ಅವಕಾಶ ಸಿಕ್ತಾಗ ನಾವು ಯಶಸ್ಸನ್ನ ಕಾಣೋದನ್ನ,
2: ಅವಾಗ ಯಶಸ್ಸಾಗಿ ಆಟೋಮೆಟಿಕ್ ಬರುತ್ತೆ.

0: ಹಾಗೆ ನೀವು ನಿಮ್ಮ ಚಿತ್ರರಂಗದ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ಸರ್.
1: ಚಿತ್ರರಂಗದ ಜರ್ನಿ ಅಂತಂದ್ರೆ ಅಳಿಯಾಲ ಮಗಳ ಗಂಡ ನಂದು ಫಸ್ಟ್ ಸಿನಿಮಾ, ಆಮೇಲೆ ಸುಮಾರು ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಹಾಡೋ ಅವಕಾಶ ಸಿಗ್ತಾ ಇರ್ತಿತ್ತು.

0: ಇದನ್ನ ಅಭಿಮಾನ್ ರಾಯ್ ಮ್ಯೂಸಿಕ್ ಡೈರೆಕ್ಟರ್, ಇಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ಈ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರ್ದಿರೋದು. ಸೊ ಇದನ್ನ ಹಾಡಿದಾಗ ಒಂಥರ ಅಲ್ಲೇ ನಮ್ಗೆ ರಿಸಲ್ಟ್ ಹೇಗೆ ಅಂತಂದ್ರೆ, ನಾವು ಇದನ್ನ ಹಾಡ್ನ ಜಯಂತ್ ಕಾಯ್ಕಿಣಿ ಅವರು ಬರ್ದಿರೋ ಸಾಹಿತ್ಯನ ಈ ಟ್ಯೂನ್ಗೆ ಹೀಗಿದೆ ಅಂತ ಹೇಳಿ ಅದನ್ನ ಇಮ್ಯಾಜಿನ್ ಮಾಡಿ ಈ ತರ ಹಾಡಿದ್ರೆ ಹೇಗೆ ಅಂತ. ಸೊ ಅದನ್ನ ಹಾಡಿ ಸ್ಟುಡಿಯೋನಲ್ಲಿ ಇರೋರೆಲ್ಲರೂ ಓ ಅಂತ ಇದ್ರು, ಏ ಸೂಪರ್ ಸಾ, ಸೂಪರ್ ಹಿಟ್ ಸಾಂಗ್ ಇದು ಡೆಫಿನೆಟ್.
1: ಅಲ್ಲೇ
0: ಗೊತ್ತಾಗ್ತದೆ. ಆಮೇಲೆ ಇದನ್ನ ನಮ್ಮ ಬಾಂಬೆ ಸಿಂಗರ್ ಹಾಡ್ಬೇಕು ಅಂತಿತ್ತು, ಈ ಹಾಡ್ನ ಸೋನು ನಿಗಮ್ ಅವ್ರು ಹಾಡ್ಬೇಕು ಅಂತಿತ್ತು. ಆಮೇಲೆ ನಂಗೆ ಅಭಿಮನ್ ರಾಯ್ ಹೇಳಿದುಂಟು, ನನ್ನ ಒಳ್ಳೆ ಸ್ನೇಹಿತ ಗೆಳೆಯ, ಸೊ ನೋಡೋಣ ಯಾಕೆಂತಂದ್ರೆ ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂಡ್ ನೀ ಇದನ್ನ ಹಾಡಿದಾಗ ಖಂಡಿತ ನೋಡೋಣ ಮುಂದಕ್ಕೆ ನೀ ಜಸ್ಟಿಸ್ ಮಾಡೇ ಮಾಡ್ತೀಯ ಈ ಸಾಂಗ್ಗೆ ಅಂತ ನಂಗೆ ಗೊತ್ತು ಅಂತ ಹೇಳ. ಸರಿ ಅನ್ಬಿಟ್ಟು ನಾನು ಅದನ್ನ ಹಾಡಿದೆ. ಅದನ್ನ ಹಾಡಿ ಅದಾದ್ಮೇಲೆ ಕೇಳಿಸಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ, ಆಮೇಲೆ ಇವರು ತಕ್ಷಣ ಹಾಡಾಯ್ತಾ ಅಂತ, ಹ್ಞೂ ಹಾಡಾಯ್ತು ಸರ್ ಅಂತ, ಹ್ಞೂ ಹಾಡ್ಬಿಟ್ರಾ ಅಂತ, ಸೋನು ನಿಗಮ್ ಹಾಡ್ಬಿಡು ಹಾಡಿದಾರೆ ಕೇಳಿ. ಕೇಳಿಸಿದ ತಕ್ಷಣನೇ ಇದು ಹಾಡ್ನ ಸರ್ ನಮ್ಮ ಬದರಿ ಪ್ರಸಾದ್ ಅವ್ರು ಹಾಡಿರೋದು ಇದು ಅಂದ್ರೆ, ಹೌದಾ ಸರ್ ಸಕ್ಕತ್ತಾಗಿ ಹಾಡಿದಾರೆ ಸರ್ ಅಂತ ತಕ್ಷಣನೇ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಇವ್ರದೇ ಇರ್ಲಿ ಅಂತ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ, ಸರ್ ನಿಮ್ದೇ ಸರ್ ನೇಟಿವಿಟಿ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಅಲ್ಲಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ, ವೇರಿಯೇಷನ್ಸ್ ಎಲ್ಲ ಏನ್ ಚೆನ್ನಾಗಿದೆ ಸರ್, ಖಂಡಿತ ದಯವಿಟ್ಟು ಈ ಸಾಂಗ್ ನಿಮ್ ವಾಯ್ಸ್ ನಲ್ಲಿ ಇಟ್ಕೋತೀವಿ ಅಂತ ಅಂದ್ರು. ಅದಕ್ಕಿಂತ ಸಂತೋಷ ಇನ್ಯಾವುದಿಲ್ಲ. ಅಂಡ್ ಇವತ್ಗೂನು ಅದು ಎಲ್ಲಾ ವಾಹಿನಿಗಳಲ್ಲಿ ಎಲ್ಲದರಲ್ಲೂ ಬರ್ತಾ ಇರುತ್ತೆ,
1: ನಮ್ಮಲ್ಲಿ ಯಾವಾಗ್ಲೂ ಹೋಗ್ತಾ ಇರುತ್ತೆ.

0: ಆಕಾಶವಾಣಿ ಜೊತೆಗೆ ನಂಟು ನಿಮ್ ಜೊತೆ?
1: ನಂದು ಆಕಾಶವಾಣಿ ನಂಟು ತುಂಬಾ ಚಿಕ್ಕ ವಯಸ್ಸಿಂದಾನೆ.
0: ಕೇಳೋದ್ರ ಮೂಲಕ?
1: ಕೇಳೋದ್ರ ಮೂಲಕ ಅಲ್ಲ, ಹಾಡೋದ್ರ ಮೂಲಕ.
0: ಆಕಾಶವಾಣಿಗೆಲ್ಲ ಒಂದ್ ಹಾಡಿ
1: ಬಂದು ಹಾಡಿರ್ತಿದ್ದೆ ಅವಾಗ, ಬಾಲಭವನ ಅಂತ ಒಂದು ಕಾರ್ಯಕ್ರಮ, ಆಮೇಲೆ
0: ಬಾಲಜಗತ್ತು,
1: ಕರೆಕ್ಟ್, ಬಾಲಜಗತ್ತು ಅಂತ, ಅದ್ರಲ್ಲೆಲ್ಲ ಹಾಡ್ತಾ ಇದ್ದೆ.
0: ತಾಯಿಯವ್ರು ಕರ್ಕೊಂಡ್ ಬರ್ತಾ
1: ಇದ್ರಾಗ ಅಮ್ಮನು ಬಂದಿದ್ದಾರೆ ಸಮಾಜಕ್ಕೆ, ಬಟ್ ಅವಾಗೆಲ್ಲ ಯಾವ್ದೋ ಒಂದು ಗ್ರೂಪ್ ಇರೋದು, ಏ ತುಂಬಾ ಚೆನ್ನಾಗಿ ಹಾಡ್ತಾನೆ ಬದ್ರಿ ಹೋಗೋಣ. ಸೊ ಈ ತರ ಎಲ್ಲ ಬಂದು ನಾನು ಇಂಡಿವಿಜುವಲ್ ಎಲ್ಲ ಹಾಡಿದೀನಿ ಇಲ್ಲಿ, ಈ ಹಾಡ್ನ ನೀ ಹಾಡ್ಬಿಡು ಬದ್ರಿ ಅಂತ ಹೇಳೋರು. ಸೊ ಅದನ್ನ ಹಾಡಿರ್ತಿದ್ದೆ. ಆವಾಗ ಯಾರ್ಯಾರು ಇರ್ತಿದ್ರು ಇಲ್ಲಿ ಸ್ಟಾಫ್ ಎಲ್ಲ, ಅವಾಗೆಲ್ಲ ಖುಷಿ ಪಡೋರು, ಏನ್ ಚೆನ್ನಾಗಿ ಹಾಡ್ತಾನೆ ಹುಡುಗ ಅಂತೆಲ್ಲ. ಸೊ ತುಂಬಾನೇ ಖುಷಿ ಆಗೋದು. ಆಮೇಲೆ ಎಷ್ಟೋ ನಮ್ಮ ಹೈಸ್ಕೂಲ್ ನಲ್ಲಿ ಇರೋವಾಗೆಲ್ಲ ಬರ್ತಿರ್ತಿದ್ದೆ, ಆವಾಗ ಆ ಹಾಡ್ಗಳನ್ನ ಇಲ್ಲಿ ನಾ ಹಾಡ್ದಾಗ ತುಂಬಾನೇ ಸಂತೋಷ ಕೊಟ್ಟಿದ್ದುಂಟು. ಅಂಡ್ ಇತ್ತೀಚೆಗೆ ಎಫ್ ಎಂ ರೈನ್ಬೋ,
0: ಆಕಾಶವಾಣಿ
1: ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಇಯರ್ ಹನಿ ಹನಿ ಮಳೆ ಹನಿ.

0: ಇದು ಅತ್ಯಂತ ಪ್ರೀತಿಯ ಗೆಳೆಯ ಎನ್ ರಘು, ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ಆಕ್ಚುಲಿ ಇದೊಂದು ಸಾಂಗ್ ಇದೆ, ಖಂಡಿತ ಹಾಡ್ಕೊಡ್ಬೋದಾಗ್ಬದ್ರಿ ಅಂತ. ಖಂಡಿತ ಹಾಡ್ತೀನಿ, ನಾನು ಯು ಎಸ್ ಅಲ್ಲಿ ಇದ್ದಾಗ, ಸೊ ಯು ಎಸ್ ಇಂದ ಬಂದ ತಕ್ಷಣ ಹಾಡ್ಕೊಡ್ತೀನಿ ಅಂತ. ಯು ಎಸ್ ಇಂದ ಬಂದಿದ್ದ ದಿನಾನೇ ಈ ಹಾಡ್ನ ರೆಕಾರ್ಡ್ ಮಾಡಿದ್ದೆ ನಾನು. ನಾನು ಆಮೇಲೆ ಲಕ್ಷ್ಮೀ ನಾಗರಾಜ್ ಹಾಡಿದ್ದು ಸಾಂಗು, ತುಂಬಾನೇ ಚೆನ್ನಾಗಿತ್ತು.
1: ಇಷ್ಟು ಚೆನ್ನಾಗಿ ಬಂದಿದೆ,
0: ತುಂಬಾ ಇಷ್ಟ ಆಯ್ತು ನಂಗೆ ಇದನ್ನು. ಆಮೇಲೆ ರಘುನು ಅಷ್ಟೇ, ನಿಮ್ಗೆ ವೇರಿಯೇಷನ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಆದ್ರೂ ನೋಡಿ ಅಂತೆಲ್ಲ ಹೇಳಿ ತುಂಬಾ ಚೆನ್ನಾಗಿತ್ತು. ಅಂಡ್ ವಿ ವರ್ ಎಂಜಾಯಿಂಗ್ ಸೋ ಮಚ್ ಅಂದ್ರೆ ಅವತ್ತು
1: ಎಂಜಾಯ್ ಮಾಡಿದ್ರಿ. ಈಗ ಪ್ರತಿನಿತ್ಯ ನಮ್ ಕೇಳಿದ್ರೆ
0: ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತಿದ್ವಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ.
1: ನೀವೀಗ ಸಾಂಸ್ಕೃತಿಕ ರಾಯಭಾರಿಯಾಗಿ ಹಲವಾರು ದೇಶಗಳನ್ನ ಸುತ್ತಿದ್ದೀರಾ, ಅಲ್ಲಿ ಒಬ್ಬ ಕನ್ನಡಿಗನ್ನ ಅಲ್ಲಿರೋ ಕನ್ನಡಿಗರು ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು?
0: ತುಂಬಾ ಚೆನ್ನಾಗಿರುತ್ತೆ, ಯಾಕೆ ಅಂತಂದ್ರೆ ಮೇನ್ ಕನ್ನಡಿಗರೇ ಅಲ್ಲಿರ್ತಾರೆ.
1: ಹೌದು ಹೌದು,
0: ಎಲ್ಲಾ ದೇಶಗಳಲ್ಲೂ ಹಬ್ಬ ಬಿಟ್ಟಿದಾರಲ್ವಾ, ಎಲ್ಲಾ ಕಡೆ ಇರ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ಇರಲ್ಲ ಅವರು, ಬೆಂಗಳೂರಲ್ಲಿ ಇರಲ್ಲ ಅಥವಾ ಕರ್ನಾಟಕದಲ್ಲಿ ಇರಲ್ಲ, ಎಷ್ಟೋ ವರ್ಷಗಳಿಂದ ಹೊರದೇಶದಲ್ಲಿ ಇರ್ತಾರೆ. ಆದ್ರೂ ಕೂಡ ಅವ್ರಿಗಿರೋ ಆಸಕ್ತಿ, ಇಂಟ್ರೆಸ್ಟ್, ನಮ್ಮವರು ಅನ್ನೋ ಪ್ರೀತಿ, ಸೊ ಈ ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತಾರ ಅವರು, ಯಾವ್ದು ಹಾಡಿದ್ದಾರೆ ಹೊಸದು ಈ ತರ ಎಲ್ಲ ಕೇಳಿದಾಗ ಅವ್ರಿಗೆ ಖುಷಿ ತಂದು ಕೊಟ್ಟಿರುತ್ತಲ್ಲ. ಸೊ ಈ ವರ್ಷ ನಾವು ಬದರಿ ಪ್ರಸಾದ್ ಅವ್ರನ್ನ ಕರ್ಸ್ಕೊಳ್ಳೋಣ ಅಂತ, ಸೊ ಆತರ ಹೋಗಿರ್ತೀನಿ ನಾನು. ಹೋದಾಗ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಹಾಡುಗಳೆಲ್ಲ ನನಗೆ ಲಿಸ್ಟ್ ಬರುತ್ತೆ, ಸರ್ ಇದನ್ನಾಡ್ಬೇಕು ಆತರ. ಯೂಶಲಿ ನನ್ನ ಕಾನ್ಸರ್ಟ್ ಅಲ್ಲೆಲ್ಲ ಶಾರದೆ ದಯ ತೋರಿದೆ ಅಂತ ಒಂದು ಹಾಡಿದೆ ಮಲಯಾಳಂ ಸಿನಿಮಾ, ಅದು ನನ್ನ ಸಿಗ್ನೇಚರ್ ಸಾಂಗ್ ಅದು. ಯಾಕೆ ಅಂತಂದ್ರೆ ನಮ್ಮಮ್ಮನ ಹೆಸರು ಶಾರದಾ, ನಾನು ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿನಲ್ಲಿ ಶಾರದಾಂಬ ಮುಂದೆ ಹಾಡ್ತೀನಿ ಅದನ್ನ.
1: ಈಗಲೂ ಒಂದ್ ಲೈನ್ ಹೇಳಕ್ಕಾಗತ್ತಾ ಸರ್?
0: ಖಂಡಿತ ಹಾಡ್ತೀನಿ. ಅಮ್ಮ ಇದ್ರವಾಗ, ಇವಾಗ ಅಮ್ಮ ಇಲ್ಲ ನನ್ ಜೊತೆ, ಬಟ್ ಅವ್ರು ಯಾವಾಗ್ಲೂ ಸದಾಕಾಲ ನನ್ ಜೊತೆ ಇದ್ದೇ ಇದಾರೆ, ಇಫ್ ನಾಟ್ ಫಿಸಿಕಲಿ.
1: ಮೊದಲ ಗುರು
0: ನನ್ನ ಮಾತೃಶ್ರೀ. ಅವಾಗ ಅಲ್ಲಿ ಹಾಡಿದಾಗ ಶಾರದಾಂಬ ಇಂದ ದೇವಿಯಿಂದ ಪ್ರಸಾದ ಆಗತ್ತೆ. ತುಂಬಾ ಅಮ್ಮ ತುಂಬಾ ಟ್ರೆಡಿಷನಲ್ಲು, ಆಮೇಲೆ ದೇವ್ರ ಪೂಜೆ ತುಂಬಾ, ಅವ್ರಿಗದ್ ನೋಡಿ ಪ್ರಸಾದ ಆಗಿದ್ ನೋಡಿ, ಅವಾಗಿನ್ನ ಫಿಲಂ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ನಾನು, ಹಾಡ್ತಾ ಇದ್ದೆ. ಸೊ ಅಮ್ಮ ಹೇಳಿದ್ರು ನೀ ಖಂಡಿತ ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಇರ್ತೀಯ, ದೇವಿಯಿಂದಾನೆ ಪ್ರಸಾದ ಆಗಿದೆ, ಇನ್ನೇನು ಪರವಾಗಿಲ್ಲ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಸೊ ಆಮೇಲೆ ನಾನು ಸುಮಾರು ಕಡೆ ಅದನ್ನ ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋದ್ವಿ, ಹೊರನಾಡ್ ಇರ್ಬೋದು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ಸುಮಾರು ರಾಗಿಗುಡ್ಡ ಇರ್ಬೋದು, ಈ ತರ ಎಲ್ಲಾ ಕಡೆನು ನಾ ಇದನ್ನ ಹಾಡಿದಾಗೆಲ್ಲ ಪ್ರಸಾದ ಆಗೋದು. ಸೊ ಅಮ್ಮ ಸಂಪೂರ್ಣವಾಗಿ ದೇವಿ ಒಲ್ದಿದ್ದಾಳೆ, ಅನುಗ್ರಹ ಇದೆ ನಿಂಗೆ ಅಂತ ಒಂದೆರಡು ಸಾಲ ಹಾಡ್ತೀನಿ ನಿಮ್ಗೆ.

0: ಸರ್, ನೀವು ಸ್ಟುಡಿಯೋನಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ನಿಮ್ಗೆ ಅನ್ನಿಸ್ತಿಲ್ಲ. ದೇವಿ ಮುಂದೆನೆ ಕೂತಿದ್ದೀನೇನೋ ಅನ್ನುವಂಥ ಭಾವದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿ ಪರವಶತೆಯಿಂದ ಹಾಡಿದ್ದು ಗೊತ್ತಾಯ್ತು ಸರ್. ಹಾಗಾಗಿನೇ ತಾಯಿ ಅನುಗ್ರಹ ನಿಮ್ಮ ಮೇಲಾಗಿರೋದು.
1: ನನಗೆ ಯಾವಾಗ್ಲೂ ಈ ಹಾಡು ಹಾಡಿದಾಗ ತುಂಬಾನೇ ಭಾವುಕನಾಗ್ತೇನೆ. ಯಾಕೆ ಅಂತಂದ್ರೆ, ನಾ ಹೇಳದ್ನಲ್ಲ, ನಮ್ಮ ತಾಯಿ ಹೆಸರು ಶಾರದಾ, ನನಗೆ ಶಾರದೇವಿ, ಶಾರದಾಂಬಾ ದೇವಿ ಎರಡೂ ಇದೆಯಲ್ಲ ನನಗೆ, ಹಾಗಾಗಿ ಇದು ನನ್ನ ಸಿಗ್ನೇಚರ್.
0: ಹೀಗೆ ನೀವು ಇನ್ನೂ ಹೆಚ್ಚೆಚ್ಚು ಯಶಸ್ಸನ್ನ ಸಾಧಿಸೋ ಹಾಗಾಗ್ಲಿ, ನಮ್ಮ ಕನ್ನಡಿಗರಿಗೆ ನಿಮ್ಮ ಹಾಡು ಸದಾ ಕೇಳಿಸ್ತಾ ಇರ್ಲಿ ಸರ್.
1: ಖಂಡಿತ,
0: ಇನ್ನು ಒಳ್ಳೊಳ್ಳೆಯ ಹಾಡುಗಳಿಗಾಗಿ ನಿಮ್ಮಿಂದ ನಾವು ಕಾಯ್ತಾ ಇದೀವಿ.
1: ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ, ಮತ್ತೊಮ್ಮೆ ನಿಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಮೂಲಕ ನಮ್ಮ ಕೇಳುಗರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು ಹೇಮಾ ಅವರೇ. ಹಾಗೆ ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಶ್ರೋತೃಗಳಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೆ ತುಂಬಾನೇ ಎಂಜಾಯ್ ಮಾಡಿ, ಇದು ಜಾಸ್ತಿ ಕಡುಬು ಇದೆಲ್ಲ ತಿಂದು ಮಜಾ ಮಾಡಿ.
2: ಇದುವರೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್. ನಮ್ಮೆಲ್ಲ ಕೇಳುಗ ಬಂಧುಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆತ್ಮೀಯ ಶ್ರೋತೃಗಳೇ, ಇದೇ 28ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 21 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
1: ಅರೇ, ಈ ಕಸ್ಟಮರ್ ಕೇರ್ ಇಲ್ಲಿದೆ.

0: ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಈಗ ಸಮಯ 11:01. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಮಡಿಕೇರಿ.
6: ಹಲೋ ಆಕಾಶವಾಣಿ.
5: ನನ್ನೆದೆಯ ಹಾಡು,
6: ನನ್ನೆದೆಯ ಹಾಡು.
5: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
6: ನನ್ನೆದೆಯ ಹಾಡು.

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಇಂದಿನ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಹಾಗೆಯೇ ಎಲ್ಲ ಶ್ರೋತೃ ಬಂಧುಗಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್. ಪ್ರಿಯ ಶ್ರೋತೃಗಳೇ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಭಾಗವಹಿಸೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558 ಮತ್ತೊಂದು ಸಂಖ್ಯೆ 2281129, STD ಕೋಡ್ 08272. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಕೆಲವೊಂದು ಸೂಚನೆಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಆದರೂ ಕೂಡ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಚರ್ಚಿಸುವ ಹಾಗಿಲ್ಲ, ಹಾಗೆಯೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತು ಬೇಡ. ಇನ್ನು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಂದರೆ ಅಸಂಸದೀಯ ಪದ ಬಳಕೆ ಕೂಡ ನಿಷಿದ್ಧ. ಇದು ಮಾಹಿತಿ ಹಾಗೂ ಮನರಂಜನೆಯ ಕಾರ್ಯಕ್ರಮ. ಇನ್ನು ನೀವು ಕರೆ ಮಾಡಿದಾಗ ನಾವು ನಿಮಗೆ ಒಂದು ನುಡಿಗಟ್ಟನ್ನು ಕೇಳ್ತೀವಿ, ಅದಕ್ಕೆ ಅರ್ಥ ಹೇಳಿ ವಾಕ್ಯ ರಚನೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ನೆಚ್ಚಿನ ಹಾಡನ್ನು ಕೇಳಬಹುದು, ಆ ಹಾಡು ನಿಮಗೆ ಯಾಕೆ ಇಷ್ಟ ಅಂತ ಹೇಳೋದನ್ನು ಮರೆಯದಿರಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ ಶ್ರೋತೃಗಳೇ 2285558, ಮತ್ತೊಂದು ಸಂಖ್ಯೆ 2281129, STD ಕೋಡ್ 08272. ಹಾಗಿದ್ರೆ ಬನ್ನಿ ಮೊದಲ ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ಎಲ್ಲಿಂದ ಯಾರು ಕರೆ ಮಾಡ್ತಾ ಇದ್ದೀರಾ?
1: ನಾನು ಪುಷ್ಪರಾಜ್ ಮಾತಾಡೋದು ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಪುಷ್ಪರಾಜು ಅವರೇ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಹೌದು ಮೇಡಮ್, ನಿಮಗೆ ಹಾಗೂ ಎಲ್ಲ ಕೇಳುಗರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್.
0: ಧನ್ಯವಾದಗಳು. ಹೇಗ್ ನಡೀತಾ ಇದೆ ಹಬ್ಬದ ಆಚರಣೆ?
1: ಆಚರಣೆ ಮಾಡ್ತಾ ಇದ್ದೀವಿ ಮೇಡಮ್.
0: ಜೋರಾಗಿದೆಯಾ?
1: ಜೋರಾಗಿ ಮಾಡ್ತಾ ಇದ್ದಾರೆ ಮೇಡಮ್ ಈ ಸಲ.
0: ಹೌದಾ, ಏನ್ ಸ್ಪೆಷಲ್ ಮನೆಯಲ್ಲಿ?
1: ಮನೆಯಲ್ಲಿ ಅಲ್ಲ ಮೇಡಮ್, ಕೆಳಗೆ ಮನೆ ಪಕ್ಕದಲ್ಲಿ ಕೂರಿಸ್ತಾರೆ ಮೇಡಮ್, ಗ್ರೌಂಡ್ ಅಲ್ಲಿ. ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಶೋಭಾಯಾತ್ರೆ ಎಲ್ಲ ಇದೆ ಮೇಡಮ್.
0: ಆಯ್ತಾ, ಹೋಗ್ ಬಂದ್ರ ನೀವು?
1: ಬೆಳಿಗ್ಗೆ ಹೋಗಿ ಬಂದ್ವಿ ಮೇಡಮ್, ಮಧ್ಯಾಹ್ನ ಹೋಗ್ಬೇಕು ಮೇಡಮ್.
0: ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರುತ್ತಾ?
1: ಇದೆ ಮೇಡಮ್.
0: ಮೊದಲಿಗೆ ಯಾವ ಚಿತ್ರದ ಗೀತೆ?

0: ಅಂತ ಹೇಳ್ತೀರಾ?
1: ಮೇಡಮ್, ಟೈಗರ್ ಚಿತ್ರದಲ್ಲಿ ಶಂಕರ್ ಮಹಾದೇವನ್ ಅವರು ಆಡಿರುವ ಮಂಗಳವೋ ಮಂಗಳವೋ ಮಂಗಳ ಮೂರ್ತಿ ಮಂಗಳವೋ ಆಗಿದೆ ಮೇಡಮ್.
0: ಯಾಕಾಗಿ ಈ ಗೀತೆ ಇಷ್ಟ ನಿಮ್ಗೆ?
1: ಅಂದ್ರೆ ಇವತ್ತು ಗೌರಿ ಗಣೇಶ ಅಲ್ಲ ಮೇಡಮ್, ಹಾಗಾಗಿ
0: ಹಾಗೆ
1: ಗಣಪತಿ ಕುರಿತದ ಗೀತೆ ಮೇಡಮ್.
0: ಗಣೇಶನ ಹಾಡುಗಳನ್ನ ಕೇಳೋಣ ಅಂತ.
1: ಹೌದು ಮೇಡಮ್.
0: ಓಕೆ, ಇವಾಗ ನಿಮ್ಗೊಂದು ನುಡಿಗಟ್ಟು ಕೇಳೋದಾ?
1: ಪ್ರಯತ್ನ ಮಾಡ್ತೀನಿ ಮೇಡಮ್.
0: ಓಕೆ. ಕಿವಿ ಊದು ಅಂತ.
1: ಅಂದ್ರೆ ನಾವು ಒಂದು ಸುದ್ದಿಯನ್ನ ಕೇಳಿ ಇನ್ನೊಬ್ಬರಿಗೆ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳುವಂತದ್ದು ಮೇಡಮ್. ವೈಭವಿಕ
0: ಇನ್ನು
1: ಜೀವನ
0: ಅದನ್ನು
1: ಅಂತದ್ದು.
0: ಸರಿಯಾಗಿ ಹೇಳೋದಾದ್ರೆ ಸ್ವಲ್ಪ ಸರಿ ಇದೆ, ಅರ್ಧ ಭಾಗ ಸರಿ ಇದೆ ಅಂತ ಹೇಳಬಹುದು.
1: ಅಂದ್ರೆ ಅರ್ಧಂಬರ್ಧ ಕೇಳಿ ಹೇಳುವಂತದ್ದು ಮೇಡಮ್.
0: ಕಿವಿ ಬೂದು ಅಂದ್ರೆ ಚಾಡಿ ಹೇಳೋದು ಅಂತ.
1: ಚಾಡಿ.
0: ಒಂದು ವಾಕ್ಯ ರಚನೆ ಮಾಡೋಕ್ಕಾಗತ್ತಾ?
1: ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಓಕೆ ಸರಿ, ಮುಂದಿನ ಕಾಲರ್ ಅನ್ನ ವಾಕ್ಯ ರಚನೆ ಮಾಡೋದಕ್ಕೆ ಕೇಳೋಣ ಹಾಗಿದ್ರೆ.
1: ಓಕೆ ಮೇಡಮ್.
0: ಓಕೆ ಪುಷ್ಪರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ.

ಮುಂದಿನ ಕಾಲರನ್ನು ಮಾತಾಡಿಸೋಣ ಶ್ರೋತೃಗಳೇ. ಹಲೋ ಹಲೋ, ಹಲೋ, ನಮಸ್ತೆ. ಕರೆಯಲ್ಲಿ ವ್ಯತ್ಯಯ ಆಗಿದೆ,

0: हेलो हेलो नमस्ते ಮಾತಾಡಿ
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಮೇಡಮ್.
0: ಸರಸ್ವತಿ ತಿಮ್ಮಪ್ಪ ಅವರೇ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆಲ್ಲರಿಗೂ.
1: ಎಲ್ಲ ಸಿಬ್ಬಂದಿಯವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು.
0: ಧನ್ಯವಾದಗಳು ಸರಸ್ವತಿ ಅವರೇ. ಮೊದಲಿಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳ್ತೀರಾ?
1: ನಿಮಗೆ ಮರ್ಯಾದಿ ಮಾಲೆ ಚಿತ್ರ ಓಂಕಾರ ಗಣಪತಿಗೆ ಕೋಟಿ ವಂದನೆ ಅಂತ.
0: ಯಾಕಾಗಿ ಈ ಗೀತೆ ಇಷ್ಟ?
1: ಆದ್ರೆ ಚೌತಿ ಪೂಜೆಯಲ್ಲಿ ಆಚರಣೆ ಮಾಡ್ತೇವಲ್ಲ ಮೇಡಮ್, ಅದಕ್ಕೆ ಬೇಕಾಗಿ ಗೌರಿಗೆ ಮತ್ತು ಗಣೇಶನಿಗೆ ನಾವು ಆರಾಧನೆ ಮಾಡಿದ್ವಿ.
0: ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಅದೇ ಹಾಡನ್ನ ಕೇಳ್ತಾ ಇದ್ದೀರಾ.
1: ಹೌದೌದು ಮೇಡಮ್.
0: ಹೇಗ್ ನಡೀತಾ ಇದೆ ಹಬ್ಬದ ಆಚರಣೆ ಮನೆಯಲ್ಲಿ ಊರಲ್ಲಿ?
1: ಆಚರಣೆ ನಮ್ಮ ಮನೆಯಲ್ಲಿ ಸಹ ಆಚರಣೆ ಮಾಡ್ತೇವೆ ಮೇಡಮ್, ಮತ್ತೆ ದೇವಸ್ಥಾನಕ್ಕೂ ಹೋಗ್ತೇವೆ ಮೇಡಮ್. ನಿನ್ನೆ ಹೋಗಿದ್ದೆವು, ಇವತ್ತು ಸಹ ಹೋಗ್ಲಿಕ್ಕೆ ಉಂಟು ಮೇಡಮ್.
0: ಮನೆಯಲ್ಲಿ ಕೂಡ ಗಣೇಶನ ಕೂರಿಸ್ತೀರಾ?
1: ಗಣೇಶನನ್ನು ಕೂರಿಸುವುದಿಲ್ಲ ಮೇಡಮ್, ಪಟ ಇಟ್ಟು ದೇವರ ಗಣಪತಿ ಪಟ ಇಟ್ಟು ಅದಕ್ಕೆಲ್ಲ ತೋರಣ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡ್ತೇವೆ ಮೇಡಮ್.
0: ಇವಾಗ ಬೆಳಗಿನ ಪೂಜೆ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್. ಬೆಳಗ್ಗೆ
0: ಏನು ಹಬ್ಬದ ವಿಶೇಷ ತಿಂಡಿ?
1: ತಿಂಡಿ ಅಂದ್ರೆ ಹಪ್ಪ ಮಾಡ್ತೇವೆ ಗಣಪತಿಗೆ, ಕಡುಬು ಮಾಡ್ತೇವೆ, ಮತ್ತೆ ಹಣ್ಣು ಹಂಪಗಳು ತುಂಬಾ ನಮ್ಮನೆಯದ್ದು ತಂದಿದ್ದೇವೆ, ಮತ್ತೆ ಪಂಚಕಜ್ಜಾಯ ಮಾಡ್ತೇವೆ, ಮತ್ತೆ ಎಳ್ಳು ಮಾಡ್ತೇವೆ, ಎದ್ದಿನ ಒಂದು ಉಂಡೆ ಮಾಡ್ತೇವೆ ಮೇಡಮ್, ಅದೆಲ್ಲ ಮಾಡ್ತೇವೆ, ಪಾಯಸ ಎಲ್ಲ ಮಾಡ್ತೇವೆ ಮೇಡಮ್.
0: ಇವಾಗ ನಿಮ್ಮ ಏರಿಯಾದಲ್ಲೂ ಕೂಡ ಗಣೇಶನ ಕೂರಿಸಿದ್ದಾರೆ?
1: ಹೌದು, ಕೂರಿಸಿದ್ದಾರೆ ಮೇಡಮ್.
0: ಅಲ್ಲಿಗೆಲ್ಲ ಹೋಗಿ ಬಂದಾಯ್ತಾ?
1: ಇಲ್ಲ, ಅಲ್ಲಿಗೆ ನಿನ್ನೆ ಹೋಗಿದ್ದೇವೆ ಮೇಡಮ್, ಇವತ್ತು ಇನ್ನು ಮಧ್ಯಾಹ್ನ ಹೋಗುದು ಮೇಡಮ್.
0: ಹೇಗ್ ನಡೀತಾ ಇದೆ ಕೆಲಸ ಎಲ್ಲ?
1: ಕೆಲಸ ಚೆನ್ನಾಗಿ ನಡೀತದೆ ಮೇಡಮ್.
0: ಹಾಗೆ ಇವಾಗ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳಿದ್ರೆ ನಿಮ್ಗೊಂದು ನುಡಿಗಟ್ಟು ಕೇಳೋಣ.
1: ಹೇಳಿ ಮೇಡಮ್.
0: ನಾನು ಇಬ್ರಿಗೆ ನಿಮ್ಮ ನಿಮ್ಮ ಕಾಲ್ಗೂ ಮುಂಚೆ ಪುಷ್ಪರಾಜ್ ಅವರು ಕಾಲ್ ಮಾಡಿದ್ರು, ಅವರು ಕಿವಿ ಬೂದು ಅದಕ್ಕೆ ಅರ್ಥವನ್ನ ಹೇಳಿದ್ರು, ವಾಕ್ಯ ರಚನೆ ಮಾಡ್ಲಿಲ್ಲ. ಇವಾಗ ನೀವ್ ಅದಕ್ಕೆ ವಾಕ್ಯ ರಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ?
1: ಅಂದ್ರೆ ನಾವು ಈ ಸಾಡಿ ಮಾತನ್ನು ಯಾರಿಗೆ ಹೇಳ್ಬಾರ್ದು ಮೇಡಮ್, ನಾವು ಒಬ್ರು ನಮ್ಮಲ್ಲಿ ಪರಸ್ಪರ ಹೇಳ್ತಾರೆ ಮೇಡಮ್, ಹೇಳಿದನ್ನು ನಾವು ಇನ್ನೊಬ್ರಲ್ಲಿ ಹೇಳಿದ್ರೆ ಕಿವಿ ಊದುವುದು ಅಂತ ಆಗ್ತದೆ ಮೇಡಮ್.
0: ಹೌದು, ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ?
1: ಅದಕ್ಕೆ ಅಂದ್ರೆ ನಾವು ಆದಷ್ಟು ನಾವು ಯಾರಿಗೆ ಉಪಕಾರ ಮಾಡ್ಬೇಕು, ಉಪದ್ರ ಮಾಡಬಾರ್ದು ಮೇಡಮ್, ಸಾಡಿ ಮಾತು ಸಹ ಹೇಳ್ಬಾರ್ದು, ಹಾಗೆ ನಮ್ಮೆಲ್ಲ ಕೈಲಾದಷ್ಟು ಸಹಕಾರ ಮಾಡಿದ್ರೆ ನಾವು ಒಳ್ಳೇದಾಗಿರ್ಬೋದು ಅಂತ.
0: ನೀವು ಅದ್ರ ಅರ್ಥ ಹೇಳಿದ್ರಿ, ಹೇಗಿರ್ಬೇಕು ಅಂತ ಹೇಳಿದ್ರಿ.
1: ನಾವು ಯಾರಿಗೂ ಇಷ್ಟವರೆಗೆ ಉಪದ್ರ ಮಾಡ್ಲಿಲ್ಲ, ಅನ್ಯಾಯ ಮಾಡ್ಲಿಲ್ಲ, ಯಾರಿಗೂ ಬೇಡದ ಮಾತು ಹೇಳಲಿಲ್ಲ ಮೇಡಮ್, ಒಳ್ಳೆ ರೀತಿಯಲ್ಲಿ ಇದ್ದೇವೆ, ಹಾಗೆ ಇರ್ಬೇಕು ಅಂತ ಎಲ್ಲರಲ್ಲೂ ನಾನು ಅನಿಸುತ್ತೇನೆ ಮೇಡಮ್.
0: ಇವಾಗ ಅದಕ್ಕೊಂದು ವಾಕ್ಯ ರಚನೆ ಅಂತ ಹೇಳಿದ್ರೆ, ನೀವು ಹೇಳಿದ ಮಾತಿನಲ್ಲೇ ನಾನು ಯಾವತ್ತೂ ಕಿವಿ ಊದುವ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಬಹುದು.
1: ಹೌದೌದು ಮೇಡಮ್, ನಾನು ಯಾವತ್ತು ನಾವು ಒಳ್ಳೆ ರೀತಿಯಲ್ಲಿ ಇಲ್ಲದಿದ್ರೆ ನಮ್ಮ ಕೆಲಸ ಸಹ ಆಗ್ಲಿಕ್ಕಿಲ್ಲ ಮೇಡಮ್.

0: ಹೌದು.
1: ಹೌದು
0: ಯಾವಾಗಲೂ ಒಳ್ಳೆಯವರಾಗಿರ್ಬೇಕು,
1: ಹೌದು ಹೌದು.
0: ಕೆಟ್ಟದ್ದು ಮಾಡಬಾರ್ದು. ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು, ಆದ್ರೆ ಕೆಟ್ಟದನ್ನು ಮಾಡಬಾರ್ದು.
1: ಸಹಕಾರ ಮಾಡಿಲ್ಲದಿದ್ರೆ ಉಪದ್ರ ಮಾಡಬಾರ್ದು ಅವರಿಗೆ.
0: ಹೌದು, ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರಿ.
1: ಹೌದು, ಚಾಡಿ ಮಾತು ಸಹ ಹೇಳಬಾರ್ದು ಮೇಡಮ್ ಯಾರಿಗೂ.
0: ಹೌದು ಹೌದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರಸ್ವತಿ ಅವರೇ. ನಿಮ್ಮ ಇಷ್ಟದ
1: ಥ್ಯಾಂಕ್ ಯು
0: ಗೀತೆಗಳು
1: ಮೇಡಮ್.
0: ಬರ್ತಾ ಇದೆ. ಧನ್ಯವಾದಗಳು
1: ನಮಸ್ತೆ,
0: ಕರೆ ಮಾಡಿದ್ದಕ್ಕೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ 08272. ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 11:20:05. ಮುಂದಿನ ಕಾಲರ್ ಅನ್ನ ಮಾತಾಡಿಸೋ ಸಮಯ. ಹಲೋ ಹಲೋ,
1: ನಮಸ್ತೆ ಮೇಡಮ್. ನಾನು
0: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಸರ್?
1: ಹೇಗೆ
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು?

0: ಸೋಮ ಪಡೆಯಿದೆ ದಿನೇಶ್ ಶಾಲೆಯಲ್ಲಿ.
1: ಓಕೆ, ಏನ್ ಮಾಡ್ಕೊಂಡಿರೋ ದಿನೇಶ್ ಅವರು?
0: ಗಣೇಶ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಮಾಡ್ಕೊಂಡಿದ್ದೀರಾ ನೀವು?
0: ಮೇಡಮ್, ಒಂದು ತೋಟ ಇತ್ತು, ಅದಿಲ್ಲ, ಅದು ಮಾಡ್ಕೊಂಡಿದ್ದೀವಿ, ಅದು ಬೇರೆ ಬಿಸ್ನೆಸ್ ಮಾಡಬೇಕು ನಾನು.
1: ಒಳ್ಳೇದಾಗ್ಲಿ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಇವಾಗ ಯಾವ ಚಿತ್ರದ ಗೀತೆ ಬೇಕು ಅಂತ ಹೇಳ್ತೀರಾ?
0: ಮೇಡಮ್, ನಂಗೆ ಹಳೆಯ ಚಿತ್ರ ವೀರಪಂತ ನಿರ್ಮಾಣ ಮಾಡಿದ್ದು ಚಿನ್ನದ ಗೊಂಬೆ ಚಿತ್ರದಲ್ಲಿ ಟಿ ಪಿ ಶ್ರೀನಿವಾಸ್ ತೀರ್ಥ ಹಾಡಿದ್ದು ಯುಗಳ ಗೀತೆ ಕೊಳದಿಂದ.
1: ಕಲ್ಯಾಣ್
0: ಕುಮಾರ್ ಮತ್ತು ಜಯಲಲಿತ.
1: ಎಲ್ಲ ಡೀಟೇಲ್ಸ್ ನೀವೇ ಹೇಳ್ಬಿಟ್ರಿ ಇವಾಗ.
0: ಹೇಳ್ಬಿಟ್ಟೆ ಮೇಡಮ್, ಅದು ಅಭಿನಯಿಸಿದ ಮೊದಲನೇ ಚಿತ್ರ, ಕನ್ನಡ ಚಿತ್ರ.
1: ಯಾಕಾಗಿ ಈ ಗೀತೆ ಇಷ್ಟ ನಿಮ್ಗೆ?
0: ಮೇಡಮ್, ನಂಗೆ ಹಳೆ ಚಿತ್ರ ತುಂಬಾ ಇಷ್ಟ. ಅದರಲ್ಲಿ ಕುಮಾರ್ ಹತ್ರ ಇರು ಅಂದ್ರೆ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವರನ್ನು ತುಂಬಾ ಇಷ್ಟಪಡ್ತೇನೆ. ಹಾಗೆ ಲೀಲಾವತಿ, ಜಯಂತಿ ಮತ್ತೆ ಹಿಂದಿಲಿ ದೇವಾನಂದ್, ಶಮಿ ಕಪೂರ್.
1: ಚಿತ್ರ ಗೀತೆಗಳಿಗೆ ಸಂಬಂಧಪಟ್ಟ ಹಾಗೆ, ಹಾಗೆ ಚಲನಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಇಷ್ಟ, ಯಾವ್ಯಾವ ಗೀತೆ ಇಷ್ಟ, ಯಾವ ಗಾಯಕರು ಹಾಡಿದ ಇಷ್ಟ ಅಂತ ಹೇಳ್ಬಿಟ್ರಿ. ಹಾಗೆ ಈಗ ಗಣೇಶ ಹಬ್ಬ ಜೋರ ನಿಮ್ಮ ಮನೇಲಿ, ನಿಮ್ಮ ಏರಿಯಾದಲ್ಲೆಲ್ಲ?
0: ನಮ್ಮ ದೇವಸ್ಥಾನ ಮಾಡ್ತೀವಿ ಮೇಡಮ್,
1: ದೇವಸ್ಥಾನದಲ್ಲಿ
0: ಸೋಮೇಶ್ವರ ದೇವಸ್ಥಾನ ಅಂತ, ಅಲ್ಲಿ ಪೂಜೆ ಮಾಡ್ತೀವಿ.
1: ಹಾಗೆ ಮನೇಲಿ ಯಾರ್ಯಾರು ಇದ್ದೀರಾ?
0: ನಾನು ನಿಂತಿದ್ದೇನೆ, ಮಗಳು ಬೆಂಗಳೂರು ಇದ್ದಾಳೆ, ಅವಳು ಬರ್ಲಿಕ್ಕಾಗಲಿ ಬರಲಿಲ್ಲ ಅನ್ಬಿಟ್ಟು, ಹಾಗೆ ಸ್ವಲ್ಪ ಒಂದು ವಿಜೃಂಭಣೆ ಇಲ್ಲ, ಚಂದ ಪೂಜೆ ಮಾಡ್ತಾ
1: ಇದ್ದೀನಿ,
0: ಬಿಡ್ಬಾರ್ದಲ್ಲ.
1: ಹಾಗೆ ಇವಾಗ ನಿಮ್ಗೊಂದು ನುಡಿಗಟ್ಟು ಕೇಳೋಣ.
0: ಕೇಳಿ ಮೇಡಮ್.
1: ಶಿರಸ ವಹಿಸು ಅಂತ. ಶಿರಸ ವಹಿಸು.
0: ಶಿರಸ ವಹಿಸು
1: ಕೇಳಿರ್ತೀರಾ?
0: ಅಂದ್ರೆ ಶಬ್ದ ಕೇಳಿಲ್ಲ ಮೇಡಮ್. ನಾನು
1: ಕೇಳಿಲ್ವಾ? ಪ್ರಯತ್ನ ಪಡ್ಬೋದು.
0: ಶಿರ ಅಂದ್ರೆ ತಲೆ.
1: ಹೌದು,
0: ತಲೆ ಉಪಯೋಗಿಸೋದಂತ.
1: ಇರ್ಲಿ ಬಿಡಿ, ಅದನ್ನ ಬೇರೆಯವರಿಗೆ ಕೇಳೋಣ. ನಿಮ್ಗೆ ಮತ್ತೊಂದು ಈಸಿ ಇರೋದು ಕೇಳ್ತೀನಿ ಹಾಗಿದ್ರೆ. ಮೊಸಳೆ ಕಣ್ಣೀರು ಅಂತ.
0: ಮೊಸಳೆ ಕಣ್ಣಿದ್ರೆ ಒಂದು ನಿಜವಾಗಿ ಅಂತ ಕಣ ಇರೋದಿಲ್ಲ, ಸುಮ್ನೆ ಒಂದು ಬೇಕಾಬೇಟಿ ಕಣ್ಣು ಸುರಿಸೋದು, ಇನ್ನೊಂದು ನಮ್ಗೆ ತೋರ್ಪಡಿಸಿದ್ರೆ ಅಷ್ಟೇ, ಅದು ನಿಜವಾಗಿ ಹೃದಯನ ಬರೋದಂತದಲ್ಲ ಅದು.
1: ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ?
0: ಅದೇ, ನಾವು ಕೆಲವರು ಏನೋ ಒಂದು ಇಷ್ಟ ಇಲ್ಲದಿದ್ರು ಸುಮ್ನೆ ಮೊಸಳೆ ಕಣ್ಣು ತೋರಿಸೋದು, ನಾವು ನಿಮ್ಮಲ್ಲಿ ಭಾಗಿಯಾಗಿದ್ದೀವಿ,
1: ನಮ್ಮ ದುಃಖದಲ್ಲಿ ನಾವಿದ್ದೀವಿ, ನಮ್ಮ ಕಷ್ಟದಲ್ಲಿ ನಾವಿದ್ದೀವಿ ಅಂತ ಅಲ್ವಾ?
0: ಅಷ್ಟೇ, ಅದನ್ನ ನಂಬಬೇಕು ನಾವು.
1: ನಮ್ಗೆ ಗೊತ್ತಿರುತ್ತೆ ಅಲ್ವಾ ಯಾವ್ದು ನಿಜ,
0: ಅವರಿಗೆ ಗೊತ್ತಿರ್ತದೆ. ಆ ಸಂದರ್ಭ ನಾವೇನು ಮಾತಾಡಕ್ಕೆ ಆಗೋದಿಲ್ಲ.
1: ಹೌದು. ಸರಿ ದಿನೇಶ್ ಹಾಲೇರಿ ಅವರೇ, ನಿಮ್ಮ ಇಷ್ಟದ ಗೀತೆ ಬರುತ್ತೆ, ಹೀಗೆ ಕಾಲ್ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ನಿಮಗೂ ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು.

0: ಮುಂದಿನ ಕಾಲರನ್ನು ಮಾತಾಡ್ಸೋಣ ಶ್ರೋತೃಗಳೇ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ, ನಾನು ಸಕಲೇಶ್ವರದ ಗಿರಿಜಾ ಮೇಡಮ್.
0: ಗಿರಿಜಾ ಅವರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ನಿಮಗೂ ಕೂಡ ಗೌರಿ ಹಬ್ಬದ ಗಣೇಶ, ಆಕಾಶವಾಣಿ ಸಿಬ್ಬಂದಿಗಳಿಗೂ ಮತ್ತೆ ಕೇಳುಗರು ಕೂಡ ಎಲ್ಲರಿಗೂ ಶುಭವಾಗಲಿ ಮೇಡಮ್.
0: ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಗಿರಿಜಾ ಅವ್ರು, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ರೈತರ ಕುಟುಂಬ ಮೇಡಮ್.
0: ಏನೆಲ್ಲ ಬೆಳೆ ಬೆಳಿತೀರಾ?
1: ಎಲ್ಲ ಮಿಶ್ರ.
0: ಮಿಶ್ರ ಬೆಳೆ
1: ಅಂದ್ರೆ ಈಗ ಸ್ವಲ್ಪ ಆನೆಗಳು ಎಲ್ಲ ಹಾಳಾಗ್ಬಿಟ್ಟಿದೆ.
0: ಅಲ್ಲೂ ಆನೆ ಕಟ್ಟ ಇದೆಯಾ ಸಕಲೇಶ್ಪುರ ಕಡೆ?
1: ತುಂಬಾ ಆನೆ ಇದೆ. ನನ್ನ ತಮ್ಮ ಆನೆಗೆ ಬಲಿ ಆಗ್ಬಿಟ್ಟ ಮೇಡಮ್.
0: ಓ,
1: ಅಮ್ಮನೆ ಹತ್ರನೇ ಆಗ್ಬಿಡ್ತು.
0: ಬೇಜಾರು.
1: ಈಗ ಏನೇನೋ ಬೆಳಿತೀವಿ ಸ್ವಲ್ಪ ಸ್ವಲ್ಪ, ಎಲ್ಲ ಕಾಳು ಮೆಣಸು, ಆಮೇಲೆ ಯಾಡಕ್ಕೆ, ತೆಂಗು, ಬಾಳೆ. ಬಾಳೆ ಅಂತೂ ಏನು ಆನೆ ಒಂದೊಂದು ಊಟಕ್ಕೂ ಎಲ್ಲ ಸಿಕ್ಕಲ್ಲ. ಎಲ್ಲ ಬೈನೆ ಇದ್ರೆ ಬೈನೆ ಮರನು ಎಲ್ಲ ಬೀಳ್ಸಾಕತ್ತೆ.
0: ತುಂಬಾ ಇಷ್ಟ ಅಂತ ಹೇಳ್ತಾರಲ್ವಾ ಆನೆಗೆ?
1: ಆದ್ರೆ ನಾವು ಆನೆ ದೇವ್ರು ಅಂತ ಬೈಯಲ್ಲ ಮೇಡಮ್.
0: ಅಲ್ಲ ಅಲ್ಲ, ಬೈನೆ ಗಿಡದೇ ಇಲ್ಲ ಅಂತ, ಬೈನೇನು ಇರಲ್ಲ ಅಂದ್ರಲ್ಲ, ಅದಕ್ಕೆ ಹೇಳಿ.
1: ಬೈನೆ ಇಷ್ಟ ಅಂತಲ್ಲ ಮೇಡಮ್ ಆನೆ.
0: ಅದೇ ಅದೇ, ಅದ್ರ ಎಲೆ ತುಂಬಾ ಇಷ್ಟ ಅಂತ ಹೇಳ್ತಾರೆ.
1: ಏನ್ ಚೆನ್ನಾಗ್ತಿದ್ರ ಮೇಡಮ್, ಎಷ್ಟ್ ಚೆನ್ನಾಗ್ತೀರಾ.
0: ಥ್ಯಾಂಕ್ ಯು,
1: ಖುಷಿ ಆಗುತ್ತೆ ಯಾಕೋ ನಿಮ್ ಹತ್ರ ಮಾತಾಡಕ್ಕೆ.
0: ಥ್ಯಾಂಕ್ ಯು ಗಿರಿಜಾ.
1: ನೀವ್ ಯಾರೋ ನಾವ್ ಯಾರೋ ಆಕಾಶವಾಣಿ ಮೂಲಕ ನಾವೆಲ್ಲ ಫ್ರೆಂಡ್ಸ್ ಒಂದು ಅಕ್ಕ ತಂಗಿರಂಗ್ ಇದೀವಿ ಅಲ್ವಾ ಮೇಡಮ್.
0: ಹೌದು ಹೌದು,
1: ಅದೇ ನಂಗೆ ಇಷ್ಟ.
0: ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಎಲ್ಲ ಸಾಧಾರಣ ಕೇಳ್ತೀನಿ, ಅದನ್ನ ಕೆಲವೊಂದು ತುಂಬಾ ವಿಶೇಷವಾಗಿ ಮಿಸ್ ಮಾಡ್ಕೊಳಲ್ಲ.
0: ಯಾವ ಯಾವ ಕಾರ್ಯಕ್ರಮ ಮಿಸ್ ಮಾಡದೆ ಕೇಳುವಂತದ್ದು?
1: ವ್ಯಕ್ತಿ ವಿಶೇಷ, ವಿಚಾರಧಾರೆ, ಆಮೇಲೆ ಸೈನಿಕರದ್ದು ಮತ್ತೆಲ್ಲ, ಅದು
0: ಸೇನಾ ಸ್ಮರಣೆ,
1: ಆ ವಿಶೇಷಗಳನ್ನೆಲ್ಲ ಮಿಸ್ ಮಾಡ್ಕೊಳಲ್ಲ. ಕೇಳಿ ಅದನ್ನ ಏನ್ ಅರ್ಥ ಅದನ್ನ ನಾನು ಅಳವಡಿಸ್ಕೊತೀನಿ ಕೆಲವೊಂದು ವಿಚಾರಗಳನ್ನ.
0: ಖುಷಿ ಆಯ್ತು ನಿಮ್ ಮಾತು ಕೇಳಿ.
1: ನಂಗೂ ಖುಷಿ
0: ಕೇಳಿ ಅಳವಡಿಸ್ಕೊಳ್ತೀವಿ ಜೀವನದಲ್ಲಿ ಅಂದ್ರೆ.
1: ಹೌದು ಮೇಡಮ್, ಸುಮ್ನೆ ಕೇಳಿಸ್ಕೊಳೋದು ಒಂದೇ ಅಲ್ಲ, ಅದ್ ಏನ್ ಅದ್ರಲ್ಲ ಏನ್ ವಿಶೇಷ ಇದೆ, ಅವ್ರು ಏನ್ ಮಾತಾಡಿದಾರೆ, ನಾವು ಇನ್ನೊಬ್ಬರು ಹೇಳ್ಬೋದಲ್ಲ ಮೇಡಮ್.
0: ಹೌದು ಹೌದು,
1: ಹಾಗಾಗಿ ಅದ್ ಕೇಳಿಸ್ಕೊಂಡು ಈಗ ಕೇಳಿದ್ರೆ ಕೇಳಿಸ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು.
0: ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು.
1: ಖಂಡಿತ ಖಂಡಿತ.
0: ಯಾರ್ಯಾರು ಇದ್ದೀರಾ ಗಿರಿಜಾ ಅವರೇ ಮನೆಯಲ್ಲಿ?
1: ಅದೇ ನಾನು ನನ್ನ ತಮ್ಮನ ಹೆಂಡತಿ ಮೇಡಮ್. ಅದು ಆನೆ ಬಲಿ ಆಗ್ಬಿಟ್ಟ ಅವನ,
0: ಅದೇ ಹೇಳಿದ್ರಲ್ವಾ,
1: ಅವಳಿಗೆ ಮದುವೆ ಮಾಡಿದ್ವಿ. ಇದೀರಿ ಏನೋ ದೇವ್ರ ದಯದಿಂದ ಸುಖವಾಗಿದ್ದೀವಿ.
0: ಹೌದು, ಇರ್ಲೇಬೇಕಲ್ವಾ ಜೀವನದಲ್ಲಿ, ಕಷ್ಟ ನೋವು ಎಲ್ಲ ಬಂದೇ ಬರುತ್ತೆ.
1: ಬಂದೇ ಕಷ್ಟ ಸುತ್ತ ಅನ್ನೋದು ಯಾಕಿಲ್ಲ ನೋಡಿ, ಸೂರ್ಯ
0: ಏಳು ಬೀಳು ಇದ್ದೇ ಇರುತ್ತೆ ಅಲ್ವಾ ಜೀವನದಲ್ಲಿ, ಒಂದ್ಸಲ ಏಳೋದು ಒಂದ್ಸಲ ಬೀಳೋದು. ಹೇಳಿ.
1: ಸಾಮಾನ್ಯ ಮನುಷ್ಯಕ್ ಬರದೇ ಇರುತ್ತೆ ಮೇಡಮ್.
0: ಹೌದು ಹೌದು, ಮನುಷ್ಯರಿಗೆ ಬರದೆ ಮರಕ್ ಬರುತ್ತಾ ಅಂತ ಹೇಳ್ತಾರೆ
1: ಅಂತಾರೆ. ಈಗ ಮರಕ್ಕೂ ಬರ್ತಾ ಇದೆ ಮೇಡಮ್, ಅಡಿಕೆ ಮರ ಪೂರಾ ಕೆಂಪಾಗ್ತಾ ಇದೆ, ಏನೋ ಒಂದ್ ಕಾಯಿಲೆ ಅಂತೆ. ಏನಾಗುತ್ತೋ ಗೊತ್ತಿಲ್ಲ.
0: ಅದೇ, ಈ ತರ ಬೆಳೆಗಳಿಗೆ ಕಾಯಿಲೆ ಬಂದಾಗ ನೀವ್ ಹೇಳಿದ ಹಾಗೆ ಮಿಶ್ರ ಬೆಳೆ ಬೆಳೆಯೋದು ಒಳ್ಳೇದು ಅಂತ ಹೇಳ್ಬಹುದು. ಯಾಕಂದ್ರೆ ಒಂದ್ ಬೆಳೆ ಕೈ ಕೊಟ್ರೆ ಇನ್ನೊಂದ್ ಬೆಳೆ ಕೈ ಹಿಡಿಯುತ್ತೆ
1: ಅಲ್ವಾ.
0: ಹೇಳಿ.
1: ಒಂದು ಕೈ ಕೊಟ್ರೆ ಇನ್ನೊಂದು ಇಟ್ಕೋಬೋದಲ್ಲ ಮೇಡಮ್.
0: ಹೌದು ಹೌದು,
1: ಸೈಡ್ ಬಿಸ್ನೆಸ್ ಒಂದಲ್ಲ ಹಾಗೆ ಒಂದ್ ಸೈಡ್ ಇರ್ಬೇಕು.

0: ನಮ್ಮ
1: ಇರಬೇಕು.
0: ಹೊಲದಲ್ಲ ಒಂದು
1: ಹ್ಮ್,
0: ಅಂತ
1: ಒಂದೇ ಬೆಳೆನ
0: ಹೊಲದಲ್ಲಿ
1: ನಂಬ್ಕೊಂಡಿರೋದು ಇವಾಗಿನ ಕಾಲದಲ್ಲಿ ಕಷ್ಟ, ಮಳೆ ಇರಲ್ಲ.
0: ಹೌದೌದು ಈ
1: ಹ್ಮ್,
0: ಸರಿ ನಮ್ಗೆ ಆಗುವ ಎಲ್ಲ ಸತಿ ಆಗುವಷ್ಟು ಮಳೆ ಈ ಸರಿ ಆಗಿಲ್ವಲ್ಲ ಮೇಡಮ್.
1: ಹೌದು ಹೌದು, ಮಳೆನೂ ಸರಿಯಾಗಿ ಆಗಿಲ್ಲ.
0: ಸರಿಯಾಗಿ ಆಗಲಿಲ್ಲ.
1: ಬೇಸಿಗೆಗೆ ನೀರಿನ ಸಮಸ್ಯೆ ಬರ್ತಾ ಇತ್ತು, ಆದ್ರೆ ಇನ್ನು
0: ಹೌದು
1: ಬೇಗನೆ ಬರುತ್ತೆ. ಇನ್ನೊಂದು 2 ತಿಂಗಳಲ್ಲೇ ನೀರಿನ ಸಮಸ್ಯೆ, ಕುಡಿಯೋ ನೀರಿಗೂ ತೊಂದರೆ ಆಗುವ
0: ನಮ್ದೇ
1: ಸಾಧ್ಯತೆ ಇದೆ.
0: ನಮ್ ಹೇಮಾವತಿ ಹೊಳೆ ಸ್ವಲ್ಪನೇ ಹೊರಿತಾ ಇದೆ, ನೀರೇ ಇಲ್ಲ.
1: ಹ್ಮ್, ತುಂಬಿ ಹರಿಬೇಕಿತ್ತು ಈ ಟೈಮಲ್ಲಿ ಅಲ್ವಾ?
0: ಇಲ್ಲ ನಾವು ಈ ಸರಿ ಗಂಗೆ ಪೂಜೆ ಮಾಡೋಕೆ ಆಗ್ಲೇ ಇಲ್ಲ ಮೇಡಮ್, ನೀರು ಬರಲೇ ಇಲ್ಲ.
1: ನಮ್ಗೆ ಇಲ್ಲಿ ಕೊಡಗಿನಲ್ಲಿ ಅದೇ ವಾಡಿಕೆ ಅಷ್ಟು ಮಳೆ ಬಂದಿಲ್ಲ, ಆದ್ರೂ ಬಂದಿದೆ ಮಳೆ.
0: ಹೌದು
1: ಹೌದು
0: ಕೊಡಗು ಸಕಲೇಶ್ಪುರ ಎಲ್ಲ ಸಾಮಾನ್ಯ ಹೆಚ್ಚು ಕಡಿಮೆ ಒಂದೆಯಾ,
1: ಹೌದು ಹೌದು,
0: ಮಳೆ ಸಾಕಾಗಿಲ್ಲ.
1: ಸಾಕಾಗಿಲ್ಲ, ವಾಡಿಕೆಯ ಮಳೆ ಬಂದಿಲ್ಲ. ಎಷ್ಟು ಬರಬೇಕು ಅಷ್ಟು
0: ಹೌದು
1: ಬಂದಿಲ್ಲ ಅಂತ.
0: ಬಂದಿಲ್ಲ
1: ಏನ್
0: ಬಂದಿಲ್ಲ.
1: ಮಾಡಿದಾರೆ, ಗದ್ದೆಲೆಲ್ಲ ನಾಟಿ ನಟ್ಟಿದ್ದಾರೆ, ನಾಟಿ
0: ಹೌದು
1: ಚಿಗುರ್ತಾ ಇದೆ, ಆದ್ರೆ
0: ಅದಕ್ಕೆ ಅದು
1: ಗದ್ದೆಯಲ್ಲಿ ಇವಾಗ
0: ಸ್ವಲ್ಪ
1: ನೀರ್
0: ಇಲ್ಲ
1: ಇಲ್ಲ. ನೀರ್ ಕಟ್ತಾರೆ ಈ ಟೈಮಲ್ಲಿ,
0: ಹೌದು
1: ಆದ್ರೆ ನೀರ್ ಕಟ್ಟೋದಕ್ಕೆ ನೀರ್
0: ಇಲ್ಲ,
1: ಇದಾಗಿದೆ.
0: ಇಲ್ಲೇ ಇಲ್ಲ ನೀರು,
1: ಹೌದು ಹೌದು,
0: ಸುಮ್ಮನೆ ಪೈರು ನೆಟ್ಟು ಬಿಟ್ಟು ಒಣಗೋಗ್ತಾ ಇದೆ ಮೇಡಮ್.
1: ಹೌದು, ನೋಡೋದಕ್ಕೆ ಬೇಜಾರಾಗುತ್ತೆ.
0: ಬೇಜಾರಾಗುತ್ತೆ,
1: ಹ್ಮ್, ಕಷ್ಟ ಇದೆ ಅಲ್ವಾ,
0: ಯಾಕೆಂದ್ರೆ
1: ಊಟಕ್ಕೂ
0: ನಾವು
1: ನೀರಿಗೂ ಎಲ್ಲಿಗೂ ತೊಂದ್ರೆನೆ.
0: ರೈತರು ಅಲ್ವಾ, ನಾವೊಂದು ಗಿಡಗಳ ಜೊತೆ ಮಾತಾಡ್ತೀವಿ, ಏನಾಗಿದೆ ಯಾಕೆ ಹೀಗಾಗ್ತಾ ಇದೆ, ಏನ್ ಸಾಲದು ಗೊಬ್ಬರನ ನೀರ ಔಷಧಿ ಏನ್ ಬೇಕು ಅಂತ ದಿನವೂ ಒಂದೊಂದು ಗಿಡದ ಹತ್ರ ಮಾತಾಡ್ತೀವಲ್ಲ ಮೇಡಮ್ ನಾವು.
1: ಹೌದು ಹೌದು, ಗಿಡಗಳ ಹತ್ರ ಮಾತಾಡ್ತೀರಾ?
0: ಹೌದು ಮೇಡಮ್.
1: ಹ್ಮ್, ಅದೊಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ತಾರೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ.
0: ತೋಟಕ್ಕೆ ಹೋದ್ರೆ ಎಲ್ಲಾ ಗಿಡಗಳನ್ನ ನೋಡುವಾಗ ಅದ್ ಎಲೆ ಯಾಕೆ ಕೆಂಪಾಗಿದೆ, ಏನಾಗಿದೆ,
1: ಹ್ಮ್,
0: ಅದಕ್ಕೇನ್ ಸಾಲದು ಮಾತಾಡೋದು, ಆತರನ ಈ ಗಿಡದ ಹತ್ರ ಎಲ್ಲ ಮಾತಾಡೋದು.
1: ಹ್ಮ್, ಸ್ಪಂದಿಸುತ್ತೆ ಅಂತ ಗಿಡಗಳು, ಅದಕ್ಕೆ ಹಾಗೆ ನಾವು
0: ಹೌದು ಹೌದು ಮೇಡಮ್,
1: ಮಾತಾಡಿದಾಗ.
0: ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ.
1: ಅದೇ ಅದೇ,
0: ಎಲ್ರಿಗೂ ಗೊತ್ತಾಗೋಲ್ಲ ಅದು.
1: ಹೌದು ಹೌದು, ಸರಿ ಗಿರಿಜಾ ಅವರೇ, ನಿಮ್ ಇಷ್ಟದ ಗೀತೆ ಯಾವುದು?
0: ನನ್ಗೆ ನಾ ಮೆಚ್ಚಿದ ಹುಡುಗ ಆ ಫಿಲಂ ಅಲ್ಲಿ ಮಂಗಳದ ಈ ಸುದಿನ ಮಧುರವಾಗಲಿ ಅಂತ ಹಾಡಿದೆ. ಯಾಕೆಂದ್ರೆ ಎಲ್ಲಾರ ಮನೇಲೂ ಗೌರಿ ಗಣೇಶನ್ನ ರಾಜಾ ಹಚ್ಚಿದಾರಲ್ಲ, ಎಲ್ಲಾರ ಮನೆ ಮನೇಲೂ ಮಂಗಳವಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್.
1: ಎಷ್ಟು ಒಳ್ಳೆ ಯೋಚನೆ ನಿಮ್ದು.
0: ಹೌದು ಮೇಡಮ್, ಎಲ್ಲಾರ್ಗೂ ಎಲ್ಲ ನಾವು ಬಂತ ಬಡವರಾಗ್ಲಿ ಶ್ರೀಮಂತ ಆಗ್ಲಿ ಗೌರಿ ಗಣೇಶನ್ ತಂದೆ ತರ್ತಾರೆ, ಅವ್ರವ್ರ ಮನೆ ಮಟ್ಟಿಗೆ ಅವ್ರವ್ರು ಮಾಡೇ ಮಾಡ್ತಾರಲ್ವಾ,
1: ಅವರವರ ಭಕ್ತಿ
0: ಅವ್ರವ್ರ
1: ಅಲ್ವಾ.
0: ಭಕ್ತಿ.
1: ಹ್ಮ್,
0: ಒಂದೇ ಒಂದು ಹೂ ಭಗವಂತನ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಯಾಕೆ ಆಗೋಲ್ಲ ಮೇಡಮ್
1: ಹೌದು ಹೌದು
0: ಅಲ್ವಾ.
1: ಹೂ ಇಡೋದು ಅದು ಒಂದು, ಹೂ ಇಲ್ದೆ ಹೂ ಇಡದೇ ಇರೋದನ್ನು ನಮ್ಮ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬಹುದು.
0: ನೋಡಿ ಗಣಪತಿಗೆ ಗರಿಕೆ ಹುಲ್ಲು ತಂದಿಟ್ಬಿಟ್ರೆ ಅಲ್ಲ ಬೆಟ್ಟದಂಗ್ ಬಂದಿರೋ ಕಷ್ಟ ಹುಲ್ ಕಡ್ಡಿಲ್ ಹೋಗುತ್ತೆ ಅಂತಾರೆ.
1: ಹ್ಮ್,
0: ಹಾಗಾಗಿ ಗಣೇಶನ್ಗೆ ಏನಿದ್ರು ತೃಪ್ತಿ, ಗರಿಕೆ ಕುಯ್ದಿಟ್ಬಿಟ್ರೆ ಸಾಕು.
1: ಹೌದು ಹೌದು,
0: ಅದೇ ಎಂತ ನಾವು ಮಾಡ್ಕ ನಮ್ಮ ಮನಸ್ಸು ಪೂರ್ವಕವಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡ್ಕೋತೀವೋ ಹಾಗಾಗುತ್ತೆ.
1: ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಈಗ ಗಿರಿಜಾ ಅವರಿಗೆ ಒಂದು ನುಡಿಗಟ್ಟಕ್ಕೆ ಹೇಳ್ತೀನಿ, ಅದಕ್ಕೆ ಅರ್ಥ ಹೇಳಿ ವಾಕ್ಯ ರಚನೆ ಮಾಡಿ.
0: ಕೇಳಿ,
1: ದಿನೇಶ್ ಹಾಲೇರಿ ಅವರಿಗೆ ಕೇಳಿದ್ದೆ ಶಿರಸ ವಹಿಸಿ ಅಂತ, ಅದೇ ನಿಮ್ಗೆ
0: ಅಂದ್ರೆ ಭಕ್ತಿಯಿಂದ ನಮಸ್ಕಾರ ಮಾಡೋ ಶಿರ ವಹಿಸೋದು, ಮತ್ತೆ ನೆರೆ ಬಂದ ಗುರು ಹಿರಿಯರನ್ನ ಒಳ್ಳೆ ಭಾವನೆಯಿಂದ ಕಾಣೋದಲ್ಲ ಮೇಡಮ್.
1: ಅಲ್ಲ,
0: ಶಿರಸ ವಹಿಸು ಅಲ್ಲ,
1: ಶಿರ ಅಂದ್ರೆ ತಲೆ, ಶಿರಸ
0: ತಲೆ
1: ವಹಿಸು ಅಂದ್ರೆ ಎಂತ
0: ತಲೆ, ನಾವು ಒಳ್ಳೆ ತಂದಲ್ಲಿ ಓಡಿಸ್ಬೇಕು ಅಂತ.
1: ಇವಾಗ ನೀವು ತಲೆ ಓಡಿಸಿ, ಇದಕ್ಕೆ ಸರಿಯಾಗಿ ಅರ್ಥ ಹೇಳಿ ನೋಡೋಣ.
0: ಒಳ್ಳೆ ಕಡೆ ಒಳ್ಳೇದನ್ನ ಯೋಚನೆ ಮಾಡ್ಬೇಕು, ತಲೆಯಲ್ಲಿ ಒಳ್ಳೇದನ್ನ ಮಾಡ್ಬೇಕು ಅಂತ ಅಲ್ವಾ ಮೇಡಮ್.
1: ಅಂದ್ರೆ ಶಿರಸ ವಹಿಸಿ ಅಂದ್ರೆ ಗೌರವದಿಂದ ಒಂದು ಆಜ್ಞೆಯನ್ನ ಒಪ್ಪಿಕೊಳ್ಳೋದು, ಈಗ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಲೆಬಾಗಿ ಅದನ್ನ ಪಾಲಿಸೋದು ಅಂತ. ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ?
0: ಗೊತ್ತಾಗ್ತಾ ಇಲ್ಲ ಮೇಡಮ್.
1: ಗೊತ್ತಾಗ್ತಾ ಇಲ್ವಾ, ನಾನೇ ಹೇಳ್ಬಿಡ್ತೀನಿ
0: ಹೇಳ್ಬಿಡಿ
1: ಸರಳವಾಗಿ. ಗುರುಗಳ ಆಜ್ಞೆಯನ್ನ ವಿದ್ಯಾರ್ಥಿಗಳು ಶಿರಸ ವಹಿಸಿ ಪಾಲಿಸಿದ್ರು.
0: ಖಂಡಿತ.
1: ಓಕೆ ಗಿರಿಜಾ ಅವರೇ, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 MHz. ಸಮಯ 11:38. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಇದರಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ ಯೋಗ. ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿಗಳಾದ ಡಾ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ. ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇವತ್ತು ಪಿಎಂ ಆಪರೇಷನ್ ಗ್ರೀನ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಬಿಎಸ್ ಎಣಗಿ. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇನ್ನು ಈ ಸಂಜೆ 4 ಗಂಟೆಗೆ ಕನ್ನಡ ಭಕ್ತಿಗೀತೆಗಳನ್ನು ಆಲಿಸಲಿದ್ದೀರಿ. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿದೆ. 5 ಗಂಟೆಗೆ ಮಹಿಳಾ ಲೋಕ, ಇದರಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಸುಜಾತ ಎಫ್ ತಳವಾರ್. ನನ್ನದೇ ಹಾಡು ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಶ್ರೋತೃಗಳೇ, ಹಲೋ ಹಲೋ ಹಲೋ, ಮಾತಾಡಿ.
1: ನಮಸ್ತೆ, ನಾನು ಚೀರಮ್ಮನ ಕೊಳಗದಾಳ್ದಾರನಿದೆ. ಚೀರಮ್ಮನ ವಾಣಿಜ್ಯಂಗೋಮಯ್ಯ
0: ಅವರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ.
1: ಸಮಸ್ತ ಕೇಳುಗರಿಗೆ ಶುಭಾಶಯಗಳು.
0: ಧನ್ಯವಾದಗಳು ವಾಣಿ ಅವರೇ. ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಹಬ್ಬದ ಆಚರಣೆ ಹೇಗಿದೆ?
1: ನಮ್ಮ ಮನೆಯಲ್ಲಿ ಹಬ್ಬ ಆಚರಣೆ ಮಾಡೋದಿಲ್ಲ ಮೇಡಮ್. ನಮ್ಮ ಚೇರಂಬಾಣೆಯಲ್ಲಿ ಪಬ್ಲಿಕ್ ಸರ್ವ್ ಕೂರಿಸ್ತಾರೆ, ಅಲ್ಲಿ ಗೌಜಿ ಇರ್ತದೆ. 10 ದಿವಸಗಳ ಕಾಲ ಮಧ್ಯಾಹ್ನ ಊಟ ಇರ್ತದೆ, ವಿಜೃಂಭಣೆ ಪೂಜೆ ಎಲ್ಲ ಇರ್ತದೆ.
0: ಹೋಗ್ತಾರ
1: ಅಮ್ಮ ಎಲ್ಲ ಹೋಗ್ತಾರೆ. ನಾನೀಗ ಎಲ್ಲಿಗೆ ಹೋಗಕ್ಕಾಗಲ್ಲ, ನಾನು ಇಲ್ಲಿದ್ರೆ ಕೈ ಮುಗಿಸ್ಕೊಳ್ಳೋದು.

0: ಭಕ್ತಿ ಮುಖ್ಯ ಅಲ್ವಾ?
1: ಭಕ್ತಿ ಮುಖ್ಯ.
0: ಯಾವ ಗೀತೆ ಬೇಕು ವಾಣಿಯವರಿಗೆ?
1: ನನಗೆ ಇಂದು ಬಾನಿಗೆಲ್ಲ ಹಬ್ಬ, ವಿಶ್ವ ಕುಲಕ್ಕೂ ಹಬ್ಬ, ಹಬ್ಬ ಚಿತ್ರದ್ದು.
0: ಹಬ್ಬ ಚಿತ್ರದ್ದು ಅಲ್ವಾ? ಪ್ರಸಾರ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೊಂದು ನುಡಿಗಟ್ಟನ್ನ ಕೇಳೋಣ.
1: ಕೇಳಿ ಹೇಳಿ.
0: ಕಾಗೆ ಹರಿಸು ಅಂತ.
1: ಕಾಗೆ ಹರಿಸು.
0: ಅದರ ಅರ್ಥ ಏನು ಅಂತ ಹೇಳಕ್ಕಾಗುತ್ತಾ?
1: ಇಲ್ಲ ಮೇಡಮ್, ನಂಗೆ ಗೊತ್ತಾಗಲ್ಲ. ಕಾಗೆ ಹರಿಸು.
0: ಆಯ್ತು.
1: ದಿನೇ ಸ್ಯಾಲರಿ ಅವರಿಗೆ ಕೊಟ್ಟು ತೀರಾ ವಯಸ್ಸು, ಅದು ಕಷ್ಟ ಅಂತ ಹೇಳ್ತಲ್ಲ ಹಾಗೆ.
0: ಕಷ್ಟ ಇಲ್ಲ, ಈಸಿ ಇದೆ, ಪರವಾಗಿಲ್ಲ ಬಿಡಿ, ಮುಂದಿನ ಕಾಲರ್ಗೆ ಕೇಳೋಣ. ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಿಮ್ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ ಹೇಳಿ.
1: ಸಮಸ್ತ ಕೇಳುಗರಿಗೆ ಶುಭಾಶಯಗಳು.
0: ಓಕೆ, ಧನ್ಯವಾದಗಳು ವಾಣಿಯವರೇ.
1: ಧನ್ಯವಾದಗಳು.

ಪ್ರಿಯ ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಆಲಿಸುತ್ತಿರುವಿರಿ. ಮುಂದಿನ ಕಾಲರ್ ಅನ್ನ ಮಾತಾಡಿಸೋ ಸಮಯ. ಹಲೋ, ಕರೆಯಲ್ಲಿ ವ್ಯತ್ಯಯ ಆಗಿದೆ.

0: ಮುಂದಿನ ಕಾಲರನ್ನ ಮಾತಾಡ್ಸೋಣ. ಹಲೋ ಹಲೋ,
1: ಹಲೋ,
0: ಮಾತಾಡಿ, ನಿಮ್ಮ ಹೆಸರು ಹೇಳಿ.
1: ನಾನು ನಾನು ವಿನಯ ಭಟ್ ಅಂತ, ವಿಟ್ಲದಿಂದ.
0: ವಿನಯ ಭಟ್ ಅವರೇ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ಲರಿಗೂ ಕೂಡ.
1: ನಿಮಗೂ ಕೂಡ
0: ಥ್ಯಾಂಕ್ ಯು,
1: ಶುಭಾಶಯಗಳು.
0: ಥ್ಯಾಂಕ್ ಯು. ವಿನಯ ಅವರು ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಹೌಸ್ ವೈಫ್ ಮೇಡಮ್.
0: ಹೌಸ್ ವೈಫ್. ಹಬ್ಬದ ಆಚರಣೆ ಹೇಗಿದೆ ಮನೆಯಲ್ಲಿ?
1: ಹಬ್ಬದ ಆಚರಣೆ ನಮ್ಮ ಮನೆಯಲ್ಲಿ ಅಂದ್ರೆ ಪ್ರಸಾದ ಮಾತ್ರ ಮಾಡಿ ದೇವರಿಗೆ ಇಡುದು. ನಮ್ಮ ನನ್ನ ಯಜಮಾನರು ಹುಟ್ಟಿದ ಮನೆಯಲ್ಲಿ ಗಣ ಹೋಮ ಅದೆಲ್ಲ ಇದೆ.
0: ಮತ್ತೆ ನೀವಿರುವ ಏರಿಯಾದಲ್ಲಿ ಗಣೇಶನ ಕೂರಿಸೋದು ಅದೆಲ್ಲ ಇಲ್ವಾ?
1: ಇದೆ ಇದೆ ಇದೆ.
0: ಹ್ಮ್.
1: ಅಂದ್ರೆ ನಮ್ಮ ವಿಟ್ಲದಲ್ಲಿ ಇದೆ, ನಮ್ಮ ಪಕ್ಕ ಅಳಿಕೆ ಅಂತ ಹೇಳಿದೆ ಅಲ್ಲಿ ಇದೆ, ಸಾಯಿಬಾಬಾನ ಶಾಲೆ.
0: ಹ್ಮ್. ಮೊದಲಿಗೆ ಯಾವ ಗೀತೆ ಬೇಕು ಅಂತ ಹೇಳ್ತೀರಾ?
1: ನನಗೆ ಕಾಪಾಡು ಶ್ರೀ ಸತ್ಯನಾರಾಯಣ ಹಾಡು ಹಾಡ್ತೀರ?
0: ಹಾಡು ಹಾಡೋದ ಹಾಕೋದ?
1: ಅಲ್ಲ ಅಲ್ಲ, ಹಾಕುದು
0: ಹಾಕೋದ? ಸರಿ, ಹಾಕೋಣ.
1: ಅದು ಕರೆ ಸಿಕ್ಕಿದ ಕೂಡ್ಲೇ ಎಂತ ಮಾತಾಡ್ಬೇಕು ಅಂತ ಗೊತ್ತಾಗುದಿಲ್ಲ.
0: ಹೌದಾ, ಹಾಗೂ ಆಗುತ್ತಾ? ನೀವು ಕಾಲ್ ಮಾಡ್ತಾ ಇರ್ತೀರಲ್ವಾ?
1: ಅಲ್ಲ, ನನಗೆ ಇತ್ತೀಚೆಗೆ ನಾನು ಮಾಡ್ಲಿಕ್ಕೆ ಶುರು ಮಾಡಿದ್ದು.
0: ಹ್ಮ್. ಅಲ್ಲ, ತೊಂದ್ರೆ ಇಲ್ಲ, ಕಾಲ್ ಮಾಡಿ, ಭಯ ಆಗುತ್ತೆ ಅಂತ ಹಂಗೆ ಕೇಳಿದ್ದೆ ನಾನು. ಹ್ಮ್. ಇವಾಗ ನಿಮ್ಗೆ ಒಂದು ನುಡಿಗಟ್ಟು, ಅದಕ್ಕೂ ಮುಂಚೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಅಂತ ಹೇಳ್ತೀರಾ?
1: ನಾನು ಅದೇ ಬೆಳಗ್ಗೆ 5:30 ಮಧ್ಯಾಹ್ನ ತನಕವು ರೇಡಿಯೋ ಆನೆ, ಮತ್ತೆ ಆ ನಂತರ ಪುನಃ 3:30 ಪುನಃ ಆನ್.
0: ಮಧ್ಯಾಹ್ನ ಕಾರ್ಯಕ್ರಮಗಳಿರುತ್ತೆ ಅಲ್ವಾ?
1: ಅದೇ ಇರುತ್ತೆ.
0: ರೇಡಿಯೋಕ್ಕೂ ಲಂಚ್ ಬ್ರೇಕ್ ಕೊಡ್ತೀರಾ?
1: ಊಟ ಮಾಡಿ ಸ್ವಲ್ಪ ಅದಕ್ಕೆ ರೆಸ್ಟ್ ಕೊಡುವ ಅಂತ
0: ಹಾಗೆ. ಸರಿ, ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಅಂತ ಹೇಳಿದ್ರಿ ನೀವು. ಮನೇಲಿ ಯಾರ್ಯಾರಿದ್ದೀರಾ?
1: ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ. ಮಗ ಇದು ಬೆಂಗಳೂರಲ್ಲಿ ಇದ್ದಾನೆ. ಹಾಗೆ ಅವನ್ ಜಾಬ್ ಅಲ್ಲಿದ್ದಾನೆ.
0: ಸರಿ, ನುಡಿಗಟ್ಟು ನಿಮ್ಗೆ ಕಾಗೆ ಹರಿಸು ಅಂತ.
1: ಕಾಗೆ ಹರಿತು ಅಂದ್ರೆ ಕೆಲವು ಸುಳ್ಳು ಸುಳ್ಳು ವಿಷಯಗಳನ್ನು ಹೇಳುದಕ್ಕೆ ಕಾಗೆ ಹರಿತು ಅಂತ ಹೇಳುದಲ್ವಾ?
0: ಹೌದು, ಸುಳ್ಳು ಸುಳ್ಳು ಹೇಳೋದಕ್ಕೆ ಅನ್ನೋದಕ್ಕಿಂತ ಸುಳ್ಳು ಕತೆ ಕಟ್ಟಿ ಹೇಳ್ತಾರಲ್ವಾ?
1: ಸುಳ್ಳು ಕತೆ ಕಟ್ಟಿ ಹೇಳುದಕ್ಕೆ ಕಾಗೆ ಹರಿತು ಅಂತ.
0: ಹೌದು, ಅದಕ್ಕೊಂದು ವಾಕ್ಯ ರಚನೆ ಮಾಡ್ತೀರಾ?
1: ಅದಕ್ಕೆ ವಾಕ್ಯ ಎಂತ ಅಂತ
0: ಏನಾದ್ರು ಒಂದು ತುಂಬಾ ಸರಳವಾಗಿ ಹೇಳಿದ್ರೆ ಆಯ್ತು. ಕಾಗೆ ಹಾರಿಸು
1: ಸರಳವಾಗಿ. ಕೆಲವರು ಕೆಲವು ವಿಷಯಗಳನ್ನು ಕಾಗೆ ಹಾರಿದ ಆ ತರ ಹೇಳ್ತಾರೆ.
0: ಕಾಗೆ ಹಾರಿದ ಹಾಗೆ ಅಲ್ಲ, ಕಾಗೆ ಹಾರಿದ ಹಾಗೆ ಹೇಳೋದಲ್ಲ. ಸರಿಯಾಗಿ ವಾಕ್ಯ ರಚನೆ ಹೇಳಿ ಅಂದ್ರೆ ವಾಕ್ಯ ಅದ್ರ ಅರ್ಥನೇ ತಪ್ಪೋಗುತ್ತೆ ಹಂಗೆ ಹೇಳಿದ್ರೆ.
1: ಇದು
0: ಸುಳ್ಳು ಕತೆ ಹೇಳೋದು ಅನ್ನೋ ಅರ್ಥದಲ್ಲಿ ನೀವು ವಾಕ್ಯ ರಚನೆ ಮಾಡ್ಬೇಕು.
1: ಇದು ಕೆಲವು ಸತ್ಯವಾದ ಘಟನೆಯನ್ನು ಸುಳ್ಳು ಸುಳ್ಳು ಹೇಳಿ ಅಂದ್ರೆ ಕಾಗೆ ಹಾರಿಸಿ. ನನಗೆ ಅರ್ಥ ಆಗುದಿಲ್ಲ ಮೇಡಮ್ ಹೇಳಲಿಕ್ಕೆ ಅದು ವಾಕ್ಯ ಮಾಡಿ.
0: ಹೌದಾ, ನೋಡೋಣ, ಮುಂದಿನ ಕಾಲರ್ ಅನ್ನ ಕೇಳೋಣ. ತುಂಬಾ ಸರಳ ಇದೆ, ಅರ್ಥ ಸರಿ ಹೇಳಿದ್ರೆ ಒಂದು ವಾಕ್ಯ ರಚನೆ ಯಾರು ಸರಿಯಾಗಿ ಹೇಳ್ತಾರೆ ಅಂತ ನೋಡೋಣ. ಆಯ್ತು, ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
2: ಸತ್ಯಾತ್ಮ ಸತ್ಯ.

0: ಕಾರ್ಯಕ್ರಮದ ಕೊನೆಯ ಕಾಲರನ್ನು ಮಾತಾಡಿಸೋ ಸಮಯ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ಮೇಡಮ್, ನಾನು ಮಡಿಕೇರಿಯಿಂದ ನಿರ್ಮಲಾ.
0: ನಿರ್ಮಲಾ ಅವರಿಗೆ,
1: ಮತ್ತೆ
0: ನಿಮಗೂ ನಿಮ್ಮ
1: ಈಗ
0: ಮನೆಯವರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ತಮಗೂ ಆಕಾಶವಾಣಿ ಎಲ್ಲ ಕೇಳುಗರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಧನ್ಯವಾದಗಳು. ನಿರ್ಮಲಾ ಅವರೇ, ಏನು ಮಾಡ್ಕೊಂಡಿದ್ದೀರಾ?
1: ನಾನು ಶೆಫ್ ಮೇಡಮ್.
0: ಶೇಫ್? ಓ, ಈ ಹಿಂದೆ ಮಾತಾಡಿದ್ವಿ ಅಲ್ವಾ ನಾವು.
1: ಹೌದು ಹೌದು ಹೌದು.
0: ಹೇಗಿದೆ ಹಬ್ಬದ ಆಚರಣೆ?
1: ಹಬ್ಬದ ಆಚರಣೆ ಮನೇಲಿ ಅಂತೇಳಿ ಏನು ವಿಶೇಷ ಇಲ್ಲ ಮೇಡಮ್.
0: ಏರಿಯಾದಲ್ಲಿ,
1: ಸಿಂಪಲ್ ಆಗಿ
0: ಮಡಿಕೇರಿಯಲ್ಲಿ ಏರಿಯಾ
1: ಬೇರೆ
0: ಏರಿಯಾದಲ್ಲೂ ತುಂಬಾ
1: ಬೇರೆ
0: ಜೋರಾಗಿ
1: ಬೇರೆ
0: ಮಾಡ್ತಾರೆ ಅಲ್ವಾ?
1: ಏರಿಯಾದಲ್ಲಿ ಇದೆ ಮೇಡಮ್. ನಾನು ಡ್ಯೂಟಿ ಮುಗಿಸಿ ಬಂದಿದ್ದಾಗಿದ್ರಿಂದ ಈಗ ಸ್ನಾನ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರಬೇಕು.
0: ಸಮಯ ಮುಗಿತಾ ಬರ್ತಾ ಇದೆ, ಹಾಗಾಗಿ ಹೆಚ್ಚು ಮಾತಾಡೋದು ಬೇಡ. ನಿಮಗೆ ಒಂದು ನುಡಿಗಟ್ಟನ್ನು ಕೇಳ್ತೀನಿ. ಈ ಹಿಂದಿನ ಕಾಲರ್ಗೆ ಕೇಳಿದ್ದೆ, ಅವರು ಅದರ ಅರ್ಥ ಹೇಳಿದ್ರು, ಆದರೆ ವಾಕ್ಯ ರಚನೆ ಮಾಡಿಲ್ಲ. ನಿಮ್ಗೆ ಆಗತ್ತಾ ಅಂತ ಪ್ರಯತ್ನ ಪಡಿ, ಆಯ್ತಾ? ಕಾಗೆ ಹಾರಿಸು ಅಂತ.
1: ಮನೆಗೆ ತಡವಾಗಿ ಒಬ್ಬ ಮಗ ಬಂದಾಗ ತಂದೆಗೆ ಒಂದು ಸುಳ್ಳು ಹೇಳಿ ಕಾಗೆ ಹಾರಿಸಿದೆ.
0: ಕರೆಕ್ಟಾಗಿ ಹೇಳಿದ್ರಿ, ಮಗ ತಡವಾಗಿ ಬಂದು ತಂದೆಗೆ ಸುಳ್ಳು ಹೇಳಿದ್ರಲ್ಲ.
1: ಹೌದು ಮೇಡಮ್.
0: ಮನೆಗೆ ತಡವಾಗಿ ಬಂದ ಮಗ, ಏನು ಹೇಳಿದ್ರಿ ನೀವು?
1: ಒಂದು ಸಣ್ಣ ಸುಳ್ಳು ಹೇಳಿ ಕಾಗೆ ಹಾರಿಸಿದೆ.
0: ಓಕೆ, ಸರಿಯಾಗಿ ಹೇಳಿದ್ರಿ. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ ನಿರ್ಮಲಾ ಅವರೇ. ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಮಾತನಾಡೋದಕ್ಕೆ ಆಗ್ತಾ ಇಲ್ಲ, ಕ್ಷಮೆಯಲ್ಲಿ.
1: ಧನ್ಯವಾದ ಮೇಡಮ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ.

0: ಕಾರ್ಯಕ್ರಮವನ್ನು ಮುಗಿಸೋ ಹಂತಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಕರೆ ಮಾಡಿದ ಹಾಗೆಯೇ ಕರೆ ಮಾಡಲು ಪ್ರಯತ್ನಿಸಿದ ಜೊತೆಗೆ ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಸೋಮಶೇಖರ್ ಎಎಸ್ ಹಾಗೂ ಸಿ ಮುರುಗೇಶನ್.
1: ಇದುವರೆಗೆ
2: ಹಲೋ ಆಕಾಶವಾಣಿ,
1: ನನ್ನೆದೇ ಹಾಡು
2: ನನ್ನೆದೇ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

ಪ್ರಿಯ ಕೇಳುಗರೇ, ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಪ್ರಾಣಾಯಾಮ, ಯೋಗ ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಸಂಜೆ 5:00 ಮಹಿಳಾ ಲೋಕದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ ಮೂಡಿಬರಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:00 ಆಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮೂರ್ತಿ ಪ್ರತಿಷ್ಠಾಪನೆ, ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗುತ್ತಿವೆ. ಗಣೇಶ ಚತುರ್ಥಿ ಹಿನ್ನೆಲೆ ನಾಡಿನ ಜನತೆಗೆ ಗಣ್ಯರು ಶುಭಾಶಯಗಳನ್ನು ಕೋರಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಶ್ರೀ ಗಣೇಶನ ಕೃಪೆಯಿಂದ ನಾಡಿನ ಸಮಸ್ತ ಜನತೆಯ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಆರೋಗ್ಯ ನೆಲೆಸಲಿ ಎಂದು ಶುಭ ಕೋರಿದ್ದಾರೆ. ಪರಿಸರ ಕಾಳಜಿಯೊಂದಿಗೆ ಸಾಂಪ್ರದಾಯಿಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಕರೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ 1600 ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೆ ನೋಂದಣಿಯಾಗಿವೆ. 1000 ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗಾಗಿ ನೇಮಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮ್ಮುಖದಲ್ಲಿ ಶ್ರೀ ಗಣೇಶನ ಮೃಣ್ಮಯ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಈ ಬಾರಿ 2570 ಗಣೇಶ ಮೂರ್ತಿಗಳು ಪ್ರತಿಷ್ಠಾಪಿಸಲಾಗುತ್ತಿದೆ. ಗಣೇಶ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತಾಗಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ತಿಳಿಸಿದ್ದಾರೆ. ಗಣೇಶ ಮೂರ್ತಿ ಮೆರವಣಿಗೆಗೆ ಹಾಗೂ ವಿಸರ್ಜನೆಗೆ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಅವರು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಒಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ 2570 ಗಣಪತಿಗಳನ್ನ ಕೂರಿಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಗಣಪತಿಗಳು ಪ್ರತಿಷ್ಠಾಪನೆ ಆಲ್ರೆಡಿ ಆಗ್ಬಿಟ್ಟಿದೆ. ಇನ್ನು ಕೆಲವು ಇವತ್ತು ಮತ್ತೆ ನಾಳೆ ಕೂಡ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ 48 ಕಡೆ ಗಣಪತಿ ಪ್ರೊಸೆಷನ್ಸ್ ಏನಿರುತ್ತೆ ಅದು ಪ್ರಮುಖವಾಗಿರುತ್ತದೆ. ಇದರ ಪ್ರಯುಕ್ತ ನಾವು 700 ಸಿಬ್ಬಂದಿಗಳು ಮತ್ತೆ ಸುಮಾರು 350 ಹೋಮ್ ಗಾರ್ಡ್ಸ್, 3 KSRP ಹಾಗೂ ಎಲ್ಲ ಕಡೆ ವಾಲಂಟಿಯರ್ಸ್, ಸಿವಿಲ್ ಡಿಫೆನ್ಸ್, NCC ಇವನ್ನೆಲ್ಲ ಮೊಬಿಲೈಸ್ ಮಾಡಿಬಿಟ್ಟು ಬಂದೋಬಸ್ತ್ ಎಲ್ಲ ಮಾಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದೀಸ್ ನಾವು ಎಲ್ಲ ಗಣೇಶ ಗಜಾನನ ಮಂಡಳಿಯಿಂದ ಅಂಡರ್ಟೇಕಿಂಗ್ಸ್ ಕೂಡ ತಗೊಳ್ತಾ ಇದೀವಿ. ಅವರು ಯಾವುದೇ ಕಾಂಟ್ರವರ್ಷಿಯಲ್ ಫ್ಲೆಕ್ಸ್ ಬ್ಯಾನರ್ ಪ್ರಿಂಟರ್ ಮಾಡಬಾರ್ದು, ಹಾಗೆ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಳಕೆ ಮಾಡಬೇಕು ಅಂತ ಎಲ್ಲರಿಂದ ನಾವು ಮುಚ್ಚಳಿಕೆ ಪತ್ರ ಕೂಡ ಬರ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 1492 ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಗಣೇಶೋತ್ಸವವನ್ನು ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ಸಾರ್ವಜನಿಕರು ಹಾಗೂ ಆಯೋಜಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಕೋರಿದ್ದಾರೆ. ಶಿವಮೊಗ್ಗ ನಗರದ ವಿವಿಧೆಡೆಗಳಲ್ಲಿ ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವೃತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮುಳಬಾಗಿಲು ತಾಲೂಕು ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ಗಣೇಶ ಚತುರ್ಥಿ ಸಂದರ್ಭ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಒಟ್ಟು 12 ಆನೆಗಳಿಗೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರದ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮಹಾವಿದ್ಯಾಲಯದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ಆಹಾರದ ಗುಣಮಟ್ಟ ಪರಿಶೀಲಿಸಿದರು. ಕಲಬುರಗಿ, ರಾಯಚೂರು, ಹಾವೇರಿ, ಬೀದರ್, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕುಂದುಕೊರತೆ ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಭವಿಷ್ಯ ಕಲ್ಪಿಸಲು ಹಾಸನ ಜಿಲ್ಲೆ ಅರಸೀಕೆರೆಯ ಗೀಜಿಹಳ್ಳಿ ಗ್ರಾಮ ಸಮೀಪ ನೂತನ ವಸತಿ ಶಾಲೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿ 35.75 ಕೋಟಿ ರೂಪಾಯಿ ವೆಚ್ಚದಲ್ಲಿ 6ರಿಂದ 12ನೇ ತರಗತಿ ಓದುವ 150 ಬಾಲಕರು ಹಾಗೂ 150 ಬಾಲಕಿಯರಿಗೆ ವಸತಿ ಶಾಲೆ, ಶಿಕ್ಷಕರ ವಸತಿ ಗೃಹಗಳು ಶೀಘ್ರ ನಿರ್ಮಾಣಗೊಳ್ಳಲಿವೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚಿಸಲು 10 ದಿನಗಳ ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು 3 ದಿನಗಳ ಅಧಿವೇಶನದ ಕಾಲಾವಧಿ ಗಂಭೀರ ವಿಷಯಗಳ ಚರ್ಚೆಗೆ ಸಾಲದು,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ನಾಡಿನಾದ್ಯಂತ ಸಂಭ್ರಮದ ಸ್ವರ್ಣಗೌರಿ ವ್ರತಾಚರಣೆ. ಶ್ರೀ ಗಣೇಶ

0: ಸಮರ್ಪಕ ಅವಧಿ ಮತ್ತು ಪರಿಹಾರದ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಕಲ್ಪತರು.
1: ಸ್ನೇಹಾ, ಏನ್ ಮಾಡ್ಲಿಕ್ಕತ್ತಿ? ಸ್ನೇಹಾ,
0: ಅಯ್ಯ ಉಷಾ, ಬಾರ ಒಳಗ್ ಬಾ. ಏನಿಲ್ಲವ, ಮತ್ತಿನ್ನ ಗಣೇಶ್ ಚೌತಿ ಬಂದ ಬಿಡ್ತಲ್ಲ, ಗಣಪನ್ ಮಾಡ ಸ್ವಚ್ಛ ಮಾಡ್ಲಿಕ್ಕತ್ತಿದ್ದೆ ನೋಡ್.
1: ಬಾಳ್ ಚಲೋ ಆತ್ ನೋಡ್ ಸ್ನೇಹ, ನಾನು ಎಲ್ಲಾ ಸ್ವಚ್ಛ ಮಾಡ್ ಬಂದೆ ನೋಡ್. ಅಂದಂಗ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗೋದಿತ್ತ, ಸಾಮಾನ್ ತರೋದಿತ್ತು ಹಬ್ಬದ್ದು. ಬರ್ತೀಯೇನ ನೀನು?
2: ಹ್ಮ್, ಎಲ್ಲಾರು ಎಲ್ಲೋ ಹೊಂಟಂಗದ, ನಾವು ಬರೋಣೇನು?
1: ಬಾರ ಬಾ ಭಾರತಿ, ನೀನು ಬಾ ರಮ್ಯ, ಶಾಲಿನಿ ನೀನು ಬಾ. ಏನಿಲ್ಲ, ಹಬ್ಬಕ್ಕ ಸ್ವಲ್ಪ ಸಾಮಾನ್ ತರೋದಿತ್ತ, ಸ್ನೇಹಾಗ ಬರ್ತೀಯೇನವ ಅಂತ ಕೇಳಲಿಕ್ಕತ್ತಿದ್ದೆ. ನೀವು ಮೂರು ಜನ ಬರ್ರಿ, ಎಲ್ಲಾರು ಕೂಡಿ ಹೋಗೋಣಂತ.
0: ಹ್ಮ್, ಅದಕ್ಕಿಂತ ಮುಂಚೆ ಕೂಡ್ರಿ ಕೂಡ್ರಿ ಎಲ್ಲಾರು.
3: ಅಲ್ಲ, ಗಣೇಶ್ ಚೌತಿ ಹಬ್ಬ ಬಂತು ಅಂದ್ರ ಅದೇನ್ ಖುಷಿ ಅಂತೀನಿ. ಅವನ್ ಸಂಭ್ರಮನ ಸಂಭ್ರಮ ಬಿಡು. ಭಾದ್ರಪದ ಶುದ್ಧ ಚತುರ್ಥಿ ಅಂದ್ರ ಗಣೇಶನಿಗೆ ವಿಶೇಷವಾದ ಪೂಜೆ ಅಲ್ಲೇನ. ಸುಂದರವಾದ ಮಂಟಪ ಕಟ್ಟಿ ಬಣ್ಣ ಬಣ್ಣ ದೀಪಗಳಿಂದ ಅಲಂಕರಿಸಿ ತಳಿರು ತೋರಣಗಳನ್ನ ಜೋಡಿಸಿ ಮುಂದ ಅಂದವಾದ ರಂಗೋಲಿ ಹಾಕಿ ಗಣಪತಿನ ಬರಮಾಡಿಕೊಂಡು ಭಕ್ತಿಯಿಂದ ಪೂಜಿಸೋದಂದ್ರ ಮಕ್ಕಳಿಂದ ಹಿಡಿದು ಮುದುಕ್ರ ತನಕನು ಖುಷಿನ ಖುಷಿ ನೋಡು. ಔಷ
1: ಖರೇನವ, ಬಾಳ ಖುಷಿ ನೋಡು. ಇನ್ನ ಗಣಪತಿ ಯೋಗಿಗಳಿಗೆ ಪರಬ್ರಹ್ಮ, ಬಾಲಕರಿಗೆ ಬಾಲ ಗಣಪ, ಕವಿ ಕಲಾವಿದರಿಗೆ ಪ್ರಿಯ ದೇವ, ಕಷ್ಟದಾಗ ಸಿಲುಕಿದವರಿಗೆ ಸಂಕಷ್ಟಹರ, ಶ್ರೀ ಸಾಮಾನ್ಯರಿಗೆ ವಿಘ್ನ ನಿವಾರಕ, ಮತ್ತು ಸರ್ವರಿಗೂ ಸರ್ವ ಸಿದ್ಧಿ ಪ್ರದಾಯಕ ನೋಡ ಸ್ನೇಹ.
0: ಅಂದಂಗ ರಮ್ಯಾ, ಗಣಪತಿ ಹಾಡು ಬಾಳ ಚಂದ ಹಾಡ್ತೀವ ನೀನು, ಒಂದ್ ಹಾಡ್ ಹಾಡ.

0: ಅಲ್ಲ ರಮ್ಯಾ, ನಮ್ ಗಣಪತಿ ಮೋದಕ ಪ್ರಿಯ ಅಷ್ಟ ಅಲ್ಲ, ಗಜಮುಖಾನೂ ಆಗ್ಯಾನ. ಅದರ ಅರ್ಥ ಆಳವಾಗ್ಯದ. ಗ ಅಂದ್ರ ಗತಿ, ಜೀವನದ ಪರಮಧ್ಯೇಯದತ್ತ ತಿಳಿದೋ ತಿಳಿಯದೋ ಸಾಗೋದು. ಇನ್ನ ಜ ಅಂದ್ರ ಜನ್ಮ, ಅದಕ್ಕ ಗಜ ಅಂದ್ರ ಯಾರಿಂದ ಈ ವಿಶ್ವ ಹುಟ್ಟಿ ಯಾರ ಕಡೆಗ್ ಸಾಕ್ತದೋ, ಯಾರೊಳಗ್ ಲಯವಾಗ್ತದೋ, ಅಂತ ಪರಮದೇವ ಪರಮಾತ್ಮನೀತ ಅಂತ ಅರ್ಥ ನೋಡ ರಮ್ಯಾ.
1: ಗಜ ಮುಖ ಬ್ರಹ್ಮಾಂಡದ ಪ್ರತೀಕ, ಮಾನವ ಶರೀರ ಸೂಕ್ಷ್ಮಾಂಡದ ಪ್ರತೀಕ, ಅವೆರಡೂ ಕೂಡಿ ಒಂದು ವ್ಯಕ್ತಿ ಆಗ್ಯದ. ಸೂಕ್ಷ್ಮಾಂಡದ ಗುರಿ ಬ್ರಹ್ಮಾಂಡವಾಗಿರೋದ್ರಿಂದ ಗಜ ಭಾಗವನ್ನ ಶಿರೋಭಾಗವನ್ನಾಗಿ ಮಾಡಿ ಹೆಚ್ಚಿನ ಮಹತ್ವ ಕೊಟ್ಟಾರ ಭಾರತಿ.
2: ಹಿಂದ್ಕ ಗಣಪತಿ ಉತ್ಸವ ಹಿಂದೂಗಳು ಮಹಾ ಉತ್ಸವವಾಗಿ ಮಾತ್ರ ಇತ್ತು. ಮುಂದ ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕರು ರಾಷ್ಟ್ರೀಯ ಸಂಘಟನೆಗಾಗಿ ಗಣಪತಿ ಹಬ್ಬವನ್ನ ಬಳಸಿಕೊಂಡು ಸಾರ್ವಜನಿಕ ಗಣೇಶೋತ್ಸವವನ್ನ ಜಾರಿಗೆ ತಂದ್ರು. ಆ ಗಣಪತಿ ಸನ್ನಿಧಿಯೊಳಗ ನೃತ್ಯ, ನಾಟಕ, ಹರಿಕತೆ, ಭಜನೆ ಇವುಗಳೆಲ್ಲಾ ಜರುಗೋ ಹಂಗ ಮಾಡಿ ಆ ಮೂಲಕ ರಾಷ್ಟ್ರ ಪ್ರಜ್ಞೆ ಜಾಗೃತಗೊಳಿಸಿದ್ರು. ಅದಕ್ಕ ಗಣಪತಿ ವಿಘ್ನ ನಿವಾರಕ, ಸಿದ್ಧಿ ಬುದ್ಧಿ ಪ್ರದಾಯಕನಷ್ಟೇ ಅಲ್ಲ, ಸಮಗ್ರ ಸಮಾಜ ಸಂಘಟನೆಯ ಮೂಲ ಪುರುಷನೂ ಹೌದ ಉಷಾ?
3: ಹೌದ, ಎಲ್ಲಾ ಶುಭ ಕಾರ್ಯಗಳ ಮೊದ್ಲ ಮತ್ತ ದೇವತಾ ಪೂಜೆ ಮೊದ್ಲ ಗಣಪತಿಗೆ ಪ್ರಥಮ ಪೂಜೆ ಸಲ್ಲುತ್ತದ ನೋಡ್ರಿ. ಯಾಕಂದ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯೇಷು ಸರ್ವದಾ ಅನ್ನು ಹಂಗ ಅವ ಪ್ರಥಮ ಪೂಜಿತ ವಿಘ್ನಹರ್ತ ಆಗ್ಯಾನ. ಇಲ್ಲೇ ಗಣ ಅಂದ್ರ ಪವಿತ್ರಕ ಅಂತರ್ಥ, ಇನ್ನ ಪತಿ ಅಂದ್ರ ಪವಿತ್ರಕಗಳ ಸ್ವಾಮಿ ಅಂತರ್ಥ. ಮತ್ತ ಇನ್ನೊಂದ್ ಕಡೆ ಹಿಂಗೂ ಹೇಳ್ಯಾರ, ಗಣ ಅಂದ್ರ ಜೀವ ಸೃಷ್ಟಿಯ ಮ್ಯಾಲ ವಿಘಾತಕ ಪರಿಣಾಮ ಬೀರೋ ರಜಾ ಅಥವಾ ತಮ ಲಹರಿಗಳ ಸಮೂಹ, ಪತಿ ಅಂದ್ರ ಅವುಗಳ ಮ್ಯಾಲ ನಿಯಂತ್ರಣ ಇಡುವಂತ ಸ್ವಾಮಿ ಅಂತರ್ಥ. ಹಿಂಗ ಗಣಪತಿನ ವರ್ಣಿಸ್ಯಾರ ನೋಡ ಶಾಲಿನಿ.
0: ಗಣಪತಿ ಆಕಾರದೊಳಗ ನಿಜವಾಗಿಯೂ ಅದ್ಭುತವಾದಂತ ಕಲ್ಪನೆ ಅಡಗೇದ. ವಕ್ರತುಂಡ ಅಂದ್ರ ಡೊಂಕಾದ ಸೊಂಡಿಲು, ಓಂಕಾರದ ಪ್ರತೀಕ. ಜೊತೆಗೆ ವಕ್ರ ಮಾರ್ಗದಾಗ ನಡೆಯುವವರನ್ನ ಶಿಕ್ಷಿಸಿ ಸರಳ ಮಾರ್ಗಕ್ಕೆ ತರುವವನೇ ವಕ್ರತುಂಡ ಅಂತಾರ ಉಷಾ.
4: ಅಲ್ಲ, ವಕ್ರತುಂಡ ಅಷ್ಟ ಅಲ್ಲ, ಅವನು ಶೂರ್ಪಕರ್ಣಾನೂ ಹೌದು. ಶೂರ್ಪಕರ್ಣ ಅಂದ್ರ ಮೊರದಂತ ಕಿವಿಯುಳ್ಳವ. ಮೊರದಾಗ ಧಾನ್ಯ ಕೇರಿದಾಗ ಗಟ್ಟಿ ಕಾಳು ನಿಲ್ಲೋ ಹಂಗ ಈ ಸಮಾಜದಾಗ ಹೊಗಳಿಕೆ ತೆಗಳಿಕೆಗಳಿಂದ ದೂರಾಗಿ ಸತ್ಯಾಂಶವನ್ನು ಮಾತ್ರ ಗ್ರಹಿಸಬೇಕು ಅಂತ ಅದರ ಅರ್ಥ. ಆತನ ಕರ್ಣಗಳು ಭಕ್ತರೆಲ್ಲರ ಪ್ರಾರ್ಥನೆಗಳನ್ನು ಅಂತಃಕರಣ ಪೂರ್ವಕವಾಗಿ ಕೇಳುವಷ್ಟು ದೊಡ್ಡವ. ಒಳೆತು ಕೆಡಕುಗಳನ್ನು ಕೂಡ ದೂರ ಮಾಡುವ ಶಕ್ತಿ ಅವುಗಳಿಗವ ಅಂತ ನೋಡ ಭಾರತಿ.
2: ಮಹಾಕಾಯ ಅಂದ್ರ ದೊಡ್ಡ ಹೊಟ್ಟಿಯವ. ಆ ದೊಡ್ಡ ಹೊಟ್ಟಿ ಬ್ರಹ್ಮಾಂಡದ ಸಂಕೇತ. ಅವ ಧಾನ್ಯಾದಿ ದೇವತೆನೂ ಇರೋದ್ರಿಂದ ಲಂಬೋದರ ಅಂದ್ರ ದವಸ ಧಾನ್ಯ ತುಂಬಿದ ಕಣಜ ಅಂತರ್ಥ ಶಾಲಿನಿ.
0: ಅವ ಹೊಟ್ಟಿಗ್ ಸುತ್ತಕೊಂಡಿರೋ ಸರ್ಪ ಬ್ರಹ್ಮಾಂಡವನ್ನ ಹೊತ್ತಿರುವಂತ ಆದಿಶೇಷನೇ ಆಗ್ಯಾನ. ಅದು ಕುಂಡಲಿನಿ ಶಕ್ತಿಯ ಪ್ರತೀಕವೂ ಹೌದು. ಅವನ ಕೈಯೊಳಗಿರುವಂತ ಪಾಶ ಅಂಕುಶಗಳು ನಮ್ಮಲ್ಲಿರುವ ರಾಗ ದ್ವೇಷಗಳನ್ನ ನಿಯಂತ್ರಿಸುವಂತ ಸಾಧನಗಳು. ಗಣಪತಿ ಪಾಶ ಹಾಕಿ ಕೆಟ್ಟ ವಿಷಯಗಳನ್ನ ದೂರಗೊಳಿಸ್ತಾನ, ಮತ್ತ ಅಂಕುಶದ ಮೂಲಕ ಆನಂದ ಮತ್ತು ವಿದ್ಯೆಗಳನ್ನ ಸಂಪಾದಿಸುವ ಕಾರ್ಯದಲ್ಲಿ ಬರೋ ವಿಘಾತಕ ಶಕ್ತಿಗಳನ್ನ ನಾಶ ಮಾಡ್ತಾನ ರಮ್ಯಾ.
1: ಪಾಶವು ರಾಗಕ್ಕೆ, ಅಂಕುಶವು ಕ್ರೋಧಕ್ಕೆ ಸಂಕೇತ ಆಗಿರೋದ್ರಿಂದ ಇವುಗಳ ಹಿಂಸೆಯಿಂದ ಮುಕ್ತರಾಗ್ಲಿಕ್ಕೆ ಇರೋ ಮಾರ್ಗ ಅಂದ್ರೆ ಆ ಗಣಪತಿಗೆ ಶರಣಾಗೋದಾಗ್ಯದ ಭಾರತಿ.
2: ಗಣಪತಿದು ಚಿಕ್ಕ ಚಿಕ್ಕ ಕಣ್ಣುಗಳು, ನಾವು ಎಲ್ಲಾ ಕಡೆಗೂ ಸೂಕ್ಷ್ಮ ದೃಷ್ಟಿಯಿಂದ ಪರಿಶೀಲಿಸಿಯೇ ಮುಂದುವರಿಬೇಕು ಅಂಬೋದನ್ನ ಸೂಕ್ಷ್ಮ ದೃಷ್ಟಿ ಮೂಲಕ ನಮಗ್ ತಿಳಿಸ್ತಾನೆ ಉಷಾ.
4: ಭಾರತಿ, ಅವನಿಗೆ ಸಿದ್ಧಿ ಬುದ್ಧಿಯರು ಪತ್ನಿಯರು ಮತ್ತ ಲಾಭಕ್ಷೇಮ ಅನ್ನೋ ಮಕ್ಕಳಿದ್ದಾರ ಅಂತಾರ ಹಿರಿಯರು. ಬುದ್ಧಿ ಸರಿಯಾಗಿದ್ರ ಸಿದ್ಧಿ ಖಚಿತ ಅನ್ನೋದು ಗಣಪತಿಯ ವರ ನೋಡ ಸ್ನೇಹ.
3: ಹೂನ, ಭಕ್ತಾನುಕಂಪಿ ನಮ್ ದೇವಂ ಜಗತ್ಕಾರಣ ಅಚ್ಯುತಂ ಅಂದ್ರ ವಿಶ್ವ ಸೃಷ್ಟಿಗೆ ಕಾರಣನಾದ ಆ ಗಣಪತಿ ಭಕ್ತಾನುಕಂಪಿನೂ ಆಗ್ಯಾನ್ ನೋಡವ. ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಅಂತ ಕವಿ ಕುಮಾರವ್ಯಾಸ ಹೇಳಿದಂಗ ಆ ಗಣಪತಿ ತ್ರಿಮೂರ್ತಿಗಳಿಂದಲೂ ಪೂಜಿತನಾದಂತ ಮಂಗಳ ಮೂರ್ತಿನ ನೋಡು. ಗಣಪತಿಯ ಅನೇಕ ಆಕಾರದ ವಿಗ್ರಹಗಳು ನಮ್ಮ ದೇವಸ್ಥಾನಗಳೊಳಗ ಹಂಗ ಪ್ರಾಚೀನ ಶಿಲ್ಪ ಸ್ಮಾರಕಗಳೊಳಗ ಕಂಡು ಬರ್ತಾವೇನುವ. ಹೇರಂಬ ಗಣಪತಿಗೆ ಪಂಚಶಿರಗಳು, 10 ಕೈಗಳು. ವೀರ

0: ಗಣೇಶ ಹತ್ತು ಕೈಗಳೊಳಗ ನಾನಾ ಆಯುಧಗಳನ್ನ ಹಿಡಿದು ವೀರಭಾವವನ್ನ ತೋರ್ತಾನ. ಶಕ್ತಿ ಗಣಪತಿ ಜೊತೆಗೆ ಶಕ್ತಿ ದೇವತೆ ಇರ್ತಾಳ. ನೃತ್ಯ ಗಣಪತಿ ಅಂತೂ ನೃತ್ಯ ಭಂಗಿಯಲ್ಲಿ ಇರೋದು ಕಂಡು ಬರ್ತದ ನೋಡ್ ಶಾಲಿನಿ.
1: ವಿಗ್ರಹ ರೂಪ ಮಾತ್ರವಲ್ಲದ ಯಂತ್ರ, ಕಳಶ, ಅಡಿಕೆ ಬೆಟ್ಟ ಇತ್ಯಾದಿ ರೂಪಗಳಲ್ಲೂ ಗಣಪತಿಯನ್ನ ಪೂಜಿಸ್ತಾರ. ಮತ್ತ ಗಣಪತಿಗೆ ಮೀಸಲಾದ ಅನೇಕ ದೇವಾಲಯಗಳಲ್ಲಿ ಅವನದ್ದೇ ಪ್ರತಿಷ್ಠೆ ಆಗ್ತದ. ಮತ್ತ ಬೇರೆ ದೇವತೆಗಳ ದೇವಾಲಯಗಳಲ್ಲೂ ಗಣಪತಿಗೆ ಸ್ಥಾನ ಇದ್ದೇ ಇರ್ತದ ನೋಡ ಭಾರತಿ.
2: ಗಣಪತಿಯನ್ನ ಹೊರ ರಾಷ್ಟ್ರಗಳಲ್ಲಿ ಕೂಡ ಪೂಜಿಸ್ತಾರ. ನೇಪಾಳ, ಜಪಾನ್, ಕಾಂಬೋಡಿಯಾ, ಥೈಲ್ಯಾಂಡ್ ಹಿಂಗ ಅನೇಕ ದೇಶಗಳೊಳಗ ಗಣಪತಿ ಪೂಜಿಸಲ್ಪಡ್ತಾನ. ತೀರಾ ಇತ್ತೀಚೆಗೆ ಅಮೇರಿಕ, ಇಂಗ್ಲೆಂಡ್ ಇಲ್ಲಿಯೂ ಗಣಪತಿ ದೇವಾಲಯಗಳು ಸ್ಥಾಪಿತವಾಗ್ಯಾವ. ನಿತ್ಯ ಪೂಜಾ ನಡೀತಾವಂತ ಉಷಾ?
3: ಹೌದೇನ? ಅಲ್ಲ ಭಾರತಿ, ಗಣೇಶ ವಿದೇಶಗಳಲ್ಲಿ ಬೇರೂರಿ ಅಲ್ಲಿಯ ಸಂಸ್ಕೃತಿಯಲ್ಲಿ ಒಂದಾಗಿ ಖ್ಯಾತಿ ಗಳಿಸಿದಷ್ಟು ಇನ್ಯಾ ದೇವರು ಗಳಿಸಿಲ್ಲಂತಾರ. ಲಾವೋಸ್ದಾಗ ಹೊರಡಿಸಿದಂತ

0: ಮೀಸಲಾದ ಅನೇಕ ದೇವಾಲಯಗಳಲ್ಲಿ ಅವನದ್ದೇ ಪ್ರತಿಷ್ಠೆ ಆಗ್ತದ. ಮತ್ತ ಬೇರೆ ದೇವತೆಗಳ ದೇವಾಲಯಗಳಲ್ಲೂ ಗಣಪತಿಗೆ ಸ್ಥಾನ ಇದ್ದೇ ಇರ್ತದ ನೋಡ ಭಾರತಿ.
1: ಗಣಪತಿಯನ್ನ ಹೊರ ರಾಷ್ಟ್ರಗಳಲ್ಲಿ ಕೂಡ ಪೂಜಿಸ್ತಾರ. ನೇಪಾಳ, ಜಪಾನ್, ಕಾಂಬೋಡಿಯಾ, ಥೈಲ್ಯಾಂಡ್ ಹಿಂಗ ಅನೇಕ ದೇಶಗಳೊಳಗ ಗಣಪತಿ ಪೂಜಿಸಲ್ಪಡ್ತಾನ. ತೀರಾ ಇತ್ತೀಚೆಗೆ ಅಮೇರಿಕ, ಇಂಗ್ಲೆಂಡ್ ಇಲ್ಲಿಯೂ ಗಣಪತಿ ದೇವಾಲಯಗಳು ಸ್ಥಾಪಿತವಾಗ್ಯಾವ. ನಿತ್ಯ ಪೂಜಾ ನಡೀತಾವಂತ ಉಷಾ?
0: ಹೌದೇನ? ಅಲ್ಲ ಭಾರತಿ, ಗಣೇಶ ವಿದೇಶಗಳಲ್ಲಿ ಬೇರೂರಿ ಅಲ್ಲಿಯ ಸಂಸ್ಕೃತಿಯಲ್ಲಿ ಒಂದಾಗಿ ಖ್ಯಾತಿ ಗಳಿಸಿದಷ್ಟು ಇನ್ಯಾ ದೇವರು ಗಳಿಸಿಲ್ಲ ಅಂತಾರ. ಲಾವೋಸ್ದಾಗ ಹೊರಡಿಸಿದಂತ ಗಣೇಶನ ಸ್ಟ್ಯಾಂಪ್ ಅವನ ವಿಶ್ವವಿಖ್ಯಾತಿಗೆ ಸಾಕ್ಷಿಯಾಗ್ಯದ. ಈ ಭಾರತೀಯ ಸಂಸ್ಕೃತಿ ದೇಶ ವಿದೇಶಗಳಲ್ಲಿ ಹರಡ್ಲಿಕ್ಕೆ ಗಣಪತಿ ಸ್ನೇಹ ಸೇತುವೆ ಆಗ್ಯಾನ ಅಂದ್ರ ಖುಷಿ ಆಗ್ತದ ನೋಡ್ ಶಾಲಿನಿ. ಶಿಕ್ಷಣ, ಕಲ್ಪ, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು, ಪುರಾಣ, ಧರ್ಮಶಾಸ್ತ್ರ, ನೀತಿಶಾಸ್ತ್ರ ಮುಂತಾದ 18 ವಿದ್ಯೆಗಳ ಅಧಿಪತ್ಯ ಶ್ರೀ ಗಣೇಶನ ಬಳಿನೇ ಅದ ಅಂತಾರ. ಈ ಎಲ್ಲಾ ವಿದ್ಯೆಗಳ ಅಧ್ಯಯನ ಪ್ರಾರಂಭದ ಪೂರ್ವದಾಗ ಶ್ರೀ ಗಣೇಶನ ಪೂಜೆ ಅತೀ ಮಹತ್ವದ್ದಾಗಿದೆ ಅಂತ ಸ್ನೇಹ.
2: ಹೌದ, ಶ್ರೀ ಗಣಪತಿಯ ವಾಹನ ಅಂದ್ರ ಮೂಷಕ ಅಂದ್ರ ಇಲಿ. ಮೂಷಕ ಶಬ್ದವು ಮುಷ್ ಅಂದ್ರೆ ಕದಿಯುವುದು ಎಂಬ ಧಾತುವಿನಿಂದ ಬಂದದ. ಮೂಷಕವು ಕಳ್ಳತನದಿಂದ ವಸ್ತುಗಳಲ್ಲಿ ಪ್ರವೇಶಿಸಿ ಅವುಗಳನ್ನ ಒಳಗಿನಿಂದಲೇ ನಾಶ ಮಾಡು ಹಂಗ ನಮ್ಮ ಅಹಂಕಾರ ನಮಗೆ ಅರಿವಿಲ್ಲದಂತೆ ನಾಶ ಆಗ್ತದ. ಎಲ್ಲರ ಒಳಗನ್ನು ಕಾಣುವ ಮೂಷಕ ಹರಿತ ಬುದ್ಧಿಗೆ ಸಂಕೇತ ನೋಡು. ಅಂದಂಗ ರಮ್ಯಾ, ಗಣಪತಿದು ಇನ್ನೊಂದು ಹಾಡ್ ಹಾಡ.

0: ಬಹಳ ಚಂದ ಹಾಡಿದೆ ರಮ್ಮ, ಬಹಳ ಚಂದಾತು. ಸುಮಾರು 10 ಪುರಾಣಗಳಲ್ಲಿ, ವೇದಗಳಲ್ಲಿ ಈ ಗಣಪತಿಯ ಬಗ್ಗೆ ಕಥೆಗಳು, ಸ್ತುತಿಗಳು ಕಂಡು ಬರ್ತಾವ್ ನೋಡ್ರಿ. ಒಮ್ಮೆ ಪಾರ್ವತಿ ತನ್ನ ಮೈಯ ಜಿಡ್ಡಿನಿಂದ ಮೂರ್ತಿ ಮಾಡಿ ಅದಕ್ಕ ಜೀವಕಳೆಯನ್ನ ತುಂಬಿ ಮನಿ ಮುಂದ ಕಾವಲಿಗೆ ನಿಲ್ಲಿಸಿದ್ಲು. ಶಿವ ಮನಿಯೊಳಗ್ ಬರುವಾಗ ತಡೆದಂತ ಈ ಕಾವಲುಗಾರರನ್ನ ಕ್ರೋಧದಿಂದ ತಲೆ ಕತ್ತರಿಸಿದಾಗ ಮಗನ ದುರಂತ ಕಂಡು ಪಾರ್ವತಿ ರೋಧಿಸಿ ದುಃಖಿಸಿದ್ಲು. ಶಿವ ಗಜದ ತಲೆ ತರಿಸಿ ಅದನ್ನ ಮಗುವಿನ ದೇಹದೊಡನೆ ಕಸಿ ಮಾಡಿ ಜೀವ ತುಂಬಿದ. ಅಲ್ಲದೆ ಶ್ರೀ ಗಜಾನನನ್ನ ಶಿವಗಣಕ್ಕೆಲ್ಲ ಅಧಿಪತಿಯನ್ನಾಗಿ ನೇಮಿಸಿದ. ಕಾರಣ ಅವ ಗಣಪತಿಯಾದ. ಮತ್ತ ಗಣ ಎಂದರೆ ತತ್ವ. ಯಾವ ಮೂಲ ತತ್ವದಿಂದ ಎಲ್ಲ ತತ್ವಗಳು ಆವಿಷ್ಕಾರಗೊಳ್ತಾವೋ ಅವನೇ ಗಣಪತಿ. ಅಂದ್ರ ವಿಶ್ವಕ್ಕ ಮೂಲ ಕಾರಣನಾದ ಪರಮಾತ್ಮನೇ ಆ ಗಣಪತಿ ಅಂತಂತಾರ ನೋಡು ಉಷಾ.
1: ಹೌದೇನ? ಪರಶುರಾಮನೊಡನೆ ಯುದ್ಧ ಮಾಡುವಾಗ ಗಣೇಶನ ಒಂದಂತ ಮುರಿದೋಯ್ತು. ಮುಂದ ಈ ದಂತವೇ ವ್ಯಾಸರು ಮಹಾಭಾರತ ಬರೆಸಿದಾಗ ಲೆಕ್ಕಣಿಯಂತ ಉಪಯೋಗ ಆಯ್ತು ಅಂತ ಅಂತಾರ ನೋಡ ರಮ್ಯ.
2: ಗಣಪತಿ ಒಮ್ಮೆ ತನ್ನ ಸೋದರ ಸ್ಕಂದ ಅಂದ್ರ ಷಣ್ಮುಖನೊಡನೆ ವಿಶ್ವ ಪ್ರದಕ್ಷಿಣೆ ಮಾಡು ಸ್ಪರ್ಧೆಯೊಳಗ ಯುಕ್ತಿಯಿಂದ ಗೆಲ್ತಾನ. ತಂದೆ ತಾಯಿಗಳ ಪ್ರದಕ್ಷಿಣೆ ಮಾಡಿದರೆ ವಿಶ್ವ ಪ್ರದಕ್ಷಿಣೆ ಮಾಡಿದಂತೆ ಎಂಬುದು ಶ್ರೀ ಗಣೇಶನ ವಾದನ ಶಾಲಿನಿ.
3: ಹೌದ, ಹಾಗೇನೆ. ಶ್ರೀ ಗಣೇಶ ಒಮ್ಮೆ ಮೋದಕ ಸಹಿತ ಭೋಜನ ಸವಿದು ಇಲಿಯನ್ನೇರಿ ಹೊರಟಾಗ ಬಿದ್ದ ಬಿಡ್ತಾನಂತೆ. ಬಿದ್ದ ಗಣೇಶನನ್ನ ಕಂಡು ಚಂದ್ರನು ನಕ್ನಂತೆ. ಪರಿಣಾಮವಾಗಿ ಗಣೇಶನು ಚಂದ್ರನಿಗೆ ವೃದ್ಧಿ ಹಾಸ ಉಂಟಾಗಲಿ ಎಂದು ಶಾಪ ನೀಡಿದ್ದಲ್ದೆ ಚೌತಿಯ ದಿನ ನಿನ್ನ ದರ್ಶನ ಮಾಡಿದವರಿಗೆ ಅಪವಾದ ಬರಲೆಂದು ಶಪಿಸಿದ.

0: ಆದ ಕಾರಣ ಚೌತಿಯ ದಿನ ಚಂದ್ರ ದರ್ಶನ ಮಾಡಿದರೆ ಶಮಂತ ಕೋಪಾಖ್ಯಾನ ಕೇಳ್ಬೇಕು ಅಂತಾರ ಭಾರತಿ.
1: ಹಾ, ಗಣಪತಿಗೆ ಯಾವಾಗ್ಲೂ ಪ್ರಿಯವಾದದ್ದು ಮೋದಕ. ಇಲ್ಲಿ ಮೋದ ಎಂದರೆ ಆನಂದ, ಮತ್ತ ಕ ಎಂದರೆ ಚಿಕ್ಕ ಭಾಗ. ಮೋದಕ ಎಂದರೆ ಆನಂದದ ಚಿಕ್ಕ ಭಾಗ. ಮೋದಕದ ಆಕಾರ ತೆಂಗಿನಕಾಯಿಯಂತೆ, ಗಣೇಶನ ಕೈಯಲ್ಲಿರುವ ಮೋದಕವೆಂದರೆ ಆನಂದವನ್ನು ಪ್ರದಾನ ಮಾಡುವಂತೆ ಶಕ್ತಿಯೇ ಆಗ್ಯದ. ಇನ್ನ ಗಣಪತಿಗೆ ಕೆಂಪು ಹೂಗಳು, ಗರಿಕೆ, ಕೆಂಪು ವಸ್ತ್ರ ಇವುಗಳೆಲ್ಲ ತುಂಬಾ ಇಷ್ಟವಾದವು ನೋಡು ಉಷಾ.
0: ಹೌದೇನ? ಇನ್ನ ಪ್ರತಿ ಕೃಷ್ಣ ಪಕ್ಷದಲ್ಲಿನ ಚೌತಿಯನ್ನು ಸಂಕಷ್ಟಿ ಚೌತಿ ಅಂತ ಕರೀತಾರ. ಆ ದಿನ ಪೂರ್ತಿ ಉಪವಾಸವಿದ್ದು ನಿರಾಹಾರಿ ಆಗಿದ್ದು ಸಂಧ್ಯಾಕಾಲದಾಗ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶ್ರೀ ಗಣಪತಿ ಪೂಜೆ ಸಿದ್ಧತೆ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ರಾತ್ರಿ ಚಂದ್ರ ದರ್ಶನದ ನಂತರ ಊಟ ಮಾಡಬೇಕು. ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ ಚಂದ್ರನಿಗೆ ಅರ್ಘ್ಯ ಸಲ್ಲಿಸುವುದನ್ನು ಮರೆಯಬಾರದು ಯಾರು. ಎಲ್ಲ ಸಂಕಷ್ಟಗಳನ್ನು ನಿವಾರಿಸಿ ಮುಕ್ತಿ ಹೊಂದಲಿಕ್ಕಾಗಿ ಈ ವ್ರತ ಶ್ರೇಷ್ಠವಾಗಿದ ರಮ್ಯ.
2: ಹಾಗೆಯೇ ಅಂಗಾರಿಕಾ ಸಂಕಷ್ಟಿ ವ್ರತ ಮಾಡಿದರೆ ವರ್ಷ ಪೂರ್ತಿ ಶ್ರೀ ಗಣೇಶ ಕಾಯುವನೆಂಬ ಪ್ರತೀತಿ ಅದನ ಸ್ನೇಹ.
3: ಹೂನ, ಶ್ರೀ ಗಣೇಶ ಚತುರ್ಥಿಯನ್ನ ಭಾದ್ರಪದ ಶುಕ್ಲದ ಚೌತಿ ಎಂದು ಆಚರಿಸುವುದು ತುಂಬಾ ಪ್ರಾಮುಖ್ಯ ಮತ್ತ ಮಹತ್ವದ ನೋಡು. ಆ ದಿನ ಗಣೇಶ ಲಹರಿಗಳು ಅತಿ ಹೆಚ್ಚಿನ ಪ್ರಮಾಣದಾಗ ಪೃಥ್ವಿಗೆ ಬರ್ತಾವ. ಆ ಲಹರಿಗಳನ್ನ ಆವಾಹನೆ ಮಾಡಲಿಕ್ಕೆ ಪ್ರತಿ ವರ್ಷನೂ ನೂತನ ಮೂರ್ತಿ ಉಪಯೋಗಿಸಿ ನಂತರ ಅವರವರ ಪದ್ಧತಿ ಅನುಸಾರ ವಿಸರ್ಜನೆ ಮಾಡ್ತಾರ. ಆ ದಿನಗಳಲ್ಲಿ ಸಾಂಗವಾಗಿ ಷೋಡಶೋಪಚಾರವಾಗಿ ಪೂಜೆ ಮಾಡಬೇಕು, ಅರ್ಚನೆ ಸಲ್ಲಿಸಬೇಕು. ಸಿಹಿ ನೈವೇದ್ಯ ಅಂದ್ರ ಮೋದಕ, ಕಾಯಿ ಕಡುಬು ಇತ್ಯಾದಿಗಳನ್ನ ಮಾಡಿ ನೈವೇದ್ಯ ತೋರಿಸಬೇಕು. ಆರತಿ, ಭಜನೆ, ನೃತ್ಯ, ಪ್ರವಚನಾದಿಗಳ ಮೂಲಕ ಶ್ರೀ ಗಣೇಶನ ಸೇವೆಗೈದಲ್ಲಿ ಸಂಪೂರ್ಣ ಸಂತುಷ್ಟನಾಗ್ತಾನ ಭಾರತಿ.
1: ಹಾ, ಅವನ್ ಪೂಜೆ ಪ್ರಸಾದಗಳಿಲ್ಲದೆ ಯಾವುದೂ ಜಯಪ್ರದ ಆಗುವುದಿಲ್ಲ. ಆತನ ಪೂಜೆ ಸೇವೆಗಳಿಂದ ತೃಪ್ತನಾದರೆ ಭಕ್ತರಿಗೆ ಸಿದ್ಧಿ ಬುದ್ಧಿಯನ್ನು ಖಂಡಿತವಾಗಿಯೂ ದಯಪಾಲಿಸ್ತಾನ ಉಷಾ.
0: ಈ ಗಣೇಶ ಚೌತಿಗೆ ಅಂತ ಒಂದೆರಡು ಹೊಸ ರುಚಿ ಹೇಳ ಶಾಲಿನಿ.
4: ಹೇಳ್ತೀನ ಉಷಾ. ಹೆಸರು ಬೇಳೆ ಚಕ್ಲಿ. ಹೆಸರು ಬೇಳೆ ಚಕ್ಲಿ ಮಾಡಲು ಬೇಕಾಗೋ ಸಾಮಗ್ರಿಗಳಂದ್ರೆ 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹೆಸರು ಬೇಳೆ, 1/2 ಕಪ್ ಸಣ್ಣ ರವೆ, 2-3 ಚಮಚ ಬೆಣ್ಣೆ, 1.5 ಚಮಚ ಖಾರದ ಪುಡಿ, 1/2 ಚಮಚ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಓಂಕಾಳು. ಮೊದಲಿಗೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದು 3 ಕಪ್ ನೀರ್ ಹಾಕಿ ಕುಕ್ಕರ್ನಲ್ಲಿಟ್ಟು 2-3 ವಿಶಲ್ ಮಾಡಿಸಿ ಬೇಯಿಸಿಟ್ಕೊಳ್ಬೇಕು. ಮತ್ತೊಂದ್ ಕಡೆ ಒಂದ್ ಬಾಂಡ್ಲಿಯಲ್ಲಿ 1 ಕಪ್ ನೀರ್ ಹಾಕಿ ಕುದಿಯಲ್ ಬಿಡಬೇಕು. ಕುದಿಯುವ ನೀರಿಗೆ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ಮೇಲೆ ಸಣ್ಣ ರವೆ ಹಾಕಿ ಕೈ ಬಿಡದೆ ಅಂದ್ರೆ ಗಂಟಾಗದಂತೆ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು. ರವೆ ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಕುಕ್ಕರ್ ಪ್ರೆಷರ್ ಇಳಿದ ಮೇಲೆ ಬೆಂದ ಹೆಸರು ಬೇಳೆನ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೊಂಡು ರವೆ ಬೇಯಿಸಿದ ಪಾತ್ರೆಗೆ ಹಾಕೊಳ್ಳಿ. ಚಕ್ಲಿ ಗರಿಗರಿ ಆಗ್ಲಿಕ್ಕೆ 1/2 ಕಪ್ ಪುಟಾಣಿ ಹಿಟ್ಟನ್ನು ರುಬ್ಬಿಕೊಂಡ ಹೆಸರು ಬೇಳೆಗೆ ಸೇರಿಸ್ಕೋಬೇಕು. ಈ ಮಿಶ್ರಣಕ್ಕೆ ಖಾರದ ಪುಡಿ, ಬಿಳಿ ಎಳ್ಳು, ಜೀರಿಗೆ, ಸ್ವಲ್ಪ ಇಂಗು, ಓಂಕಾಳನ್ನು ಹಾಕಿ ಕೊನೆಗೆ ಅಕ್ಕಿ ಹಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರ್ ಹಾಕದೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಹೆಸರು ಬೇಳೆ ಬೇಯಿಸಿರೋದ್ರಿಂದ ನೀರು ಬೇಕಾಗೋದಿಲ್ಲ. ಕಲಸಿದ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಕರೆದ್ರೆ ಹೆಸರು ಬೇಳೆ ಚಕ್ಲಿ ರೆಡಿ. ಈ ಚಕ್ಲಿ ತುಂಬಾ ಚೆನ್ನಾಗಿರತ್ತೆ. ಈ ಸಲಿ ಹಬ್ಬಕ್ಕೆ ಎಲ್ರೂ ಹೆಸರು ಬೇಳೆ ಚಕ್ಲಿನೇ ಮಾಡೋಣ ಆಯ್ತಾ? ಹಂಗ ಇದ್ರ ಜೊತೆ ಒಂದು ಸ್ವೀಟು ಹೇಳ್ತೀನಿ ಕೇಳ್ರಿ. ಖರ್ಜೂರದ ಪಾಯಸ. ಖರ್ಜೂರದ ಪಾಯಸ ಮಾಡಲು ಬೇಕಾಗೋ ಸಾಮಗ್ರಿ ಅಂದ್ರೆ 1 ಕಪ್ಪು ಬೀಜ ತೆಗೆದ ಖರ್ಜೂರ, 1 ಕಪ್ಪು ಹಸಿಕಾಯಿ, ಸ್ವಲ್ಪ ಬೆಲ್ಲ, 1.5 ಚಮಚ ಬಾಂಬೆ ರವ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ದ್ರಾಕ್ಷಿ ಮತ್ತೆ ಗೋಡಂಬಿ. ಖರ್ಜೂರ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ. ಬೀಜ ತೆಗೆದ ಖರ್ಜೂರನ್ನ 1.5 ಕಪ್ ಬಿಸಿ ನೀರಿನಲ್ಲಿ 1/2 ಗಂಟೆ ನೆನ್ಸಿಡ್ಬೇಕು. 1/2 ಗಂಟೆ ನಂತರ ನೆನ್ಸಿದ ಖರ್ಜೂರದಲ್ಲಿ 1 ದೊಡ್ಡ ಚಮಚ ಖರ್ಜೂರ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಹಸಿಕಾಯಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿಕೊಂಡ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೆನೆಸಿದ ಖರ್ಜೂರದ ನೀರನ್ನು ಸೇರಿಸಿ ಜೊತೆಗೆ 1 ಕಪ್ ನೀರ್ ಹಾಕಿ ಕುದಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಖರ್ಜೂರ ಸಿಹಿ ಇರೋದ್ರಿಂದ ಪಾಯಸಕ್ಕೆ ಜಾಸ್ತಿ ಬೆಲ್ಲ ಬೇಡ. ಪಾಯಸ ಸ್ವಲ್ಪ ಕೂಡ್ಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಹುರಿದ ಸಣ್ಣ ರವೆ ಹಾಕಿ ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದ್ರೆ ಗಂಟಾಗತ್ತೆ. ಮೀಡಿಯಂ ಉರಿಯಲ್ಲಿ 5-6 ನಿಮಿಷ ಕುದಿಸಿ ಇದಕ್ಕೆ ನೆನೆಸಿದ ಖರ್ಜೂರವನ್ನು ಹಾಕಿ ಮತ್ತೆ 2 ನಿಮಿಷ ಕುದಿಸ್ರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಜೊತೆಗೆ ದ್ರಾಕ್ಷಿ ಗೋಡಂಬಿಯನ್ನ ತುಪ್ಪದಲ್ಲಿ

0: ಹುರಿದು ಹಾಕಿದ್ರೆ ಖರ್ಜೂರದ ಪಾಯಸ ರೆಡಿ.
1: ವಾ, ಬಾಳ ಚಂದಿತ್ತ. ಹಬ್ಬಕ್ಕ ಈ ಹೊಸ ರುಚಿನ ಎಲ್ಲಾರು ಮಾಡೋಣಂತ. ಅಂದಂಗ ಹೋಗ್ತಾ ಹೋಗ್ತಾ ಇನ್ನೊಂದ್ ಹಾಡ್ ಕೇಳ್ಬಿಡೋಣ್ಲಾ ರಮ್ಯಾ.

0: ಬಹಳ ಚಂದ ಹಾಡಿದ್ಯಾ ರಮ್ಯಾ. ಅಂದಂಗ ಪ್ಯಾಟ್ಯಾಗ ಬೇರೆ ಹೋಗ್ಬೇಕು ಅನ್ಲಿಕ್ಕತ್ತಿದ್ಲ ಉಷಾ. ಏನ ಉಷಾ, ಭಾರತಿ, ರಮ್ಯಾ, ಶಾಲಿನಿ ನೀವು ಬರ್ತೀರಲ್ಲ?
1: ನಡೀರಿ ಹೋಗೋಣ.
0: ಮುಂದಿನ ವಾರ ನಮ್ಮನೆಗ ಭೇಟಿಯಾಗೋಣಂತ. ಎಲ್ಲರಿಗೂ ಶ್ರೀ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಆ ಗಣೇಶ ತಮ್ಗೆಲ್ಲ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಸಮೃದ್ಧಿ, ಸಂಸ್ಕಾರ ಕೊಟ್ಟು ಕಾಪಾಡ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.
2: ಇದುವರೆಗೂ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಸ್ನೇಹ ಜೋಶಿ, ಶ್ರೀಮತಿ ಉಷಾ ಅಗ್ನಿಹೋತ್ರಿ, ಶ್ರೀಮತಿ ಭಾರತಿ ಗುಮಾಸ್ತೆ, ಶ್ರೀಮತಿ ರಮ್ಯಾ ಕರ್ಣಂ ಹಾಗೂ ಶ್ರೀಮತಿ ಶಾಲಿನಿ ಗೋಡ್ಬೋಲೆ. ಗೆಳತಿಯರೇ, ಇದು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:31.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಎಷ್ಟೊತ್ತಿನಿಂದ
6: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಈಗ ಒಂದೆರಡು ಪ್ರಕಟಣೆಗಳನ್ನು ಗಮನಿಸೋಣ ಶ್ರೋತೃಗಳೇ. 2025-26 ಸಾಲಿಗಾಗಿ SSLC ಮತ್ತು ಎರಡನೇ ವರ್ಷದ PUC ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಗಳನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇಲ್ಲಿಂದ ಪಡೆದು ನವೆಂಬರ್ ತಿಂಗಳ 15ನೇ ತಾರೀಕಿನ ಒಳಗೆ ಸಲ್ಲಿಸಬಹುದು ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇವರು ತಿಳಿಸಿದ್ದಾರೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಇದೇ ತಿಂಗಳ 19ನೇ ತಾರೀಕಿನಂದು ನಡೆಯಲಿದೆ. ಅದರಂತೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮ. ಈ ಕುರಿತು ಮೈಸೂರಿನ ಕೆಜೆ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಹರೀಶ್ ಬಾಬು ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ಇವತ್ತಿನ ದಿವಸ ಯೋಗದಲ್ಲಿ ಬಹಳವಾಗಿ ಪ್ರಸ್ತಾಪ

0: ತಪ ಮಾಡುವಂತಹ ಈ ಪ್ರಾಣಾಯಾಮದ ಬಗ್ಗೆ, ಅದನ್ನು ಮಾಡೋದು ಹೇಗೆ, ಪ್ರಾಣಾಯಾಮ ಅಂದರೆ ಏನು, ಅದರಿಂದಾಗುವಂತಹ ಅನುಕೂಲಗಳೇನು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು
1: ಸರ್. ಇದರಲ್ಲಿ ಮೊದಲನೇದಾಗಿ ನಾನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ವೈದ್ಯನಾಗಿ 1997 ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ 2009 ನಾನು ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿ ವಿವಿಧ ಹುದ್ದೆಗಳಲ್ಲಿ ನಾನು ಅಲಂಕಾರ ಮಾಡಿ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ನೋಡಿದಾಗಲೂ ಕೂಡ ನಾವು ನಮ್ಮಲ್ಲಿ ಬರುವಂಥ ಏನು ರೋಗಿಗಳಿರ್ತಾರೆ ಅದರಲ್ಲಿ ನೀವು ಯಾವುದೇ ರೀತಿಯ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನು ಉಪಯೋಗಿಸ್ಕೊಂಡ್ರು ಕೂಡ ಅವರು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿ ಇದು ಮಾಡಿಕೊಳ್ತಾರೆ. ಅಲ್ಲಿ ನಾವು ನೋಡಿರುವಂಥದ್ದು ಬರೀ ಔಷಧಿಯಿಂದ ಕಾಯಿಲೆಗಳು ವಾಸಿಯಾಗೋದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಶರೀರದಲ್ಲಿ ಕಾಯಿಲೆಗಳು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ನಾವು ಗಮನಿಸುವಂಥದ್ದು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಒಳಗಿನ ವಾತಾವರಣ ಯಾವಾಗ ಕಲುಷಿತ ಆಗ್ತದೆ ಆವಾಗ ನಾವು ಕಾಯಿಲೆಗಳನ್ನು ಬರುವಂಥದ್ದನ್ನು ಗಮನಿಸ್ತೇವೆ. ಆ ಒಂದು ಒಳಗಿನ ವಾತಾವರಣವನ್ನು ನಾವು ಸರಿ ಮಾಡಿದ್ರೆ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು, ಮುಂದೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮತ್ತು ಈಗಿರುವಂಥ ಕಾಯಿಲೆಗಳಿಗೆ ಯಾವುದೇ ರೀತಿ ಔಷಧಿ ಉಪಚಾರ ಮಾಡ್ಕೊಳ್ತಾ ಇದ್ರೂ ಕೂಡ ನಮ್ಮದೇ ಆದಂಥ ಪದ್ಧತಿನಲ್ಲಿ ನಾವು ಅವುಗಳನ್ನು ಆಸ್ ಅನ್ ಅಡ್ಜುವೆಂಟ್ ಅವುಗಳನ್ನು ಉಪಯೋಗಿಸಿದಾಗ ಖಂಡಿತವಾಗಿ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ, ಬಾಡಿದು ಓವರ್ಆಲ್ ಇಮ್ಯುನಿಟಿ ಮತ್ತು ಡಿಸೀಸ್ ಫೇಸಿಂಗ್ ಕೆಪಾಸಿಟಿ ಚೆನ್ನಾಗಾಗುತ್ತೆ, ಮತ್ತು ಇರುವಂಥ ಕಾಯಿಲೆಗಳನ್ನು ಕೂಡ ಸಲಿಲಿತವಾಗಿ ನಾವು ಅದನ್ನು ಓಡಿಸ್ಬೋದು. ಸೊ ಅವುಗಳಲ್ಲಿ ಮುಖ್ಯವಾಗಿ ನಾವು ಮಾಡಬಹುದಾಗಿರುವಂಥದ್ದು ಪ್ರತಿಯೊಬ್ಬರು ಅಡಾಪ್ಟ್ ಮಾಡ್ಕೊಳ್ಬಹುದಾಗಿದ್ದಂಥದ್ದು ಅಂತಂದರೆ ಯೋಗ. ಇವತ್ತು 2014 ಈಚೆಗೆ ನಮಗೆ ಒಂದು ಯೋಗದ ಒಂದು ಬೂಮ್ ಬಂದಿದೆ ಇಡೀ ವಿಶ್ವದಲ್ಲೇ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ಮಾಡಬೇಕು ಅಂತ ಹೇಳಿದ ಇದರಲ್ಲಿ ವಿಶ್ವಸಂಸ್ಥೆನಲ್ಲಿ ಆ ವಿಶ್ವಸಂಸ್ಥೆಗೆ ಕೇಳಿದಾಗ ಅದು ಸಾಕಷ್ಟು ಬೇರೆ ಯಾವುದೇ ವಿಚಾರಗಳಾದ್ರೂ ವಿಶ್ವಸಂಸ್ಥೆನಲ್ಲಿ ಸಾಕಷ್ಟು ಡೆಲಿಬರೇಷನ್ಸ್ ಆಗ್ತದೆ. ಈ ಒಂದು ರೆಸೊಲ್ಯೂಷನ್ ಮಾತ್ರ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಯಾವುದೇ ರೀತಿಯ ಅಪೋಸಿಷನ್ ಇಲ್ಲದೆ ಸರಿಸುಮಾರು 176 ದೇಶಗಳು ಇದನ್ನ ಒಪ್ಪಿಕೊಂಡು ಹಾಗಾಗಿ 21 ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಸಾಂಕೇತಿಕವಾಗಿ ಯಾಕೆಂದ್ರೆ ಯೋಗದ ಮಹತ್ವ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಮನೆ ಮನೆಗೆ ಮನ ಮನಕ್ಕೆ ತಲುಪಬೇಕು ಅನ್ನುವಂಥದ್ದು ಎಲ್ಲ ಹೆಡ್ ಕ್ವಾರ್ಟರ್ಸ್ ಇಂದ ಹಿಡಿದು ವಿಲೇಜಸ್ ಲೆವೆಲ್ ವರೆಗೂ ಇವತ್ತು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಯೋಗದಲ್ಲಿ ಅಂತಂದ್ರೆ ಮಾಮೂಲಿಯಾಗಿ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇದೆ, ಯೋಗ ಅಂದ್ರೆ ಬರೀ ಒಂದು ಕೆಲವೊಂದು ಎಕ್ಸರ್ಸೈಸಸ್ ಮಾಡುವಂಥದ್ದು ಅಂತ. ಆ ರೀತಿ ಅಲ್ಲ, ಇದರಲ್ಲಿ ಯೋಗ ಅನ್ನುವಂಥದ್ದು ಯುಜ್ಯತೆ ಆನೇನೈತೆ ಯೋಗ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಒಂದು ಶರೀರವನ್ನು ಮನಸ್ಸಿಗೆ ಜೋಡಿಸುವಂಥದ್ದು, ಮನಸ್ಸನ್ನು ಆತ್ಮದ ಜೊತೆ ಜೋಡಿಸುವಂಥದ್ದು, ಆತ್ಮವನ್ನು ಪರಮಾತ್ಮನ ಜೊತೆಗೆ ಜೋಡಿಸುವಂಥದ್ದು, ಅಥವಾ ಒಬ್ಬ ಮನುಷ್ಯನನ್ನು ಇನ್ನೊಬ್ಬರ ಜೊತೆಗೆ ಜೋಡಿಸುವಂಥದ್ದು, ಒಂದು ಸಮಾಜ ಇನ್ನೊಂದು ಸಮಾಜಕ್ಕೆ ಜೋಡಿಸುವಂಥದ್ದು, ಅಥವಾ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಜೋಡಿಸುವಂಥದ್ದು ಯೋಗ ಅಂತ ಹೇಳ್ಬೋದು. ಇದರಲ್ಲಿ ನಾವು ಯೋಗದಲ್ಲಿ ಗಮನಿಸ್ತಾ ಹೋದರೆ ಬರೀ ಒಂದು ಮಾಡರ್ನ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂತಂದ್ರೆ ಕೆಲವೊಂದು ಎಕ್ಸರ್ಸೈಸ್ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಇದಾಗಿದೆ. ಆದರೆ ಪತಂಜಲಿ ಮಹರ್ಷಿಗಳು 1000 ವರ್ಷಗಳ ಹಿಂದೆನೆ ಅದನ್ನು ಒಂದು ಸ್ಟ್ರಕ್ಚರ್ಡ್ ಮಾಡಿ ನಮಗೆ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಹೇಳಿಬಿಟ್ಟು 8 ಅಂಗಗಳನ್ನು ಕೊಟ್ಟಿದ್ದಾರೆ. ಈ 8 ಅಂಗಗಳಲ್ಲಿ ಯಮ ನಿಯಮ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ, ಮತ್ತೆ ಆಸನ ಅಂತ ಹೇಳಿದ್ರೆ ಬರೀ ಫಿಸಿಕಲ್ ಎಕ್ಸರ್ಸೈಸಸ್ ಅಷ್ಟೇ ಅಲ್ಲ, ಅದರಲ್ಲಿ ನಾವು ಕೆಲವೊಂದು ಪೋಸ್ಚರ್ಸ್, ಬಾಡಿಲಿ ಪೋಸ್ಚರ್ಸ್ ಅನ್ನ ಕೆಲವೊಂದು ಸಮಯದ ಒಟ್ಟಿಗೆ ನಾವು ಮೇಂಟೈನ್ ಮಾಡುವಂಥದ್ದು ಅಥವಾ ರಿಪಿಟೇಷನ್ ಮಾಡುವಂಥದ್ದು. ಮತ್ತೆ ಪ್ರಾಣಾಯಾಮ ಅಂತ ಹೇಳಿ, ಪ್ರಾಣಾಯಾಮ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಒಂದು ಏನು ನಾರ್ಮಲ್ ಕೋರ್ಸ್ ಆಫ್ ಬ್ರೀದಿಂಗ್ ಇದೆ ಅದನ್ನ ಒಂದು ರೆಗ್ಯುಲೇಟ್ ಮಾಡುವಂಥದ್ದು ಅಂತ ಹೇಳ್ತೇವೆ. ನಮ್ಮ ಒಂದು ಬ್ರೀದಿಂಗಿಗೆ ಒಂದು ದಿಕ್ಕನ್ನು ಕೊಡುವಂಥದ್ದು ಪ್ರಾಣಾಯಾಮ ಅಂತ ಹೇಳ್ಬೋದು. ಈ ಪ್ರಾಣಾಯಾಮದ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿದಾಗ್ಲಿಂದನೂ ಸಾಯುವವರೆಗೆ ಅದೇ ಒಂದು ಇಂಡಿಕೇಶನ್, ಮನುಷ್ಯ ಬದುಕಿದ್ದಾನೆ ಅನ್ನೋದಕ್ಕೆ. ಅವನು ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಮನುಷ್ಯ ಬದುಕಿದ್ದಾನೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಉಸಿರು ನಿಂತು ಹೋಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಮಯದ ನಂತರ ಅವನ ಇಡೀ ಎಲ್ಲ ಅಂಗಗಳನ್ನು ಕೆಲಸ ಮಾಡುವಂಥದ್ದು ನಿಂತು ಹೋಗ್ತದೆ. ಮನುಷ್ಯ ಊಟ ಇಲ್ಲದೆ ಎಷ್ಟೋ ದಿನ ಇದಾಗ್ಬೋದು, ಮುಂದೆ 3-5 10-15 ನೀರಿಲ್ಲದೆ ಸ್ವಲ್ಪ ದಿನ ಇರ್ಬೋದು, ಆದರೆ ಉಸಿರಿಲ್ಲದೆ ಜಾಸ್ತಿ ಹೊತ್ತು ಇರಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಶರೀರಕ್ಕೆ ಈ ಉಸಿರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಾವು ಉಸಿರು ಅಂತ ಹೇಳಿದ್ರೆ ಬರೀ ಏನು ಗಾಳಿಯನ್ನು ಹೇಳ್ಕೊಳ್ಳುವಂಥದ್ದು ಅಂತ ಹೇಳಿ ಅಂದ್ಕೊಳ್ತೇವೆ. ಪ್ರಾಣಾಯಾಮ ಅಂದರೆ ಬರೀ ಗಾಳಿಯನ್ನು ಹೇಳ್ಕೊಂಡು ಬಿಡುವಂಥದ್ದು ಅಂತ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನು ಅದು ಅನ್ಕಾನ್ಷಿಯಸ್ ಆಗಿ ನಾವು ಬ್ರೀದಿಂಗನ್ನು ಮಾಡ್ತಾನೆ ಇರ್ತೇವೆ. ಹುಟ್ಟಿದಾಗ್ಲಿಂದ ಅದು ಮಗುವಿನ ಒಂದು ಮೊದಲನೇ ಕ್ರೈ ಅನ್ನುವಂಥದ್ದೇ ಫಸ್ಟ್ ಬ್ರೀದಿಂಗ್, ಅದು ಅಲ್ಲಿಂದ ಲಾಸ್ಟ್ ಬ್ರೀದಿಂಗ್ವರೆಗೂ ಅದು ನಡೀತಾನೆ ಇರ್ತದೆ. ಇದು ಇನ್ವಾಲೆಂಟ್ರಿ ಪ್ರೋಸೆಸ್. ಆದರೆ ನಾವು ಅದನ್ನು ಪ್ರಾಣಾಯಾಮದಲ್ಲಿ ಆ ಇನ್ವಾಲೆಂಟ್ರಿ ಪ್ರೋಸೆಸ್ಸನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ

ಕಾನ್ಷಿಯಸ್ಗೆ ತಗೊಳ್ತೇವೆ, ಅನ್ಕಾನ್ಷಿಯಸ್ ಪ್ರೋಸೆಸ್ಸನ್ನು ಕಾನ್ಷಿಯಸ್ಗೆ ತಗೊಳ್ತೇವೆ. ಅದರಲ್ಲಿ ನಾವು ಉಸಿರನ್ನು ಎಳ್ಕೊಳ್ಳುವಂಥದ್ದು, ಹಿಡಿದಿಡುವಂಥದ್ದು, ಮತ್ತು ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು ಅಂತ. ಅದರಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸೈಂಟಿಸ್ಟ್ ಅಂತ ಏನು ಹೇಳ್ತೇವೆ ಋಷಿ ಮುನಿಗಳು, ಅವರು ಅದನ್ನು ಫಾರ್ಮುಲಾ ರೂಪದಲ್ಲಿ ಹೇಳಿದ್ದಾರೆ, ಅಂದರೆ ಸೂತ್ರಗಳ ರೂಪದಲ್ಲಿ ಅದನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಎಲ್ಲ ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಲ್ಯಾಬೊರೇಟರೀಸ್ ಏನಿದ್ದಾವೆ ಆ ಫಾರ್ಮುಲಾಸ್ ಅನ್ನು ಡಿಕೋಡ್ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ, ಮೋಸ್ಟ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಅನ್ನು ಇಟ್ಕೊಂಡು ನಮ್ಮ ಒಂದು ಸೂತ್ರಗಳನ್ನು. ಅದರಲ್ಲಿ ಬರುವಂಥದ್ದೇ ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿದೇಹಿನ ಇತಿ ಅಂತ ಹೇಳಿ ನಮ್ಮ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಪ್ರಾಣಸ್ಯೇದಂ ವಶೇ ಸರ್ವಂ ಅಂತ. ನೀವು ಪ್ರಾಣವನ್ನು ನೀವು ಏನಾದರೂ ನಿಮ್ಮ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದನ್ನು ಕೂಡ ನೀವು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಆ ಕಂಟ್ರೋಲಿಗೆ ಯಾವ ರೀತಿ ತಗೊಳ್ತೀರಿ? ಅದು ಮೂರು ರೀತಿಗಳಲ್ಲಿ ಆಗ್ತದೆ ಅಂತೇಳಿ. ತ್ರಿದಿವೇಯತ್ ಪ್ರತಿಷ್ಠಿತಂ ಅಂತ ಹೇಳ್ತಾರೆ. ಅದು ಯಾವುದದು ಮೂರು ರೀತಿ ಆಗಿದ್ರೆ? ಪೂರಕ, ರೇಚಕ ಮತ್ತು ಕುಂಭಕ ಅಂತ ಹೇಳ್ತೀವಿ. ಮಾಮೂಲಿಯಾಗಿ ನಾವು ಉಸಿರನ್ನು ಎಳ್ಕೊಳ್ಳೋವಂಥದ್ದು ಬಿಡುವಂಥದ್ದು ಆಗ್ತಾ ಇರ್ತದೆ. ಆ ಉಸಿರನ್ನು ಎಳ್ಕೊಂಡು ಬಿಡುವಾಗ ಮಧ್ಯದಲ್ಲಿ ಒಂದು ಗ್ಯಾಪ್ ಬರ್ತದೆ, ಇಟ್ಸ್ ಎ ನಾರ್ಮಲ್ ಥಿಂಗ್, ಇಟ್ಸ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅದನ್ನು ಕುಂಭಕ ಅಂತ ಹೇಳ್ತೇವೆ. ಅದನ್ನು ನಾವು ಕಂಟ್ರೋಲ್ಗೆ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿದೇಹಿನೈತೆ ಅಂತ ಹೇಳ್ತದೆ. ತಾಯಿ ಹೇಗೆ ತನ್ನ ಮಗುವನ್ನು ರಕ್ಷಣೆ ಮಾಡ್ತದೋ ಆ ರೀತಿ ಈ ಪ್ರಾಣಾಯಾಮ ಅನ್ನುವಂಥದ್ದು, ಪ್ರಾಣ ಅನ್ನುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತದೆ, ಮತ್ತು ನಮ್ಮ ಎಲಿವೇಷನ್ ಆಗ್ತದೆ, ನಮ್ಮ ಹೈಯರ್ ಕಾನ್ಷಿಯಸ್ನೆಸ್ಗೆ ಶ್ರೇಷ್ಠ ಪ್ರಜ್ಞಾಶ ವಿದೇಹಿನೈತೆ ಅಂತ ಹೈಯರ್ ಕಾನ್ಷಿಯಸ್ನೆಸ್ಗೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಈಗ ನಾವು ಅದನ್ನು ತ್ರಿದಿವೇಯತ್ ಅಂತ ಹೇಳಿದೆ ನಾನು, ಮೂರು ರೀತಿಗಳು ಅಂತ ಹೇಳಿ. ನಾವು ಮಾಮೂಲಿಯಾಗಿ ಉಸಿರನ್ನು ತಗೊಳ್ಳುವಂಥದ್ದು, ಉಸಿರನ್ನು ಬಿಡುವಂಥ ಈ ಒಂದು ಪ್ರಕ್ರಿಯೆ ಏನಿದೆ, ಶರೀರ ಅನ್ಕಾನ್ಷಿಯಸ್ ಆಗಿ ಮಾಡ್ತಾನೆ ಇರ್ತದೆ. ಅದು ದಿನದ 24 ಗಂಟೆ 24/7 365 ಡೇಸ್ ಅದು ತನ್ನ ಕೆಲಸವನ್ನು ಮಾಡ್ತಾನೆ ಇರ್ತದೆ. ಆದರೆ ಇಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡುವಾಗ ನಾರ್ಮಲ್ ಬ್ರೀದಿಂಗಿಗೂ ಪ್ರಾಣಾಯಾಮಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅದನ್ನು ನಾನು ಈಗಾಗಲೇ ಹೇಳಿದೆ, ಅದನ್ನು ಕಾನ್ಷಿಯಸ್ ರೂಪದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ. ನಾವು ಉಸಿರನ್ನು ಹೇಳ್ಕೊಳ್ಳುವಾಗ ದೀರ್ಘವಾಗಿ ಉಸಿರನ್ನು ತಗೊಳ್ಳುವಂಥದ್ದು, ನಿಧಾನವಾಗಿ ಉಸಿರನ್ನು ತಗೊಳ್ತಾ ಆಮೇಲೆ ನಾವು ಅದನ್ನು ಉಸಿರನ್ನು ಹಿಡಿದಿಡುವಂಥದ್ದು, ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು. ಇದರಲ್ಲಿ ನಾವು ಗಮನಿಸಿದ್ರೆ ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್ ಅಂತ ಹೇಳ್ಬೋದು. ಇವತ್ತು ಸೈಂಟಿಸ್ಟ್ ಅದನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾದಂಥ ಉಸಿರಾಟದಲ್ಲಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಲಂಗ್ಸಲ್ಲಿ ಶರೀರದಲ್ಲಿ ಮೂರು ಭಾಗಗಳಿದ್ದಾವೆ, ಲೋವರ್ ಲೋಬ್, ಮಿಡಲ್ ಲೋಬ್ ಅಂಡ್ ಮತ್ತು ಅಪ್ಪರ್ ಲೋಬ್ ಅಂತ ಹೇಳಿ. ಸಾಮಾನ್ಯವಾಗಿ ಉಸಿರಾಡುವಾಗ ವಿ ಕಾಲ್ ದಟ್ ಶಾಲೋ ಬ್ರೀದಿಂಗ್. ನಮ್ಮ ಲಂಗ್ ಏನಿದೆ, ಶ್ವಾಸಕೋಶಗಳೇನಿದ್ದಾವೆ, ಅವು ಸಂಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗೋದಿಲ್ಲ. ಆ ವೈಟಲ್ ಕೆಪ್ಯಾಸಿಟಿ ಆಫ್ ದ ಲಂಗ್ ಏನಿದೆ ಅದು ತುಂಬ ಕಡಿಮೆ ಇರ್ತದೆ. ಆದರೆ ನಾವು ಈ ಯೋಗದಲ್ಲಿ ಮಾಡುವಾಗ ನಾವು ಇಡೀ ಲಂಗ್ನ ಮೂರು ಭಾಗಗಳನ್ನು ಸಂಪೂರ್ಣವಾಗಿ ನಾವು ಉಪಯೋಗಕ್ಕೆ ಪಡ್ಕೊಳ್ತೇವೆ. ಈ ಸಂಪೂರ್ಣವಾಗಿ ಉಪಯೋಗ ಪಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ವೈಟಲ್ ಕೆಪ್ಯಾಸಿಟಿ ಆಫ್ ದ ಲಂಗ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಮೂರು ಲೋಬ್ಸನ್ನು ನಾವು ಆಕ್ಟಿವೇಷನ್ಗೆ ತರ್ತೇವೆ ಇದರಲ್ಲಿ. ಆಗ ಏನಾಗ್ತದೆ, ಫಸ್ಟಿಗೆ ನಾವು ಮಾಡಬೇಕಾದ್ರೆ ಪ್ರಾಣಾಯಾಮಕ್ಕೆ ಒಂದು ಪ್ರಿಪ್ರೇಷನನ್ನು ನಾವು ಮಾಡ್ತೇವೆ, ಅದನ್ನು ಬ್ರೀದಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೇವೆ. ಆ ಬ್ರೀದಿಂಗ್ ಎಕ್ಸರ್ಸೈಸಸ್ಸಲ್ಲಿ ಸೆಕ್ಷನಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಆ ಮೊದಲನೇದಾಗಿ ನಾವು ಡೀಪ್ ಬ್ರೀದಿಂಗನ್ನು ಮಾಡೋದಕ್ಕೋಸ್ಕರ ನಮ್ಮ ಶರೀರಕ್ಕೆ, ಯಾಕೆಂತ ಹೇಳಿದ್ರೆ ವರ್ಷಾನು ವರ್ಷಗಳಿಂದ ನಾವು ಶಾಲೋ ಬ್ರೀದಿಂಗನ್ನು ಮಾಡ್ತಾ ಇರ್ತೇವೆ, ಹಾಗಾಗಿ ನಾವು ನಮ್ಮ ಲಂಗ್ಸನ್ನು ಟ್ರೈನ್ ಅಪ್ ಮಾಡೋದಕ್ಕೋಸ್ಕರ ಡೀಪ್ ಬ್ರೀದಿಂಗನ್ನು ಶುರು ಮಾಡ್ತೇವೆ. ಆ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಲಂಗ್ಸ್ ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರ್ತದೆ, ಮತ್ತು ಮೂರು ಲೋಬ್ಸನ್ನು ನಾವು ಆಕ್ಟಿವೇಷನ್ಗೆ ತರಬೇಕಾಗಿರೋದ್ರಿಂದ ಸೆಕ್ಷನಲ್ ಬ್ರೀದಿಂಗ್ ಅಂತ ಹೇಳಿದೆ. ಆ ಅದರಲ್ಲಿ ಏನು ಉದರ ಶ್ವಾಸ ಅಂತ ಹೇಳಿ ಹೇಳ್ತೇವೆ, ಅಂದರೆ ಅಬ್ಡಾಮಿನಲ್ ಬ್ರೀದಿಂಗ್ ಅಂತೇಳಿ. ಆಮೇಲೆ ಥೊರಾಸಿಕ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಆಮೇಲೆ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತೇಳಿ. ಆ ಮೂರು ಜಾಗಗಳಲ್ಲಿ ಏನು ನಮ್ಮ ಲೋಬ್ಸ್ ಆಫ್ ದ ಲಂಗ್ಸ್ ಇದ್ದಾವೆ ಆ ಮೂರು ಜಾಗದಲ್ಲಿ ನಾವು ಕಾನ್ಷಿಯಸ್ ಆಗಿ ಉಸಿರನ್ನು ಹೇಳ್ಕೊಂಡು ಉಸಿರನ್ನು ಬಿಡೋದ್ರಿಂದ ಆ ಒಂದು ಜಾಗಗಳು ಸಂಪೂರ್ಣವಾಗಿ ಆಕ್ಟಿವೇಷನ್ ಆಗ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೂರು ಲೋಬ್ಸ್ ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರ್ತದೆ, ಹಾಗಾಗಿ ನಮ್ಮ ಇಡೀ ಲಂಗ್ ಕೆಪ್ಯಾಸಿಟಿ ಏನಿದೆ ಅದು ಸಂಪೂರ್ಣವಾಗಿ ಆಕ್ಟಿವೇಷನ್ಗೆ ಬರುವಂಥದ್ದು ಮೊದಲನೇದಾಗಿ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಅಬ್ಸಾರ್ಪ್ಷನ್, ನಾವು ಉಸಿರನ್ನ ಹೇಳ್ಕೊಂಡಾಗ ಬರೀ ಗಾಳಿ ಹೋಗುವಂಥದ್ದಲ್ಲ, ಗಾಳಿನಲ್ಲಿ ಇರುವಂಥ ಆಕ್ಸಿಜನ್ ಹೋಗ್ತದೆ, ನೈಟ್ರೋಜನ್ ಹೋಗ್ತದೆ. ಶರೀರಕ್ಕೆ ಅತಿ ಅವಶ್ಯಕತೆಯಾಗಿ ಇರುವಂಥದ್ದು ಅಂತ ಹೇಳಿದ್ರೆ ಒಂದು ಆಕ್ಸಿಜನ್. ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪ್ಯಾಸಿಟಿ ಆಫ್ ದ ಲಂಗ್ಸ್ ವುಡ್ ಇಂಪ್ರೂವ್.
ಆ ಲಂಗ್ಸ್ಗೆ ಆಕ್ಸಿಜನ್ ಜಾಸ್ತಿ ಸಿಕ್ಕಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಂಗ್ಸಲ್ಲಿ ಗ್ಯಾಸಸ್ ಎಕ್ಸ್

0: ಚೇಂಜಸ್ ಆಗ್ತದೆ. ನಮ್ಮ ಕಾರ್ಬನ್ ಡೈಆಕ್ಸೈಡ್ ಶರೀರದಲ್ಲಿ ಯುಟಿಲೈಸ್ ಆಗಿರುವಂಥದ್ದು ಲಂಗ್ಸ್ ಮುಖಾಂತರ ಉಸಿರನ್ನು ಬಿಡುವಾಗ ಹೊರಗಡೆ ಬರ್ತದೆ. ಹಾಗೆಯೇ ನಾವು ಉಸಿರನ್ನ ಒಳಗಡೆ ಎಳ್ಕೊಂಡಾಗ ಆಕ್ಸಿಜನ್ ಅನ್ನುವಂಥದ್ದು ಲಂಗ್ಸ್ ಮುಖಾಂತರ ಬ್ಲಡ್ ಒಳಗಡೆ ಹೋಗ್ತದೆ. ಗ್ಯಾಸಿಯಸ್ ಎಕ್ಸ್ಚೇಂಜ್ ಆ ಹೃದಯದ ಮುಖಾಂತರ ಏನು ಲಂಗ್ಸ್ಗೆ ಬರುವಂಥದ್ದು ಅಲ್ಲಿ ಎಕ್ಸ್ಚೇಂಜ್ ಆದಾಗ ಆಕ್ಸಿಜನ್ ನಮ್ಮ ಬ್ಲಡ್ಗೆ ಹೋದಾಗ ಆಕ್ಸಿಜನೇಟೆಡ್ ಬ್ಲಡ್ ಯಾವಾಗ ಶರೀರಕ್ಕೆ ಹೃದಯದ ಮುಖಾಂತರ ಹರಡುತ್ತೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದು ಪ್ರತಿ ಸೆಲ್ಸ್ಗೂ ಹೋಗ್ತದೆ. ಯಾವಾಗ ಆಕ್ಸಿಜನೇಟೆಡ್ ಬ್ಲಡ್ ಜಾಸ್ತಿ ಪ್ರಮಾಣದಲ್ಲಿ ಆಕ್ಸಿಜನೇಷನ್ ಇರುವಂಥ ಬ್ಲಡ್ ಸೆಲ್ಸಿಗೆ ಹೋಗ್ತದೆ ಆವಾಗ ಸೆಲ್ಯುಲಾರ್ ಆಕ್ಟಿವಿಟಿ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಆ ಸೆಲ್ಯುಲಾರ್ ಆಕ್ಟಿವಿಟಿ ಇಂಪ್ರೂವ್ ಆದಾಗ ಶರೀರದಲ್ಲಿ ಆ ಸೆಲ್ಸಲ್ಲಿ ಇರುವಂಥ ಎಲ್ಲ ಟಾಕ್ಸಿನ್ಸು ಹೊರಗಡೆ ಬರುವಂಥದ್ದಾಗಲಿ ಅಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ ಹೊರಗಡೆ ಬರುವಂಥದ್ದಾಗಲಿ ಅದು ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಆದಾಗ ಮತ್ತೆ ನಮ್ಮ ಮೈಟೊಕಾಂಡ್ರಿಯಲ್ ಕೆಪಾಸಿಟಿ ಏನಿದೆ ದ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಏನು ಹೇಳ್ತೇವೆ ಅದರದ್ದು ವರ್ಕಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿ ಆಗ್ತದೆ. ಯಾವಾಗ ಆ ಸೆಲ್ಸ್ಗೆ ಪವರ್ ತುಂಬ ಚೆನ್ನಾಗಿ ಸಿಗ್ತದೆ ಆವಾಗ ಶರೀರ ಸಂಪೂರ್ಣವಾಗಿ ಆಪ್ಟಿಮಲ್ ಲೆವೆಲಲ್ಲಿ ಸಂಪೂರ್ಣವಾದಂಥ ಒಂದು ಕೆಪಾಸಿಟಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಅದರಿಂದಾಗಿ ಏನಾಗ್ತದೆ, ಯಾವಾಗ 100% ಆಪ್ಟಿಮಲ್ ಲೆವೆಲಲ್ಲಿ ಸೆಲ್ಸ್ ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ ಆವಾಗ ಸೆಲ್ಸ್ದು ಲೈಫ್ ಸ್ಪ್ಯಾನ್ ಇಂಪ್ರೂವ್ ಆಗ್ತದೆ. ಈ ಯೋಗದಲ್ಲಿ ನಮ್ಮ ಆಂಟಿ ಏಜಿಂಗ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಸಿಂಪಲ್ ಆದಂಥ ಒಂದು ಮೆಕ್ಯಾನಿಸಮ್ ನಾನು ಹೇಳ್ತಾ ಇದ್ದೇನೆ ಈಗ ನಿಮಗೆ. ಯಾವಾಗ ಆಕ್ಸಿಜನೇಷನ್ ಸೆಲ್ಸಲ್ಲಿ ಜಾಸ್ತಿ ಆಗ್ತದೆ, ಶರೀರದಲ್ಲಿ ಆಕ್ಸಿಜನೇಷನ್ ಜಾಸ್ತಿ ಆಗ್ತದೆ, ಆವಾಗ ಆ ಸೆಲ್ಯುಲಾರ್ ಆಕ್ಟಿವಿಟಿ ಜಾಸ್ತಿ ಆದಾಗ, ಅವುಗಳ ವರ್ಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಆದಾಗ ಅವುಗಳ ಒಂದು ಲೈಫ್ ಸ್ಪ್ಯಾನ್ ಸೆಲ್ಸ್ದು ಜಾಸ್ತಿ ಆಗುತ್ತೆ. ಮಾಮೂಲಿಯಾಗಿ ರೆಡ್ ಬ್ಲಡ್ ಸೆಲ್ಸ್ದು ನಮ್ಮದು ಲೈಫ್ ಸ್ಪ್ಯಾನು 90 ದಿನದಿಂದ 120 ದಿನ ಅಂತ ಹೇಳ್ತೇವೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅವುಗಳ ಆಕ್ಸಿಜನ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಅದು 120 ದಿನದಿಂದ 150 ದಿನಕ್ಕೆ ಹೋಗ್ತದೆ. ಅದರ ಅರ್ಥ ಆ ಸೆಲ್ಯುಲಾರ್ ಡೆತ್ ಏನಿದೆ ಅದು ಸ್ಲೋ ಡೌನ್ ಆಗ್ತದೆ. ಏಜಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ನಂಬರ್ ಆಫ್ ನ್ಯೂ ಸೆಲ್ಸ್ ಉತ್ಪಾದನೆ ಆಗುವಂಥದ್ದು, ನಂಬರ್ ಆಫ್ ಓಲ್ಡ್ ಸೆಲ್ಸ್ ಸಾಯುವಂಥದ್ದು. ಅದು ಯಂಗರ್ ಏಜ್ನಲ್ಲಿ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನ್ಯೂ ಸೆಲ್ಸು ಜಾಸ್ತಿ ಉತ್ಪಾದನೆ ಆಗ್ತಾ ಇರ್ತದೆ, ಓಲ್ಡ್ ಸೆಲ್ಸು ಕಡಿಮೆ ಸಾಯ್ತಾ ಇರ್ತದೆ. ಹಾಗೇನೆ ಅಡಲ್ಟ್ಹುಡ್ಡಲ್ಲಿ ಅದು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಹೆಂಗ ಹೊಸ ಸೆಲ್ಸ್ ಉತ್ಪಾದನೆ ಆಗುವಂಥದ್ದು ಚೆನ್ನಾಗಿ ನಡೀತಾ ಇರ್ತದೆ. ಆಮೇಲೆ ಮಿಡ್ಲ್ ಏಜಿಗೆ ಬಂದಾಗ ಅದು ಒಂದು ಬ್ಯಾಲೆನ್ಸ್ನಲ್ಲಿರ್ತದೆ, ನ್ಯೂ ಸೆಲ್ಸ್ ಫಾರ್ಮೇಷನ್ನು ಓಲ್ಡ್ ಸೆಲ್ಸ್ ಡೈಯಿಂಗು ಒಂದು ಬ್ಯಾಲೆನ್ಸ್ನಲ್ಲಿರ್ತದೆ. ಹಾಗೆಯೇ ಮಿಡ್ಲ್ ಏಜಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ನ್ಯೂ ಸೆಲ್ಸ್ ಫಾರ್ಮೇಷನ್ಸ್ ಕಡಿಮೆ ಆಗ್ತದೆ, ಓಲ್ಡ್ ಸೆಲ್ಸ್ ಡೈಯಿಂಗು ಜಾಸ್ತಿ ಆಗುತ್ತೆ. ಹಾಗಾಗಿ ಏಜಿಂಗ್ ಪ್ರೋಸೆಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ, ನಾವು ಯೋಗವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶರೀರ ಸಂಪೂರ್ಣವಾಗಿ ಆಪ್ಟಿಮಲ್ ಲೆವೆಲಲ್ಲಿ ಕೆಲಸ ಮಾಡೋದ್ರಿಂದ, ಆ ಸೆಲ್ಸಲ್ಲಿ ಆಪ್ಟಿಮಲ್ ಲೆವೆಲಲ್ಲಿ ಆಕ್ಸಿಜನೇಷನ್ ಇರೋದ್ರಿಂದ, ಸೆಲ್ಯುಲಾರ್ ಆಕ್ಟಿವಿಟಿ ಟಾಕ್ಸಿನ್ಸ್ ಎಲ್ಲನೂ ಕ್ಲಿಯರ್ ಆಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ಸೆಲ್ಯುಲಾರ್ ಏಜ್ ಏನಿದೆ ಅದು ಸ್ಲೋ ಡೌನ್ ಆಗ್ತದೆ. ಹಾಗಾಗಿ ನಮ್ಮದು ಆಂಟಿ ಏಜಿಂಗ್ ಪ್ರೋಸೆಸ್, ಯೋಗದಿಂದ ಆಂಟಿ ಏಜಿಂಗ್ ಅಂತ ಹೇಳಿ ಇವತ್ತು ಎಲ್ಲ ಸೆಲೆಬ್ರಿಟೀಸ್ ಕೂಡ ಯೋಗವನ್ನು ಮಾಡೋದಕ್ಕೆ ಕಾರಣ ಈ ಒಂದು ಸಿಂಪಲ್ ಆದಂಥ ಒಂದು ಮೆಕ್ಯಾನಿಸಮ್.
1: ಡಾಕ್ಟರ್ ಹರೀಶ್ ಬಾಬು ಅವರೇ, ಈಗ ಒಂದು ಮೆಕ್ಯಾನಿಸಮ್ಗೆ ನಮ್ಮ ದೇಹ ಒಳಪಟ್ಟು ರಚನೆ ಆಗಿದೆ ಅಂತ ನಾವು ಹೇಳ್ಬೋದು ಅಲ್ವಾ? ಈಗ ನಮ್ಮ ಶ್ವಾಸಕೋಶಗಳು ಒಂದು ಉಸಿರಾಟ ಕ್ರಮಕ್ಕೆ ಹೊಂದಿಕೊಂಡಂತೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಇನ್ವಾಲೆಂಟ್ರಿ, ನಮಗೆ ಅರಿವಿಲ್ಲದ ಹಾಗೆ ಆ ಉಸಿರಾಟ ನಡೀತಾ ಇರುತ್ತೆ ಅಲ್ವಾ? ಅದನ್ನೇ ಒಂದು ಯಂತ್ರ ಅಂತ ನಾವು ಅನ್ಕೊಳ್ಳೋದೇ ಆದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಗತಿ ಇದೆ ಅಂತ ಅನ್ಕೋಬೋದು. ಈಗ ಬಲವಂತವಾಗಿ ನಾವು ಉಸಿರೇಳ್ಕೊಳ್ಳೋದು, ಉಸಿರನ್ನ ನಿಲ್ಲಿಸೋದು, ಮತ್ತೆ ಉಸಿರನ್ನು ಹೊರಹಾಕೋದ್ರಿಂದ ನಮ್ಮ ದೇಹದ ಒಂದು ಸ್ವಾಭಾವಿಕ ಕ್ರಿಯೆಗೆ ನಾವು ಅಡ್ಡಿ ಉಂಟು ಮಾಡ್ತಿದ್ದೀವಿ ಅಂತ ಅನ್ಸಲ್ವಾ?
0: ಖಂಡಿತವಾಗಿ. ಇಲ್ಲಿ ಬಿಗಿನಿಂಗ್ನಲ್ಲಿ ನಾವು ಹುಟ್ಟಿದಾಗಲಿಂದ, ನಾನು ಬಿಗಿನಿಂಗ್ನಲ್ಲಿ ಹೇಳಿದಾಗೆ ಹುಟ್ಟಿದಾಗಲಿಂದ ಒಂದು ಮೆಥಡಾಲಜಿನಲ್ಲಿ ನಮ್ಮ ಶರೀರ ಅಡ್ಜಸ್ಟ್ ಆಗಿಬಿಟ್ಟಿರ್ತದೆ. ಶಾಲೋ ಬ್ರೀದಿಂಗಲ್ಲಿ ನಾವು ಮಾಡ್ತಾ ಇರ್ತೀವಿ, ತುಂಬ ಏನು ಲಿಟಲ್ ಆಫ್ ಆಕ್ಸಿಜನ್ ವಿಲ್ ಗೋ ಅಂಡ್ ಲಿಟಲ್ ಬಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವುಡ್ ಕಮ್ ಔಟ್. ನಮ್ಮ ಶರೀರದಲ್ಲಿ 100% ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ 100% ಆಕ್ಸಿಜನೇಷನ್ ಒಳಗಡೆ ಆಗಬೇಕು, ಮತ್ತು ತುಂಬ ಯೂಸ್ಡ್ ಅಪ್ ಆದಂಥ ಏನು ಕಾರ್ಬನ್ ಡೈಆಕ್ಸೈಡು ನಮ್ಮ ಬ್ಲಡ್ಗೆ ಬಂದಿರ್ತದೆ ಅದು ಉಸಿರನ್ನು ಹೊರಗಡೆ ಹಾಕೋದ್ರ ಮುಖಾಂತರ ಹೊರಗಡೆ ಬಂದುಬಿಡಬೇಕು. ಆವಾಗ ಸೆಲ್ಸಲ್ಲಿ ನಮ್ಮದು ಏನು ನಮ್ಮ ಬ್ಲಡ್ ಪಿ ಹೆಚ್ ಅಂತ ಹೇಳ್ತೇವೆ, ಮಾಮೂಲಿಯಾಗಿ ನಮ್ಮದು ಬ್ಲಡ್ ಪಿ ಹೆಚ್ ವ್ಯಾಲ್ಯೂ ಏನಿದೆ ಅದು ಟುವರ್ಡ್ಸ್ ಆಲ್ಕಲಿನಿಟಿ ಅಂತ ಹೇಳ್ತೇವೆ, 7.035 ಅದರದ್ದು ಬ್ಲಡ್ದು ಆಲ್ಕಲಿನಿಟಿ. ನಮ್ಮ ಎಲ್ಲ ವೇರಿಯಸ್ ಪ್ರೋಸೆಸ್ಗಳು ಕೂಡ ಆಗ್ತಾ ಇರುವಂಥದ್ದು ಅದರಲ್ಲಿ ನಾವು ತಿನ್ನುವಂಥ ಆಹಾರ ಇರ್ಬೋದು, ಕುಡಿಯುವಂಥ ನೀರಿರ್ಬೋದು, ಅಥವಾ ನಾವು ಮಾಡುವಂಥ ಆಕ್ಟಿವಿಟೀಸ್ ಇರ್ಬೋದು, ಅದರಲ್ಲಿ ಎಲ್ಲನೂ ಈ ಡೈಜೆಸ್ಟಿವ್ ಪ್ರೋಸೆಸ್ಸಲ್ಲಿ, ಮೆಟಬಾಲಿಕ್ ಪ್ರೋಸೆಸ್ಸಲ್ಲಿ ಈ ವೇಸ್ಟ್ ಮೆಟೀರಿಯಲ್ ಏನು ಉತ್ಪಾದನೆ ಆಗ್ತದೆ ಅದು ನಮ್ಮ ಶರೀರದ 4 ರೂಪದಲ್ಲಿ ಹೊರಗಡೆ ಬರ್ತದೆ. ಉಸಿರಿನ ಮುಖಾಂತರ ಹೊರಗಡೆ ಬರ್ತದೆ, ಚರ್ಮದ ಮುಖಾಂತರ ಹೊರಗಡೆ

0: ಬರ್ತದೆ, ಯೂರಿನ್ ಮುಖಾಂತರ ಹೊರಗಡೆ ಬರ್ತದೆ, ಮತ್ತೆ ಫೀಸಿಸ್ ಮುಖಾಂತರ ಹೊರಗಡೆ ಬರ್ತದೆ. ಈ ಹೊರಗಡೆ ಬರುವಂತ ಈ ಮೆಟೀರಿಯಲ್ಸ್ ಏನಿದೆ, ವೇಸ್ಟ್ ಮೆಟೀರಿಯಲ್ಸ್, ಅಥವಾ ನಮ್ಮ ಐ ಸೆಕ್ರೆಷನ್ಸ್ ಇರ್ಬೋದು, ನೇಸಲ್ ಸೆಕ್ರೆಷನ್ಸ್ ಇರ್ಬೋದು, ಇಯರ್ ಸೆಕ್ರೆಷನ್ಸ್ ಇರ್ಬೋದು, ಅಥವಾ ಮೌತ್ ಅಲ್ಲಿ ಇರುವಂತ ಸೆಕ್ರೆಷನ್ಸ್ ವೇಸ್ಟ್ ಆಗುವಂಥದ್ದು, ಅವು ಎಲ್ಲವೂ ಕೂಡ ಮೌತದೊಂದು ಬಿಟ್ಟು ಎಲ್ಲವೂ ಅಸಿಡಿಕ್ ಸೆಕ್ರೆಷನ್ಸ್ ಇರ್ತದೆ. ನಮ್ಮ ಬಾಡಿಲಿ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲಾನು ಅಸಿಡಿಕ್ ಇರ್ತದೆ, ಬಾಡಿಲಿ ಸಿಸ್ಟಮ್ಸ್ ಎಲ್ಲಾನು ಆಲ್ಕಲಿನ್ ಇರಬೇಕು. ಹಾಗಾಗಿ ಬಾಡಿ ಅದು ಒಂದು ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ನಾವು ಆ ಈಕ್ವಿಲಿಬ್ರಿಯಂ ಅನ್ನು ಮೇಂಟೈನ್ ಮಾಡೋದಕ್ಕೆ ಬಾಡಿಗೆ ಸಹಾಯ ಮಾಡಬೇಕು. ಹಾಗಾಗಿ ನಾವು ತಿನ್ನುವಂತ ಆಹಾರ ಇರ್ಬೋದು ಅದು ಹೆಚ್ಚು ಆಲ್ಕಲೈನ್ ಆಗಿರಬೇಕು ಅಂತ ಹೇಳ್ತೇವೆ. ಮತ್ತೆ ನಮ್ಮ ಕುಡಿಯುವಂತ ನೀರು ಕೂಡ ಇವತ್ತು ಕಲುಷಿತ ಆಗಿರೋದ್ರಿಂದ ಅದು ತೋರ್ಸ್ ಅಸಿಡಿಕ್ ಆಗ್ತದೆ. ಈ ಆರ್ ಓ ವಾಟರ್ ಎಲ್ಲಾನು ಸ್ವಲ್ಪ ಅಸಿಡಿಕ್ ಸೈಡ್ ಇರ್ತದೆ. ಮತ್ತೆ ಈ ಫುಡ್ಗೆ ಕೆಮಿಕಲ್ಸ್ ಹಾಕುವಂಥದ್ದು, ಪೊಲ್ಯೂಷನ್ ಆಗೋದ್ರಿಂದ, ಈ ಎಲ್ಲ ಕಾರಣಗಳಿಂದ ನಾವು ತಗೊಳ್ಳುವಂತ ಆಹಾರ ಕೂಡ ಅದು ಅಸಿಡಿಕ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಕೇರ್ ತಗೊಳ್ಬೇಕಾಗಿರುವಂಥದ್ದು, ನಾವು ನಮ್ಮ ಶರೀರವನ್ನು 7.035 ಬ್ಲಡ್ ಪಿ ಎಚ್ ನಲ್ಲಿ ಇಡಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮ ಪ್ಲೇಸ್ ಎ ವೆರಿ ವೈಟಲ್ ರೋಲ್. ಹಾಗಾಗಿ ನಾವು ಶರೀರಕ್ಕೆ ಒಂದು ಹೊಸ ಅಭ್ಯಾಸವನ್ನು ಮಾಡಿಸ್ಬೇಕಾಗ್ತದೆ. ಈ ಹಳೆ ಅಭ್ಯಾಸವನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು ನಾವು ಹೊಸ ಅಭ್ಯಾಸ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಲಂಗ್ಸನ್ನು ನಾವು ಟ್ರೈನಪ್ ಮಾಡಬೇಕು. ಆ ಟ್ರೈನಪ್ ಮಾಡೋದಕ್ಕೆ ಒಂದು ವಿಧಾನವೇ ಪ್ರಾಣಾಯಾಮ. ಹಾಗಾಗಿ ನಾವು ಎಕ್ಸರ್ಸೈಸ್ ಇಲ್ಲದೆ ಇರುವಂಥ ಶರೀರ ವೇಸ್ಟೇಜ್ ಆಗ್ತಾ ಇರ್ತದೆ, ಮಸಲ್ ವೇಸ್ಟೇಜ್ ಜಾಸ್ತಿ ಆಗ್ತದೆ.
1: ಡಾಕ್ಟರ್, ಈಗ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಆರೋಗ್ಯವಾಗೇ ಇರ್ತಾರೆ ಸ್ವಾಭಾವಿಕವಾಗಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗ್ತಾ ಹೋಗುತ್ತೆ, ಅವರಿಗೆ ಅನಾರೋಗ್ಯ ಬಾಧಿಸಬಹುದು ಅಥವಾ ಈ ಚಿಕ್ಕ ವಯಸ್ಸಲ್ಲೂ ಅನಾರೋಗ್ಯ ಇರಬಹುದು. ಆದರೆ ಏಜಿಂಗ್ ಅನ್ನೋವಂತಹ ಒಂದು ಪ್ರೋಸೆಸ್ ಏನಿದೆ ಅದು ಚಿಕ್ಕ ವಯಸ್ಸಲ್ಲಿ ಆರೋಗ್ಯ, ವಯಸ್ಸಾಗ್ತಾ ಆಗ್ತಾ ಅನಾರೋಗ್ಯ ಅನ್ನೋ ಲೆವೆಲಲ್ಲೇ ನಡೀತಾ ಇದೆ. ಅಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಉಸಿರಾಟ ಸರಿ ಇತ್ತು, ವಯಸ್ಸಾಗ್ತಾ ಆಗ್ತಾ ಅದು ತಪ್ಪೋಯ್ತು ಅಥವಾ ಸರಿ ಆಗಲಿಲ್ಲ ಅನ್ನೋ ಅರ್ಥ ಮಾಡ್ಕೋಬೇಕ ನಾವು?
0: ಖಂಡಿತವಾಗಿ. ಮಗು ಹುಟ್ಟಿದಾಗ ದಟ್ ವಾಸ್ ಎ ವೆರಿ ನಾರ್ಮಲ್ ಬ್ರೀದಿಂಗ್, ದೇ ವಿಲ್ ಬಿ ಡೂಯಿಂಗ್ ದ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಬಟ್ ಆಸ್ ದ ಚೈಲ್ಡ್ ಗ್ರೋಸ್, ಮಗು ಬೆಳೀತಾ ಬೆಳೀತಾ ಆ ಬಾಡಿನಲ್ಲಿ ಅಬ್ಡಾಮಿನೋ ತೊರಾಸಿಕ್ ಬ್ರೀದಿಂಗ್ ಏನಿರ್ತದೆ ಅದು ಚೇಂಜ್ ಆಗೋಗ್ತದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆ ಒಂದು ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಮತ್ತೆ ಲೈಫ್ ಸ್ಟೈಲ್ ಇರ್ಬೋದು, ಅವುಗಳಲ್ಲಿ ನಾವು ಬ್ರೀದಿಂಗ್ ಪ್ಯಾಟರ್ನ್ಸ್ ಕೂಡ ಚೇಂಜ್ ಆಗೋಗ್ತದೆ. ಹಾಗಾಗಿ ನಮ್ದು ಸಂಪೂರ್ಣವಾದಂಥ ಲಂಗ್ ಕೆಪಾಸಿಟಿ, ಸಂಪೂರ್ಣವಾದಂಥ ಲಂಗ್ಸ್ ಏನಿದ್ದಾವೆ ಅದು ಯುಟಿಲೈಸೇಷನ್ ಆಗ್ತಾ ಇರೋದಿಲ್ಲ. ಹಾಗಾಗಿ ನಾವು ಈ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನೀವು ಹೇಳಿದಾಗೆ ಹೇಗೆ ಇದ್ರೂ ಬಾಡಿ 100% ಕೆಲಸ ಮಾಡ್ತಾ ಇರ್ತದೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಆಸ್ ಇಟ್ ಗೋಸ್ ಅದಕ್ಕೆ ನಾವು ಆಪ್ಟಿಮಲ್ ಲೆವೆಲ್ ಆಫ್ ಸಿಚುಯೇಷನ್ ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಫಂಕ್ಷನಿಂಗ್ಗೆ ಅದು ತನ್ನ ಕೆಪಾಸಿಟಿಯನ್ನು ಕಳ್ಕೊಳ್ತಾ ಹೋಗ್ತದೆ. ಹಾಗಾಗಿ ಶರೀರದಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಕ್ಯುಮುಲೇಟೆಡ್ ಟಾಕ್ಸಿನ್ಸ್ ಬಾಡಿಯ ಒಂದು ಏನು ಸೆಲ್ಯುಲರ್ ಆಲ್ಕಲಿನಿಟಿ ಇದೆ ಅದನ್ನು ಕಡಿಮೆ ಮಾಡ್ತಾ ಹೋಗ್ತದೆ. 7.035 ಇರುವಂಥದ್ದು ನಿಧಾನವಾಗಿ ಅದು ಕಡಿಮೆ ಮಾಡ್ತಾ ಬಂದಾಗ ಆಕ್ಸಿಜನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಯಾವಾಗ ಕಡಿಮೆ ಆಗ್ತಾ ಹೋಗ್ತದೆ ಆವಾಗ ಕಾಯಿಲೆಗಳು ಅನ್ನುವಂಥದ್ದು ಶುರುವಾಗ್ತದೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿ ಒಂದು 100 ವರ್ಷದ ಹಿಂದಿನಿಂದ ಏನು ಇಂಡಸ್ಟ್ರಿಯಲೈಸೇಷನ್ ಆಯಿತೋ ಅದಕ್ಕಿಂತ ಮುಂಚೆ ನಮ್ಮ ಜನ ಎಲ್ಲಾನು ನಾರ್ಮಲ್ ಆಗಿ ಒಂದು 100 ರಿಂದ 120 ವರ್ಷ ಬದುಕುವಂಥವ್ರಿದ್ರು. ಆದರೆ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗಿ ಒಂದು ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ನೀವು ಹಳೆ ತಲೆಮಾರಿನವರನ್ನು ನೋಡಿದರೆ ಮತ್ತು ಈಗಿನ ತಲೆಮಾರನ್ನು ನೋಡಿದರೆ ಅವತ್ತು ಯಾವಾಗ 60 ವರ್ಷದ ನಂತರ ಏನು ಕಾಣ್ತಾ ಇತ್ತು, ವಯಸ್ಸಿನ ನಂತರ ಕಾಣ್ತಾ ಇದ್ದಂಥ ಕಾಯಿಲೆಗಳು ಇವತ್ತು ಸಣ್ಣ ವಯಸ್ಸಿನಲ್ಲಿ ಕಾಣ್ತಾ ಇದ್ದಾವೆ, ಅಥವಾ ಯಂಗ್ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ಸ್ ಕಾಣ್ತಾ ಇದ್ದಾವೆ ಇವತ್ತು. ಅವುಗಳಿಗೆಲ್ಲನೂ ಕಾರಣ ಅಂತ ಹೇಳಿದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರದ ಕ್ರಮ, ನಮ್ಮ ಈ ಒಂದು ಲ್ಯಾಕ್ ಆಫ್ ಎಕ್ಸಸೈಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವೆಲ್ಲನೂ ಕಾರಣ. ಹಾಗಾಗಿ ಎಲ್ಲರೂ ಮಾಡಬಹುದಾಗಿರುವಂಥದ್ದು ಚೇರ್ನಲ್ಲೇ ಕೂತ್ಕೊಂಡು ಮಾಡಬಹುದು.
1: ಯಾವ ರೀತಿ ಕರೆಕ್ಟ್ ಆಗಿ ಪ್ರಾಣಾಯಾಮ ಮಾಡಬೇಕು ಹೇಳ್ಬಿಡಿ ಸರ್.
0: ಓಕೆ ಸರ್, ಇದರಲ್ಲಿ ನಾವು ಮುಖ್ಯವಾಗಿ ನಾವು ಮೊದಲನೇದಾಗಿ ನಮ್ಮ ಲಂಗ್ಸನ್ನು ಇಂಪ್ರೂವೈಸೇಷನ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅದಕ್ಕೆ ನಾವು ಟ್ರೈನಪ್ ಮಾಡಬೇಕಾದ್ರೆ ಬ್ರೀದಿಂಗ್ ಎಕ್ಸಸೈಸಸ್ಸನ್ನು ಮೊದಲನೇ ಮಾಡಬೇಕು. ಏನು ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳಿದೆ, ಥೊರಾಸಿಕ್ ಬ್ರೀದಿಂಗ್ ಅಂತ ಹೇಳಿದೆ, ಮತ್ತು ಕ್ಲಾವಿಕ್ಯುಲರ್ ಬ್ರೀದಿಂಗ್ ಅಂತ ಹೇಳಿದೆ. ಆ ಮೂರನ್ನು ಸೇರಿಸಿ ಮಾಡುವಂಥದ್ದು ಫುಲ್ ಯೋಗಿಕ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಅದರ ನಂತರ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾಗಿದ್ದಂಥ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ಎರಡು ಮೂಗಿನಿಂದ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಒಂದೊಂದ್ಸತಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬ್ರೀದಿಂಗ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ದಿ ಬ್ರೈನ್ ಆಕ್ಟಿವಿಟಿ ಅಂತಲೂ ಹೇಳ್ತೇವೆ. ಸೊ ಒಂದು ಲೋಬ್ ಆಫ್ ದ ಬ್ರೈನ್ ಆಕ್ಟಿವ್ ಆಗಿರುವಾಗ ಒಂದು ನಾಸ್ಟ್ರಿಲ್ ಅದು ಆಕ್ಟಿವ್ ಆಗಿರುತ್ತೆ, ಇನ್ನೊಂದು ನಾಸ್ಟ್ರಿಲ್ ಕ್ಲೋಸ್ ಆಗಿರುತ್ತದೆ. ಹಾಗಾಗಿ ನಾವು ಎರಡೂ ಲೋಬ್ಸ್ ಆಫ್ ದ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎರಡು ನಾಸ್ಟ್ರಿಲ್ಸ್ ಅನ್ನು ಪೂರ್ತಿಯಾಗಿ ಉಸಿರನ್ನು ತಗೊಳ್ಳೋದಕ್ಕೆ ನಾವು ಟ್ರೈನಪ್ ಮಾಡಬೇಕು. ಹಾಗಾಗಿ ನಾವು ಈ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡ್ತೇವೆ. ಅದರಲ್ಲಿ ಮೊದಲನೇದಾಗಿ ಉಸಿರನ್ನ ಹೊರಗಡೆ ಹಾಕಿಬಿಟ್ಟು

0: ಎಡಮೂಗಿನಿಂದ ಸಂಪೂರ್ಣವಾಗಿ ಉಸಿರನ್ನು ಹೇಳ್ಕೊಳ್ಳುವಂಥದ್ದು, ಆಮೇಲೆ ಬಲಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕುವಂಥದ್ದು, ಅದರ ನಂತರ ಬಲಮೂಗಿನಿಂದ ಉಸಿರನ್ನ ಹೇಳ್ಕೊಂಡು ಮತ್ತೆ ಎಡಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕುವಂಥದ್ದು. ಇದು ಒಂದ್ ರೌಂಡ್ ಆಫ್ ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ. ಹಾಗಾಗಿ ಮಿನಿಮಮ್ ಆಗಿ ನಾವು 7 ರೌಂಡ್ ಅನ್ನು ಮಾಡಬೇಕು. 14 ರೌಂಡ್ ತುಂಬಾ ಚೆನ್ನಾಗಾಗ್ತದೆ, 20 ರೌಂಡ್ ಮಾಡೋದ್ರಿಂದ ಅದು ಶರೀರಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ಈ ನಾಡಿಶೋಧನ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರನ್ನು ಮಾಡಬಹುದು. ಹಾಗೇನೆ ಅದರ ನಂತರ ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಈ ಚಂದ್ರನಾಡಿ ಪ್ರಾಣಾಯಾಮ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಚಂದ್ರ ಭೇದನ ಪ್ರಾಣಾಯಾಮ ಕೂಡ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್. ಚಂದ್ರನಾಡಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಎಡಮೂಗಿಂದ ಉಸಿರನ್ನು ತಗೊಂಡು ಎಡಮೂಗಿಂದ ಹೊರಗಡೆ ಬಿಡುವಂಥದ್ದು. ಚಂದ್ರ ಭೇದನ ಪ್ರಾಣಾಯಾಮ ಅಂತ ಅಂದ್ರೆ ಎಡಮೂಗಿಂದ ತಗೊಂಡು ಬಲಮೂಗಿಂದ ಬಿಡುವಂಥದ್ದು, ಮತ್ತೆ ಎಡಮೂಗಿಂದ ತಗೊಂಡು ಬಲಮೂಗಿಂದ ಬಿಡುವಂಥದ್ದು. ಆವಾಗ ಇನ್ನೊಂದು ನಾಸ್ಟ್ರಿಲ್ ಅನ್ನು ನಾವು ಕ್ಲೋಸ್ ಮಾಡ್ಕೊಂಡಿರ್ತೇವೆ. ಹಾಗೇನೆ ಇದು ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಯಾರಿಗೆ ಹೈಪರ್ ಟೆನ್ಷನ್ ಇರ್ತದೆ, ಯಾರಿಗೆ ತುಂಬಾ ಆಂಗ್ಸೈಟಿ ಇರ್ತದೆ, ಸ್ಟ್ರೆಸ್ ಇರ್ತದೆ, ಅಂತವ್ರಿಗೆ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅದು ನಮ್ದು ಸ್ವಲ್ಪ ಆಕ್ಟಿವಿಟಿ, ಏನು ಬ್ರೈನ್ ಆಕ್ಟಿವಿಟಿ ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. ಮತ್ತೆ ಸೂರ್ಯ ಭೇದನ ಪ್ರಾಣಾಯಾಮ ಸೂರ್ಯನಾಡಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಸೂರ್ಯನಾಡಿ ಪ್ರಾಣಾಯಾಮದಲ್ಲಿ ಬಲಮೂಗಿಂದ ಉಸಿರನ್ನ ಹೇಳ್ಕೊಳ್ಳುವಂಥದ್ದು, ಬಲಮೂಗಿಂದನೇ ಉಸಿರನ್ನ ಬಿಡುವಂಥದ್ದು. ಮತ್ತೆ ಸೂರ್ಯ ಭೇದನ ಅಂತ ಹೇಳಿದ್ರೆ ಬಲಮೂಗಿಂದ ಉಸಿರನ್ನ ಹೇಳ್ಕೊಂಡು ಎಡಮೂಗಿಂದ ಬಿಡುವಂಥದ್ದು. ಸೊ ಆ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಯಾರಿಗೆ ಲೋ ಬಿ ಪಿ ಇರ್ತದೆ, ಯಾರು ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಯಾರು ಆಕ್ಟಿವಿಟೀಸ್ ಕಡಿಮೆ ಮಾಡ್ತಾ ಇರ್ತಾರೆ, ಅವರಿಗೆ ಆಕ್ಟಿವಿಟಿಯನ್ನ, ಬ್ರೈನ್ ಆಕ್ಟಿವಿಟಿಯನ್ನ, ಬಾಡಿಲಿ ಆಕ್ಟಿವಿಟಿಯನ್ನ ಕೊಡೋದಕ್ಕೋಸ್ಕರ ಈ ಸೂರ್ಯಭೇದನ ಪ್ರಾಣಾಯಾಮವನ್ನು ನಾವು ಮಾಡ್ತೇವೆ. ಅದರ ನಂತರ ಅನುಲೋಮ ವಿಲೋಮ ಅಂತ ಅಂದಂಥದ್ದು ಒಳಗಡೆ ಹೇಳ್ಕೊಂಡು ಹೊರಗಡೆ ಬಿಡುವಂಥದ್ದು. ಮತ್ತೆ ಶೀತಲ ಶೀತಕಾರಿ ಪ್ರಾಣಾಯಾಮ ಅಂತ ಹೇಳ್ತೇವೆ, ಸದಂತ ಅಂತ ಹೇಳ್ಬಿಟ್ಟು, ಅದು ಕೂಲಿಂಗ್ ಪ್ರಾಣಾಯಾಮಸ್ ಅಂತ ಹೇಳ್ತೇವೆ. ಅದನ್ನು ಬಿ ಪಿ ಇರುವಂತವ್ರಿಗೆ ನಾವು ಕೊಡ್ಬೋದು. ಮತ್ತೆ ತುಂಬಾ ಹೈ ಟೆಂಪರೇಚರ್ಸ್ ಯಾವಾಗ ಇರ್ತದೆ ಆ ಟೈಮ್ನಲ್ಲಿ ಎಕ್ಸಸ್ ಸಮ್ಮರ್ಸ್ ಅಲ್ಲಿ ಬಾಡಿಯನ್ನು ಕೂಲ್ ಡೌನ್ ಮಾಡೋದಕ್ಕೆ ಈ ಕೂಲಿಂಗ್ ಪ್ರಾಣಾಯಾಮಸ್ ಅನ್ನು
1: ಮಾಡ್ಬೇಕು.
0: ಅದನ್ನ ನಾವು ಅಂತ ಹೇಳಿ ನಾಲಿಗೆಯನ್ನು ಮಡಚಿ ಇಟ್ಕೊಂಡು ಅದನ್ನ ಮಾಡುವಂಥದ್ದು, ಸುರುಳಿ ಸುತ್ತಬಿಟ್ಟು ಅಂತ ಹೇಳಿ ಅದನ್ನ ತಗೊಳ್ಳುವಂಥದ್ದು. ಮತ್ತೆ ನಾಲಿಗೆಯನ್ನ ಮೇಲ್ಗಡೆ ನಮ್ಮ ಅಪ್ಪರ್ ಪ್ಯಾಲೆಟ್ಗೆ ಟಚ್ ಮಾಡಿಬಿಟ್ಟು ಅಂತ ಹೇಳ್ಕೊಳ್ಳುವಂಥದ್ದು, ಈ ರೀತಿ ಅದು ಕೂಲಿಂಗ್ ಪ್ರಾಣಾಯಾಮಸ್ ಅನ್ನು ನಾವು ಮಾಡೋದಕ್ಕೆ ಮಾಡ್ತೇವೆ. ಈ ಕೂಲಿಂಗ್ ಪ್ರಾಣಾಯಾಮ ಮಾಡೋದ್ರಿಂದ ಬಾಡಿ ಸ್ವಲ್ಪ ಮೆಟಬಾಲಿಕ್ ರೇಟ್ ಎಲ್ಲಾನು ಟೋನ್ ಡೌನ್ ಆಗ್ತದೆ. ಹಾಗೇನೆ ನಾವು ಭ್ರಮರಿ ಅಂತ ಹೇಳ್ಬಿಟ್ಟು ಒಂದು ಪ್ರಾಣಾಯಾಮ ಇದೆ. ಅದು ದುಂಬಿಯ ಜಯಂಕರದ ಹಾಗೆ ನಮ್ಮ ಓಂಕಾರವನ್ನ ಏನು ಮಾಡ್ತೇವೆ ಅದರಲ್ಲಿ ಆ ಊ ಮಾ ಅಂತ ಹೇಳಿ ಬರ್ತದೆ. ಈ ಮಕಾರದ ಧ್ವನಿಯನ್ನ ನಾವು ಸಂಪೂರ್ಣವಾಗಿ ಹೇಳೋದ್ರಿಂದ, ಉಸಿರನ್ನು ಸಂಪೂರ್ಣವಾಗಿ ಹೇಳ್ಕೊಂಡು ಅದನ್ನ ಬಾಯನ್ನು ಬಿಡದಿರ ಮಾ ಅಂತ ಹೇಳೋದ್ರಿಂದ ನಮ್ಮ ಇಡೀ ಶರೀರದಲ್ಲಿ ವೈಬ್ರೇಷನ್ ಜಾಸ್ತಿ ಆಗ್ತದೆ. ಅದರಿಂದಾಗಿ ಇವತ್ತು ಆಂಟಿ ಏಜಿಂಗ್ ಪ್ರೋಸೆಸ್ ಕೂಡ ಆಗ್ತದೆ ಅಂತ ಹೇಳ್ಬಿಟ್ಟು ಅದು ಸಾಕಷ್ಟು ಅದರದ್ದು ರಿಸರ್ಚ್ ಕೂಡ ನಡೀತಾ ಇದೆ. ಈ ಭ್ರಮರಿ ಪ್ರಾಣಾಯಾಮವನ್ನು ಮಾಡುವಂಥದ್ದು ಶರೀರಕ್ಕೆ ಒಂದು ಬ್ಯಾಲೆನ್ಸ್ ಅನ್ನು ತರ್ತದೆ. ಅದಕ್ಕೆ ಮುಂಚೆ ಪ್ರಾಣಾಯಾಮಕ್ಕೆ ಪ್ರಿಪರೇಷನ್ಸ್ ಆಗಿ ನಾನು ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಹೇಳಿದೆ. ಅದರಲ್ಲಿ ಮತ್ತೆ ಇನ್ನೊಂದು 2 ಎಕ್ಸರ್ಸೈಸ್ ಅನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಅದರಲ್ಲಿ ನಮ್ದು ಒಂದು ಈ ಇದರಲ್ಲಿ ನಾವು ಏನು ಕಪಾಲಭಾತಿ ಅಂತ ಹೇಳಿ ಮಾಡ್ತೇವೆ. ಅದನ್ನ ಫೋರ್ಸ್ಫುಲ್ ಎಕ್ಸಲೇಷನ್ ಅಂಡ್ ಪ್ಯಾಸಿವ್ ಇನ್ಹಲೇಷನ್ ಅಂತ ಹೇಳ್ಬಿಟ್ಟು, ಈ ಫೋರ್ಸ್ಫುಲ್ ಎಕ್ಸಲೇಷನ್ ಆಫ್ ಬ್ರೀದಿಂಗ್ ಅಂತ ಹೇಳಿದ್ರೆ ನಾನು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚು ಹೆಚ್ಚು ಹೊರಗಡೆ ಹಾಕೋದ್ರಿಂದ ಆಕ್ಸಿಜನ್ ಅಂಶ ನಮ್ಮ ಶರೀರಕ್ಕೆ ಜಾಸ್ತಿ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅಂಶ ಶರೀರದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅದು ಆಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹಲೇಷನ್. ಇನ್ನೊಂದು ಭಸ್ತ್ರಿಕಾ ಅಂತ ಹೇಳಿ ಪ್ರಾಣಾಯಾಮ ಬರ್ತದೆ. ಆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳಿದ್ರೆ ಆಕ್ಟಿವ್ ಎಕ್ಸಲೇಷನ್, ಆಕ್ಟಿವ್ ಇನ್ಹಲೇಷನ್, ಅದನ್ನು ಪೂರ್ತಿಯಾಗಿ ಉಸಿರನ್ನ ಹೇಳ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಒಂದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ, ಆಕ್ಸಿಜನ್ ಜಾಸ್ತಿ ಹೋಗ್ತದೆ, ಹಾಗೇನೆ ಬಾಡಿಲಿ ಮೆಟಬಾಲಿಕ್ ಆಕ್ಟಿವಿಟಿ ಏನಿದೆ ಅದು ಸಂಪೂರ್ಣವಾಗಿ ಜಾಸ್ತಿ ಆಗ್ತದೆ. ಅದನ್ನು ಮಾಡಿಬಿಟ್ಟು ನಾವು ಈ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಶರೀರದಲ್ಲಿ ಇರುವಂತಹ ಎಲ್ಲ ವೇಸ್ಟ್ ಮ್ಯಾಟರ್ ಏನಿದೆ, ಟಾಕ್ಸಿನ್ಸ್ ಏನಿದೆ, ಅದೆಲ್ಲ ಹೊರಗಡೆ ಬರ್ತದೆ, ಆಕ್ಸಿಜನೇಷನ್ ತುಂಬಾ ಚೆನ್ನಾಗಿ ಆಗ್ತದೆ, ಆವಾಗ ಬಾಡಿಲಿ ಆಕ್ಟಿವಿಟೀಸ್ ಎಲ್ಲಾನು ತುಂಬಾ ಚೆನ್ನಾಗಿ ನಡೀತಾ ಹೋಗ್ತದೆ.
1: ಒಳ್ಳೆಯದು ಡಾಕ್ಟರ್ ಹರೀಶ್ ಬಾಬು ಅವರ, ಇದುವರೆಗೂ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪ್ರಾಣಾಯಾಮ ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಆಪರೇಷನ್ ಗ್ರೀನ್, ಈ ಬಗ್ಗೆ ಮಾಹಿತಿ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಗಿ ಅವರಿಂದ.
3: ಭಾರತ ಸರ್ಕಾರವು ಕೃಷಿ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಹಲವಾರು ಯೋಜನೆಗಳಿವೆ. ಆ ಯೋಜನೆಗಳನ್ನು ಸಂಯುಕ್ತವಾಗಿ ಸಂಕಲನವಾಗಿ ಸಾಮಾನ್ಯ ಭಾಷೆಯಲ್ಲಿ ಪಿಎಂ ಅಗ್ರಿ ಗ್ರೀನ್ ಅಥವಾ ಪಿಎಂ

ಆಪರೇಷನ್ ಗ್ರೀನ್ ಯೋಜನೆ ಅಥವಾ ಕಾರ್ಯಕ್ರಮಗಳೆಂದು ಕರೆಯುತ್ತಾರೆ. ಈ ಯೋಜನೆಗಳು ವಿಶೇಷವಾಗಿ ಬಳಕೆದಾರರು ಸಾಮಾನ್ಯವಾಗಿ ಭೂಮಿಯ ಫಲವತ್ತತೆ, ಇಲ್ಲಿ ಬಳಕೆದಾರರು ಅಂದರೆ ಕೃಷಿ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ನಾಗರಿಕರು, ವಿಶೇಷವಾಗಿ ರೈತರು, ರೈತ ಮಹಿಳೆಯರು ಮತ್ತು ಉಪಕಸುಬುಗಳಲ್ಲಿ ಪಾಲ್ಗೊಂಡಂಥವರು ಇರಬಹುದು. ಇದನ್ನು ಕೃಷಿ ಭೂಮಿಯ ಫಲವತ್ತತೆ ಮತ್ತು ಹಸಿರನ್ನು ಉಳಿಸುವ ಯೋಜನೆ ಎಂಬ ಅರ್ಥದಲ್ಲಿಯೂ ಸಹ ಕರೆಯುತ್ತಾರೆ. ಅದನ್ನೇ PM ಅಗ್ರಿ ಗ್ರೀನ್ ಕಾರ್ಯಕ್ರಮ. ಇದರೊಂದಿಗೆ ವಿಶೇಷವಾಗಿ ಈ ಯೋಜನೆಗಳಿಂದ ಜಾಗತಿಕ ಪರಿಸರ ಸಂಸ್ಥೆ ನೆರವಿನೊಂದಿಗೂ ಭಾರತದಲ್ಲಿ ನಡೆಯುತ್ತಿರುವ ಗ್ರೀನ್ ಅಗ್ರಿ ಪ್ರಾಜೆಕ್ಟ್ ಯೋಜನೆಯೂ ಸಹ ಸೇರಿದೆ. ಈ ಪ್ರಮುಖ ಕಾರ್ಯಕ್ರಮಗಳ ವಿವರಗಳನ್ನು ನಾವು ವಿಶ್ಲೇಷಿಸಿದಾಗ ಹಲವಾರು ಯೋಜನೆಗಳು ಈ ಒಂದು ಬೃಹತ್ ಯೋಜನೆಯಲ್ಲಿ ತೊಡಗಿಕೊಂಡಿರುವುದನ್ನು ನಾವು ಕಾಣಬಹುದು. ವಿಶೇಷವಾಗಿ PM ಪ್ರಣಾಮ್ ಯೋಜನೆ. PM ಪ್ರಣಾಮ್ ಯೋಜನೆ ಅಂದರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಫಾರ್ ರೀಸ್ಟೋರೇಷನ್ ಅವೇರ್ನೆಸ್ ನರಿಸ್ಮೆಂಟ್ ಅಂಡ್ ಅಮ್ಯುಲರೇಷನ್ ಆಫ್ ದಿ ಮದರ್ ಅರ್ತ್. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಪ್ರಮುಖ ಯೋಜನೆ ಇದು ಆಗಿದೆ, PM ಪ್ರಣಾಮ್. ಈ ಯೋಜನೆ ಮುಖ್ಯ ಉದ್ದೇಶ ಕೃಷಿಯಲ್ಲಿ ಕಳೆದ 5-6 ದಶಕಗಳಿಂದ ಬಳಕೆ ಮಾಡುತ್ತಿರುವ ಯೂರಿಯಾ, DAP ಮತ್ತು ಇತರ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ತಗ್ಗಿಸಿ ಜೈವಿಕ ಗೊಬ್ಬರ ಅಂದರೆ ಬಯೋಫರ್ಟಿಲೈಸರ್ಸ್ ಹಾಗೂ ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ಗೆ ಹೆಚ್ಚಿನ ಆದ್ಯತೆ ನೀಡುವುದು. ಇಲ್ಲಿ ಪ್ರೋತ್ಸಾಹಧನದ ವ್ಯವಸ್ಥೆ ಕೂಡ ಇರುವುದು, ಅಂದರೆ ಇನ್ಸೆಂಟಿವ್ ಸ್ಕೀಮ್. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಯಾವ ರಾಜ್ಯಗಳು ಸಬ್ಸಿಡಿ ಹಣವನ್ನು ಉಳಿಸುತ್ತವೆಯೋ ಆ ಉಳಿತಾಯದ ಶೇಕಡ 50% ಹಣವನ್ನು ಕೇಂದ್ರ ಸರ್ಕಾರವು ಅದೇ ರಾಜ್ಯಕ್ಕೆ ಅನುದಾನದಲ್ಲಿ ರೂಪದಲ್ಲಿ ನೀಡುವ ವಿಶೇಷವಾದ ಯೋಜನೆ ಇದು ಆಗಿದೆ. ಈ ರೀತಿ ದೊರೆತ ಅನುದಾನದ ಶೇಕಡ 70% ಭಾಗವನ್ನು ಗ್ರಾಮ ಮಟ್ಟದಲ್ಲಿ ಪರ್ಯಾಯ ಗೊಬ್ಬರ ಉತ್ಪಾದನಾ ಮೂಲ ಸೌಕರ್ಯಗಳನ್ನು ವಿಶೇಷವಾಗಿ ಜೈವಿಕ ಗೊಬ್ಬರಗಳನ್ನು ನಿರ್ಮಿಸಲು ಮತ್ತು ಉಳಿದ ಶೇಕಡ 30% ಭಾಗವನ್ನು ರೈತರಲ್ಲಿ ಜಾಗೃತಿ ಮೂಡಿಸಲು ಬಳಸಲಾಗುತ್ತದೆ. ಹಲವಾರು ಮಾಧ್ಯಮಗಳ ಮೂಲಕ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಿತ ಕೃಷಿ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳು ಸಹ ಈ ಯೋಜನೆಗಳನ್ನು ಬಳಸಿ ಮಾಹಿತಿಯನ್ನು ರೈತರಿಗೆ ಮೂಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು. ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಈ ಒಂದು ಯೋಜನೆಯಲ್ಲಿ ಶೇಕಡ 70% ಭಾಗವನ್ನು ಗ್ರಾಮ ಮಟ್ಟದಲ್ಲಿ ಪರ್ಯಾಯಗಳು ಉತ್ಪಾದನಾ ಸೌಕರ್ಯ ನಿರ್ಮಿಸಲು ಮತ್ತು ಉಳಿದ ಶೇಕಡ 30% ಭಾಗವನ್ನು ರೈತರ ಜಾಗೃತಿ ಮೂಡಿಸಲು ಬಳಸಿಕೊಳ್ಳಲಾಗಲು ಅವಕಾಶ ಇರುವುದು. ಇನ್ನು ಗ್ರೀನ್ AG ಯೋಜನೆ ಅಥವಾ ಗ್ರೀನ್ ಅಗ್ ಯೋಜನೆ, ಇದು ಸಹ ಭಾರತ ಸರ್ಕಾರದ ಕೃಷಿ ಸಚಿವಾಲಯ ಹಾಗೂ ಪರಿಸರ ಸಚಿವಾಲಯವು ಜಾಗತಿಕ ಪರಿಸರ ಸೌಲಭ್ಯ ಮತ್ತು ವಿಶ್ವ ಆಹಾರ ಸಂಸ್ಥೆ FAO ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಮತ್ತೊಂದು ಪ್ರಮುಖ ಹಸಿರು ಕೃಷಿ ಯೋಜನೆಯಾಗಿದೆ. ಇದರ ಉದ್ದೇಶವು ಸಹ ಸ್ಪಷ್ಟವಾಗಿದೆ. ಭಾರತೀಯ ಕೃಷಿ ವಲಯದಲ್ಲಿ ಭಾರತವು ಹಲವಾರು ಕೃಷಿ ವಲಯಗಳ ವೈವಿಧ್ಯತೆ ತವರೂರಾಗಿದ್ದು ಜೈವಿಕ ವೈವಿಧ್ಯತೆ ಸಂರಕ್ಷಣೆ, ಹವಾಮಾನ ವೈಪರೀತ್ಯದ ನಿರ್ವಹಣೆ ಹಾಗೂ ಸುಸ್ಥಿರ ಅರಣ್ಯ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳು ಆಗಿವೆ. ಇದರ ವ್ಯಾಪ್ತಿ ವಿಶೇಷವಾಗಿ ಭಾರತ ದೇಶಾದ್ಯಂತ ಇದ್ದರೂ ಕೂಡ ಪ್ರಾಥಮಿಕವಾಗಿ ಪ್ರಥಮ ಹಂತದಲ್ಲಿ ಮಧ್ಯಪ್ರದೇಶ, ಮಿಜೋರಾಂ, ಒಡಿಶಾ, ರಾಜಸ್ಥಾನ್ ಮತ್ತು ಉತ್ತರಾಖಂಡ ಎಂಬ 5 ಪ್ರಮುಖ ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಈಗಾಗಲೇ ಜಾರಿಗೊಳಿಸಲಾಗಿದೆ. ಇನ್ನು ಈ ಹಸಿರು ಬೆಳವಣಿಗೆ ಪೂರಕವಾಗಿರುವ ಹಲವಾರು ಕೇಂದ್ರ ಸರ್ಕಾರದ PM ಆಧಾರಿತ ಯೋಜನೆಗಳಿರುವವು. ವಿಶೇಷವಾಗಿ ಮತ್ತು ಗ್ರಾಮೀಣ ಭಾಗದಲ್ಲಿ ವಿದ್ಯುಚ್ಛಕ್ತಿಯ ಕೊರತೆಯನ್ನು ಸರಿದೂಗಿಸಲು PM ಕುಸುಮ್ ಯೋಜನೆ, ಇದು ರೈತರು ತಮ್ಮ ಜಮೀನುಗಳಲ್ಲಿ ಡೀಸೆಲ್ ಪಂಪ್ಸೆಟ್ಗಳ ಬದಲಾಗಿ ಸೌರಶಕ್ತಿ ಚಾಲಿತ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಂಡು ಸಬ್ಸಿಡಿ ನೀಡುವ ಮೂಲಕ ಹಸಿರು ಇಂಧನವನ್ನು ಉತ್ತೇಜಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹುತೇಕವಾಗಿ ಎಲ್ಲ ರಾಜ್ಯಗಳಲ್ಲಿನೂ ಅಳವಡಿಸಿಕೊಂಡಂತಹ ಫಲಾನುಭವಿಗಳು ಇರುವರು. ಇದಕ್ಕೂ ಸಹ ನಿಗದಿತವಾದ ಮಾರ್ಗದರ್ಶಿಗಳಿದ್ದು ಆ ಮಾರ್ಗದರ್ಶಿಗಳನ್ನು ಕೃಷಿ ಇಲಾಖೆಯ ಸಹಾಯದಿಂದ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನು ಪಡೆದು ಬಳಕೆದಾರರು ಈ PM ಕುಸುಮ್ ಯೋಜನೆ ಬಳಸಿಕೊಂಡು ಪಂಪ್ಸೆಂಟ್ ಮತ್ತು ಇತರ ವಿದ್ಯುಚ್ಛಕ್ತಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಂಡು ತಮ್ಮ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಈ ಯೋಜನೆಯಲ್ಲಿ ಅಂತಹ ಬೃಹತ್ ಅವಕಾಶ ರೈತರಿಗೆ ಇರುವುದು. ಇದೇ ರೀತಿ ಮಾನವ ಸಂಪನ್ಮೂಲಗಳ ಸದ್ಬಳಕೆಗೆ ಮತ್ತು ಇತ್ತೀಚಿನ ಕೃಷಿಯಲ್ಲಿ ಆದಂತಹ ಆವಿಷ್ಕಾರ, ವಿಶೇಷವಾಗಿ ಮಾನವ ಸಂಪನ್ಮೂಲ ಸದ್ಬಳಕೆ ಮತ್ತು ಕೃಷಿಯಲ್ಲಿ ಪರಿಕರಗಳ ಸದ್ಬಳಕೆಯನ್ನು ಉತ್ತೇಜಿಸಲು ನಮೋ ಡ್ರೋನ್ ದೀದಿ ಸಹ ಕೃಷಿ ಹಸಿರು ಬೆಳವಣಿಗೆ ಪೂರಕವಾಗುವ ಇತರ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ನಮೋ ಡ್ರೋನ್ ದೀದಿ ಯೋಜನೆ, ಇದರಲ್ಲಿ ಸ್ವಸಹಾಯ ಗುಂಪುಗಳ ಸಹಾಯ ತೆಗೆದುಕೊಳ್ಳಲಾಗುತ್ತದೆ. ವಿಶೇಷವಾಗಿ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಡ್ರೋನ್ ತರಬೇತಿ ನೀಡಿ ಕೃಷಿ ಭೂಮಿಯಲ್ಲಿ ಜೈವಿಕ

0: ನ್ಯಾನೋ ಗೊಬ್ಬರಗಳನ್ನು ನಿಖರವಾಗಿ ಸಿಂಪಡಿಸುವ ತಂತ್ರಜ್ಞಾನ ಆಧಾರಿತ ಯೋಜನೆ ಇದು ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕೇಂದ್ರ ಸರ್ಕಾರದ ಪಿಎಂ ಅಗ್ರಿ ಗ್ರೀನ್ ಯೋಜನೆಯಲ್ಲಿ ಮುಖ್ಯವಾದ ಯೋಜನೆ ಪಿಎಂ ಪ್ರಣಾಮ್, ನಂತರ ಗ್ರೀನ್ ಅಗ್ ಯೋಜನೆ, ಪಿಎಂ ಕುಸುಮ್ ಯೋಜನೆ, ನಮೋ ಡ್ರೋನ್, ಜಿಡಿ ಯೋಜನೆ. ಈ ಯೋಜನೆಗಳನ್ನು ನಮ್ಮ ರೈತ ಬಾಂಧವರು ತಮ್ಮ ವ್ಯಾಪ್ತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ವಿಶೇಷವಾಗಿ ಅಥವಾ ಜಲ ಅಥವಾ ನೀರು, ಮಣ್ಣು ಮತ್ತು ಭೂಮಿ ಸಂರಕ್ಷಣೆಗೆ ಉತ್ತೇಜನಗೊಳಿಸುವಲ್ಲಿ ಸಹಕಾರಿಯಾಗಿವೆ ಅಂದರೆ ತಪ್ಪಾಗಲಾರದು. ಭವಿಷ್ಯದಲ್ಲಿ ಶೇಕಡ 10% ಪ್ರತಿ ವರ್ಷ ಕೃಷಿ ರಂಗದಿಂದ ಆದಾಯ ಗಳಿಕೆಯನ್ನು ಹೆಚ್ಚಿಸಿ ಭೂಮಿಯ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ಇವೆಲ್ಲ ಯೋಜನೆಗಳು ವಿಶೇಷವಾಗಿ ಫಲವತ್ತತೆ ಮತ್ತು ಹಸಿರು ಉಳಿಸುವ ಯೋಜನೆಗಳಡಿಯಲ್ಲಿ ಬರುತ್ತವೆ. ಆದ್ದರಿಂದ ಜಾಗತಿಕ ಪರಿಸರ ಮತ್ತು ದೇಶದ ಪರಿಸರ ಮತ್ತು ಸ್ಥಾನಿಕ ಪರಿಸರ ಈ ಮೂರು ಹಂತಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಕೊಂಡು ಮಣ್ಣು ಮತ್ತು ನೀರು ಸಂರಕ್ಷಣೆ ಜೊತೆಗೆ ಆರೋಗ್ಯಕರ ದೇಹಕ್ಕೆ ಆರೋಗ್ಯಕರ ಆಹಾರದಿಂದ ಗುಣಮಟ್ಟದ ನಾವು ಆರೋಗ್ಯವನ್ನು ಕಾಪಾಡಿಕೊಂಡು ಭವಿಷ್ಯದಲ್ಲಿ ಆರೋಗ್ಯಯುತವಾದ ಯುವ ಪೀಳಿಗೆಯನ್ನು ನಿರ್ಮಿಸುವಲ್ಲಿ ಈ ಎಲ್ಲ ಯೋಜನೆಗಳು ಪಿಎಂ ಆಪರೇಷನ್ ಗ್ರೀನ್ ಎಂಬ ಬೃಹತ್ ಪರದೆ ಅಡಿಯಲ್ಲಿ ರೈತರಿಗೆ ಅನುಕೂಲಕರವಾದಂತಹ ಯೋಜನೆಗಳಾಗಿವೆ.
1: ಆಪರೇಷನ್ ಗ್ರೀನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸರ್ವಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿಹಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರಿ.
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

0: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.
1: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜಯ

0: ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ವಾರ್ತೆಗಳ ವಿವರ. ಭಾರತೀಯ ಸಂವಿಧಾನ ರಚನಾ ಸಭೆ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ದೇಶದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ಐತಿಹಾಸಿಕ ದಿನದ ಸ್ಮರಣಾರ್ಥ ಇಂದು ದೇಶಾದ್ಯಂತ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ. 1949 ಸೆಪ್ಟೆಂಬರ್ 14 ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಸ್ತುತ ವಿಶ್ವದಲ್ಲಿಯೇ ಅತ್ಯಂತ ವ್ಯಾಪಕವಾಗಿ ಮಾತನಾಡಲ್ಪಡುವ ಭಾಷೆಗಳಲ್ಲಿ ಒಂದಾಗಿರುವ ಹಿಂದಿ 52 ಕೋಟಿಗೂ ಹೆಚ್ಚು ಜನರ ಮಾತೃಭಾಷೆಯಾಗಿದೆ. ಮುಂಬೈನಲ್ಲಿ ಇಂದು ನಡೆಯುತ್ತಿರುವ ಹಿಂದಿ ದಿವಸ್ 2026 ಹಾಗೂ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಈ ವೇಳೆ ಸಚಿವರು 2025-26 ಸಾಲಿನ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಸಾಧಕ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗೆ ಪ್ರದಾನ ಮಾಡಲಿದ್ದಾರೆ. 2 ದಿನಗಳ ಈ ಸಮ್ಮೇಳನದಲ್ಲಿ ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು, ಸಂಸದರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದಾರೆ. ಹಿಂದಿ ಭಾಷೆಯ ಅಭಿವೃದ್ಧಿ ಮತ್ತು ಇತರೆ ಭಾರತೀಯ ಭಾಷೆಗಳೊಂದಿಗೆ ಅದರ ಸೌಹಾರ್ದಯುತ ಸಮನ್ವಯತೆ ಕುರಿತು ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಗಳು ಆಡಳಿತ ನಡೆಸುತ್ತಿರುವ ದೇಶದ 21 ರಾಜ್ಯಗಳಲ್ಲಿ 2029 ವೇಳೆಗೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿಯನ್ನು ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿದ್ದಾರೆ. ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ ದೇಶದ ಕೆಲವು ರಾಜ್ಯಗಳಲ್ಲಿ ಯುಸಿಸಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, 2029 ಅವಧಿಯೊಳಗೆ ಎನ್ಡಿಎ ಆಡಳಿತದ ಎಲ್ಲಾ 21 ರಾಜ್ಯಗಳಲ್ಲಿ ಇದನ್ನು ವಿಸ್ತರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ನ್ಯಾಯ ಸಂಹಿತೆ ಜಾರಿಯ ಮೂಲಕ ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತಷ್ಟು ಸದೃಢಗೊಳಿಸಿದೆ. ನೂತನ ಕಾಯ್ದೆಗಳ ಪರಿಣಾಮ ಹಲವು ರಾಜ್ಯಗಳಲ್ಲಿ 1 ವರ್ಷದಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ 30% ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಯಶಸ್ವಿ ಆಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ಈ ಐತಿಹಾಸಿಕ ಶೃಂಗಸಭೆಯ ಯಶಸ್ಸು ಜಾಗತಿಕ ಮಟ್ಟದಲ್ಲ ಭಾರತದ ಛಾಪನ್ನು ಬಲವಾಗಿ ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಶೃಂಗಸಭೆಯಲ್ಲಿ ಸರ್ವಸಮ್ಮತಿಯಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿ ಘೋಷಣೆಯು ಕೇವಲ ಒಂದು ಔಪಚಾರಿಕ ದಾಖಲೆಯಾಗಿ ಉಳಿಯದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ ಹಾಗೂ ರಾಜತಾಂತ್ರಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ. ದೂರದರ್ಶಿ ನಾಯಕತ್ವದಡಿ ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಹಾಗೂ ಸುಸ್ಥಿರತೆ ಎಂಬ ಆದ್ಯತೆಗಳ ಆಧಾರದ ಮೇಲೆ ಬ್ರಿಕ್ಸ್ ಸಹಕಾರ ಮತ್ತು ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರೊಂದಿಗೆ ತಲುಪಿಸುವ ಜನಕೇಂದ್ರಿತ ದೃಷ್ಟಿಕೋನಕ್ಕೆ ಭಾರತ ವಿಶೇಷ ಒತ್ತು ನೀಡಿದೆ ಎಂದಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟಗಳ ಧ್ವನಿ ಮತ್ತು ಹಿತಾಸಕ್ತಿಗಳನ್ನು ಜಾಗತಿಕ ವೇದಿಕೆಯ ಕೇಂದ್ರ ಬಿಂದುವನ್ನಾಗಿ ಮಾಡುವ ಮೂಲಕ ಹೆಚ್ಚು ಸಮತೋಲಿತ ಹಾಗೂ ಒಳಗೊಳ್ಳುವ ಜಾಗತಿಕ ವ್ಯವಸ್ಥೆಗೆ ಭಾರತ ಶ್ರಮಿಸಿದೆ ಹಾಗೂ ವಸುದೈವ ಕುಟುಂಬಕಂ ಎಂಬ ಧ್ಯೇಯಕ್ಕೆ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ, ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಹಾಗೂ ಸುಸ್ಥಿರ ಹಣಕಾಸು ನೆರವನ್ನು ಮತ್ತಷ್ಟು ಬಲಪಡಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ WHOದ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಗೆಬ್ರಯೆಸಸ್ ಬ್ರಿಕ್ಸ್ ಒಕ್ಕೂಟದ ನಾಯಕರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ನಾಯಕರ ಶೃಂಗಸಭೆ 4 ಪ್ರಮುಖ ಆಶಯಗಳು ಜಾಗತಿಕ ಆರೋಗ್ಯ ಕ್ಷೇತ್ರಕ್ಕೆ ನೇರವಾಗಿ ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಸಾಧಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣೆ, ರೋಗಗಳ ಕಣ್ಗಾವಲು ವ್ಯವಸ್ಥೆ, ಮುನ್ನೆಚ್ಚರಿಕಾ ವ್ಯವಸ್ಥೆ ಹಾಗೂ ಸ್ಥಳೀಯ ಔಷಧೀಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪ್ರತಿಪಾದಿಸಿದ್ದಾರೆ. ನಾವೀನ್ಯತೆಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಡಿಜಿಟಲ್ ಆರೋಗ್ಯ ತಂತ್ರಜ್ಞಾನ, ಕೃತಕ

ಬುದ್ಧಿಮತ್ತೆಯ ಪ್ರಯೋಜನಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಬುದ್ಧಿ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿರುವ ವಿಘ್ನ ನಿವಾರಕ ಗಣಪತಿಯ ಜನ್ಮದಿನದ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬವನ್ನು ಇಂದು ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ. ವಿನಾಯಕ ಚತುರ್ಥಿ ಅಥವಾ ಗಣೇಶೋತ್ಸವ ಎಂದು ಕರೆಯಲ್ಪಡುವ ಈ ಶುಭ ದಿನ 10 ದಿನಗಳ ಸುದೀರ್ಘ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವದ ಆರಂಭವನ್ನು ಸೂಚಿಸುತ್ತದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ನೂರಾರು ಮಂಟಪಗಳಲ್ಲಿ ಸುಂದರ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. 10 ದಿನಗಳ ಅದ್ದೂರಿ ಆಚರಣೆಯ ಬಳಿಕ ಗಣೇಶ ವಿಸರ್ಜನೆಯೊಂದಿಗೆ ಈ ಉತ್ಸವ ಮುಕ್ತಾಯಗೊಳ್ಳಲಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ

ಇದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ದೇಶದ ಸಮಸ್ತ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತ ಶುಭಾಷಿತವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಈ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ನವೀನ ಉತ್ಸಾಹವನ್ನು ತುಂಬುತ್ತದೆ. ವಿಘ್ನೇಶ್ವರನ ಕೃಪಾ ಕಟಾಕ್ಷದ ಮೂಲಕ ಎಲ್ಲರ ಯೋಜನೆಗಳು ಸಫಲವಾಗಿ ರಾಷ್ಟ ನಿರಂತರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲಿ ಎಂದು ಅವರು ಆಶಿಸಿದ್ದಾರೆ. ದೇಶದಲ್ಲಿ 2020 ಈಚೆಗೆ ಇದುವರೆಗೆ 9 ರಾಜ್ಯಗಳಲ್ಲಿ ಒಟ್ಟು 147 ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಈ ಪಾರದರ್ಶಕ ಹರಾಜು ಪ್ರಕ್ರಿಯೆಯಿಂದ ವಾರ್ಷಿಕ ಸುಮಾರು 47,500 ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದ್ದು ಸುಮಾರು 4.9 ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅಂದಾಜಿಸಲಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಹಂಚಿಕೆ ಮಾಡಲಾದ ವಾಣಿಜ್ಯ ಕಲ್ಲಿದ್ದಲು ಗಣಿಗಳಿಂದ ಸುಮಾರು 3,090 ಕೋಟಿ ರೂಪಾಯಿ ಒಟ್ಟು ಆದಾಯ ಸಂಗ್ರಹವಾಗಿದೆ ಎಂದು ಸಚಿವಾಲಯಕ್ಕೆ ಮಾಹಿತಿ ನೀಡಿದೆ. ದಾಖಲೆಯ 8ನೇ ಬಾರಿ ಮಹಿಳಾ ಟಿ20 ಏಷ್ಯಾ ಕಪ್ ಪ್ರಶಸ್ತಿ ಗೆದ್ದಿರುವ ಭಾರತೀಯ ವನಿತೆಯರ ತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯಗಳು ಸಂದೇಶಗಳು ಹರಿದುಬರುತ್ತಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಅನೇಕ ಗಣ್ಯರು ವನಿತಾ ತಂಡದ ಸಾಧನೆ, ಪರಿಶ್ರಮ ಹಾಗೂ ಬದ್ಧತೆಯನ್ನು ಶ್ಲಾಘಿಸಿ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಟೂರ್ನಿಯುದ್ದಕ್ಕೂ ಭಾರತ ತಂಡ ಒಂದು ತಂಡವಾಗಿ ಅಮೋಘ ಪ್ರದರ್ಶನ ನೀಡಿದೆ. ಭಾರತದ ಯುವಜನತೆಗೆ ಈ ಕ್ರೀಡಾಪಟುಗಳು ಪ್ರೇರಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ತಂಡ ಮತ್ತಷ್ಟು ಯಶಸ್ಸು ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಂಡವನ್ನು ಅಭಿನಂದಿಸಿದ್ದು, ಸರಣಿಯುದ್ದಕ್ಕೂ ಅಜೇಯವಾಗಿ ಉಳಿದು ಅತ್ಯುತ್ತಮ ಸಹಕಾರ ಮತ್ತು ದೃಢ ಸಂಕಲ್ಪ ದೇಶಕ್ಕೆ ಅಪಾರ ಹೆಮ್ಮೆ ತಂದಿದೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಆಟಗಾರ್ತಿಯರ ಆತ್ಮವಿಶ್ವಾಸ, ಸ್ಥಿರ ಪ್ರದರ್ಶನ ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಶ್ಲಾಘಿಸಿದ್ದು, ಈ ಗೆಲುವು ದೇಶದ ಯುವಜನತೆಗೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಯಲು ಸ್ಫೂರ್ತಿ ನೀಡಲಿದೆ ಎಂದಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ದ 6-3, 7-6, 5-7, 6-2 ಸೆಟ್ಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ವಿಜೇತ ಎಲೆನಾ ರಿಬಾಕಿನಾ ಮಹಿಳಾ ಟೆನಿಸ್ ಸಂಸ್ಥೆ ಡಬ್ಲ್ಯೂಟಿಎಯ ಶ್ರೇಯಾಂಕದಲ್ಲಿ ಸಾಪ್ತಾಹಿಕ ನವೀಕರಣದ ಬಳಿಕ ಅಗ್ರಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ 99 ವಾರಗಳ ಕಾಲ ಅಗ್ರಸ್ಥಾನದಲ್ಲಿದ್ದ ಅರಿನಾ ಸಬಲೆಂಕಾ ಅವರ ಸಾಧನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಬೈನಲ್ಲಿ 6ನೇ ಅಖಿಲ ಭಾರತ ಅಧಿಕೃತ ಭಾಷಾ ಸಮ್ಮೇಳನಕ್ಕೆ ಚಾಲನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆಗೆ ದೊರೆತ ಸರ್ವಸಮ್ಮತಿ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಲು ಬ್ರಿಕ್ಸ್ ನಾಯಕರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕರೆ. ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿ ವಿಜೇತ ಮಹಿಳಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಯುಎಸ್ ಓಪನ್ ಟೆನಿಸ್, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ಗೆ ಪುರುಷರ ಸಿಂಗಲ್ಸ್ ಕಿರೀಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ FM 103.1 ಮೆಗಾಹರ್ಟ್ಸ್. ಈಗ ಸಮಯ 1:20:50.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಹಸಿರೇ ಉಸಿರು.
3: ಹಸಿರು ಅಂದ್ರೆ ಹೇಳದೇ ಬೇಕಾಗಿಲ್ಲ, ಅದೇ ನಮ್ಮ

0: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
1: ಮಿಂಚು ಮಿನುಗಿನ ತನಿಯಬ್ಬನಿ,
0: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ, ಹಸಿರೇ ಉಸಿರು, ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
3: ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ರಚನೆ ಸಮೂಹ ಗಾಯನದಲ್ಲಿ

0: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
1: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಿಧನ ಸುದ್ದಿ. ಚೇರಂಬಾಣೆ ಬಿಬಾಡಗ ಗ್ರಾಮದ ತೊತ್ತಿಯನ ದಿವಂಗತ ಚಂಗಪ್ಪನವರ ಮಗ ಲಕ್ಷ್ಮಣ ಟಿಸಿ ಅವರು ಇಂದು ಬೆಳಗ್ಗೆ ನಿಧನರಾದರು. 73 ವರ್ಷದ ನಿವೃತ್ತ ಡಿಎಆರ್ ಪೊಲೀಸ್ ತೊತ್ತಿಯನ ಲಕ್ಷ್ಮಣ ಅವರ ಅಂತ್ಯಕ್ರಿಯೆ ಇಂದು 4:00 ಬಿಬಾಡಗ ಗ್ರಾಮದಲ್ಲಿ ನಡೆಯಲಿದೆ.
2: ಆತ್ಮೀಯ

0: ಶ್ರೋತೃಗಳೇ, ಇದೇ 28ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 21 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201. ಪ್ರಿಯ ಕೇಳುಗರೆ, ಈಗ ಸಮಯ 1:32:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಪೌಡಂಡ ಡೇಸಿ ರೋಷನ್. ಶ್ರೋತೃಗಳೇ, ಭಾಷೆಯೇ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಸುಂದರ ಮಾಧ್ಯಮ. ನಮ್ಮ ಆಲೋಚನೆಗಳಿಗೆ ರೂಪ ನೀಡೋದು ಭಾಷೆ. ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯೋದು ಕೂಡ ಭಾಷೆಯೇ. ಪ್ರತಿಯೊಂದು ಭಾಷೆಗೂ ಕೂಡ ತನ್ನದೇ ಆದ ಸೌಂದರ್ಯ, ಭಾವನೆ ಮತ್ತು ಸಂಸ್ಕೃತಿ ಇರುತ್ತೆ. ಇವತ್ತು ನಮ್ಮ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಹಿಂದಿ ಭಾಷೆಯ ದಿನ. ಪ್ರತಿಯೊಂದು ವಿಶೇಷ ದಿನದ ಆಚರಣೆಯ ಹಿಂದೆ ಒಂದು ಚಾರಿತ್ರಿಕ ಕಥೆ ಇರುತ್ತೆ. ಹಾಗೆಯೇ ಸೆಪ್ಟೆಂಬರ್ 14ರಂದೇ ಈ ಹಿಂದಿ ದಿವಸವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ನೋಡಿದರೆ, 1949ರ ಸೆಪ್ಟೆಂಬರ್ 14ರಂದು ಭಾರತದ ಸಂವಿಧಾನ ಸಭೆಯು ಹಿಂದಿಯನ್ನು ದೇವನಾಗರಿ ಲಿಪಿಯಲ್ಲಿ ಭಾರತದ ಒಕ್ಕೂಟದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿತು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸ್ನೇಹಿತರೆ, ಭಾರತೀಯ ಸಂವಿಧಾನ ಯಾವುದೇ ಭಾಷೆಗೆ ರಾಷ್ಟ್ರೀಯ ಭಾಷೆಯ ಮಾನ್ಯತೆ ನೀಡಿಲ್ಲ. ಆದರೆ ದೇಶದೆಲ್ಲೆಡೆ ಆಡಳಿತ ವಲಯದಲ್ಲಿ ಕಾರ್ಯಗಳು ಸುಗಮವಾಗಿ ನೆರವೇರುವಂತೆ ಮಾಡುವ ಸಲುವಾಗಿ ಹಿಂದಿಗೆ ಅಧಿಕೃತ ಭಾಷೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸೆಪ್ಟೆಂಬರ್ 14ನ್ನು ಹಿಂದಿ ದಿವಸ ಎಂದು ಆಚರಿಸುವುದಕ್ಕೆ ಘೋಷಣೆ ಮಾಡಿದರು. ಮೊದಲ ಅಧಿಕೃತ ಹಿಂದಿ ದಿವಸದ ಆಚರಣೆ ನಡೆದದ್ದು 1953ರಲ್ಲಿ. ವೈವಿಧ್ಯತೆಯ ನಾಡಾಗಿರುವ ಭಾರತದಲ್ಲಿ ನೂರಾರು ಭಾಷೆಗಳು, ಸಾವಿರಾರು ಉಪಭಾಷೆಗಳಿವೆ. ಕನ್ನಡ, ತಮಿಳು, ತೆಲುಗು, ಮರಾಠಿ, ಬೆಂಗಾಲಿ, ಹೀಗೆ ಪ್ರತಿಯೊಂದು ಭಾಷೆಯು ತನ್ನದೇ ಆದ ವೈಭವವನ್ನು ಹೊಂದಿದೆ. ಇವುಗಳ ನಡುವೆ ಹಿಂದಿ ಭಾಷೆ ದೇಶದ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುತ್ತಿದೆ. ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಮಾರಿಷಸ್, ನೇಪಾಳ, ಗಯಾನದಂತಹ ದೇಶಗಳಲ್ಲೂ ಕೂಡ ಹಿಂದಿ ಮಾತನಾಡುವವರಿದ್ದಾರೆ. ಹಿಂದಿ ದಿವಸ ಆಚರಿಸುವುದರ ಉದ್ದೇಶ ಇತರ ಪ್ರಾದೇಶಿಕ ಭಾಷೆಗಳನ್ನು ಬದಿಗೊತ್ತೋದಲ್ಲ, ಬದಲಿಗೆ ನಮ್ಮ ದೇಶದ ಎಲ್ಲ ಭಾಷೆಗಳನ್ನು ಗೌರವಿಸುತ್ತಾ ಒಂದು ಸಂಪರ್ಕ ಭಾಷೆಯಾಗಿ ಹಿಂದಿಯನ್ನು ಪ್ರೀತಿಸೋದು. ನಮ್ಮ ಮಾತೃಭಾಷೆ ಯಾವುದೇ ಆಗಿದ್ದರೂ ಕೂಡ ಅದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಜೊತೆಗೆ ಇತರ ಭಾಷೆಗಳನ್ನು ಕಲಿಯುವ, ಗೌರವಿಸುವ, ಪ್ರೀತಿಸುವ ಮನೋಭಾವವೂ ಇರಬೇಕು. ಈಗ ಕೇಳೋಣ ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು. ಸಾಹಿತ್ಯ ಎಸ್ ಕೆ ಕರೀಂ ಖಾನ್ ಅವರದ್ದು, ಸಂಗೀತ ಅಳವಡಿಕೆ ಮಾಡಿದ್ದಾರೆ ವಿ ವೆಂಕಟರಾಜು.

ಶ್ರೋತೃಬಾಂಧವರೆ, ನಾಳೆ ಸೆಪ್ಟೆಂಬರ್ 15ರಂದು ಭಾರತದಾದ್ಯಂತ ರಾಷ್ಟ್ರೀಯ ಎಂಜಿನಿಯರ್ಸ್ ಡೇ ಅಂದರೆ ರಾಷ್ಟ್ರೀಯ ಅಭಿಯಂತರರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆಧುನಿಕ ಭಾರತದ ನಿರ್ಮಾತೃ ಅಪ್ರತಿಮ ಮೇಧಾವಿ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಸವಿ ನೆನಪಿಗೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ದೇಶದ ಮೂಲಸೌಕರ್ಯ, ಕೃಷಿ, ಕೈಗಾರಿಕೆ, ಶಿಕ್ಷಣ ಕ್ಷೇತ್ರಗಳಿಗೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸುವ ಹಾಗೂ ಇಂದಿನ ಎಂಜಿನಿಯರ್ಗಳ ಶ್ರಮವನ್ನು ಗೌರವಿಸುವ ದಿನ ಇದಾಗಿದೆ. ಮೈಸೂರು ಸಂಸ್ಥಾನದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಸೆಪ್ಟೆಂಬರ್ 15, 1861ರಂದು ಜನಿಸಿದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿನಲ್ಲಿ ಪೂರೈಸುತ್ತಾರೆ. ಪುಣೆಯ ಸೈನ್ಸ್ ಕಾಲೇಜಿನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಅವರು ಬಾಂಬೆ ಪ್ರಾಂತ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅವರ ವೃತ್ತಿ ಬದುಕಿನ ಸಾಧನೆಗಳು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಮಹಾರಾಷ್ಟ್ರ, ಹೈದರಾಬಾದ್, ಒರಿಸ್ಸಾ ಹೀಗೆ ಹಲವೆಡೆ ತಮ್ಮ ಎಂಜಿನಿಯರಿಂಗ್ ಕೌಶಲ್ಯದ ಮೂಲಕ ಪ್ರವಾಹ ನಿಯಂತ್ರಣ, ನೀರಾವರಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದರು. ಕೇಳಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ರಾಗ ಸಂಯೋಜನೆ ಮಾಡಿರುವ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಸುಶೀಲಾ.

0: 1900 ಹನ್ನೆರಡರಿಂದ 1918ರವರೆಗೆ ಮೈಸೂರಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯವನ್ನು ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ರೂಪಿಸಿದರು. ಕೃಷಿ, ನೀರಾವರಿ ಮತ್ತು ಕೈಗಾರಿಕೆಗೆ ಅವರು ನೀಡಿದ ಉತ್ತೇಜನ ಅಸಾಧಾರಣವಾಗಿತ್ತು. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಕೃಷ್ಣರಾಜಸಾಗರ ಅಣೆಕಟ್ಟು ಅಂದಿನ ಕಾಲದ ಅದ್ಭುತ ಎಂಜಿನಿಯರಿಂಗ್ ಸಾಧನೆ. ಇದರಿಂದಾಗಿ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕಿ ರೈತರ ಬದುಕು ಹಸನಾಯಿತು. ಅಣೆಕಟ್ಟುಗಳ ಸುರಕ್ಷತೆಗಾಗಿ ಅವರು ಕಂಡುಹಿಡಿದ ಸ್ವಯಂಚಾಲಿತ ಸ್ಲೂಸ್ ಗೇಟ್ ವಿನ್ಯಾಸ ಜಗತ್ತಿನಾದ್ಯಂತ ಮನ್ನಣೆ ಪಡೆಯಿತು. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಎಂಬ ಅವರ ಮಾತು ಅತ್ಯಂತ ಪ್ರಸ್ತುತವಾಗಿದ್ದು, ಭದ್ರಾವತಿಯ ಮೈಸೂರು ಐರನ್ ಅಂಡ್ ಸ್ಟೀಲ್ ವರ್ಕ್ಸ್, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯ ಹಿಂದೆ ಅವರ ದೂರದೃಷ್ಟಿ ಅಡಗಿತ್ತು. ಇನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಅಭಿಯಂತರರ ಪಾತ್ರ ಏನು ಅಂತ ನೋಡಿದರೆ, ಯಾವುದೇ ಒಂದು ದೇಶದ ಪ್ರಗತಿ ಆ ದೇಶದ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ. ಸುಸಜ್ಜಿತ ರಸ್ತೆ, ಸೇತುವೆಗಳು, ಗಗನಚುಂಬಿ ಕಟ್ಟಡಗಳು, ವಿಮಾನ ನಿಲ್ದಾಣಗಳು ಕೇವಲ ಕಲ್ಲು, ಸಿಮೆಂಟ್ ಮತ್ತು ಉಕ್ಕಿನಿಂದ ನಿರ್ಮಾಣವಾಗುವುದಿಲ್ಲ. ಅದರ ಹಿಂದೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳ ನಿಖರ ಲೆಕ್ಕಾಚಾರ ಮತ್ತು ಪರಿಶ್ರಮವಿರುತ್ತೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ನೀರಾವರಿ ವ್ಯವಸ್ಥೆ ಅತ್ಯಂತ ಪ್ರಮುಖವಾಗಿದ್ದು, ಆಧುನಿಕ ಹನಿ ನೀರಾವರಿ, ಮಳೆ ನೀರು ಕೊಯ್ಲು ಮತ್ತು ಮಣ್ಣಿನ ಸಂರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಕೃಷಿ ಎಂಜಿನಿಯರ್ಗಳಿಗೂ ಅನ್ನದಾತರಿಗೆ ಆಸರೆಯಾಗಿದ್ದಾರೆ. ಇನ್ನು ನಾವು ಬಳಸುತ್ತಿರುವ ಇಂಟರ್ನೆಟ್, ಸ್ಮಾರ್ಟ್ಫೋನ್, ಕಂಪ್ಯೂಟರ್ಗಳು ಮತ್ತು ಇತರ ಡಿಜಿಟಲ್ ಮಾಧ್ಯಮಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ತಂತ್ರಜ್ಞರ ಕೊಡುಗೆಯಾಗಿದೆ. ಇನ್ನು ಇಂದಿನ ಸವಾಲುಗಳು ಮತ್ತು ಎಂಜಿನಿಯರ್ಗಳ ಜವಾಬ್ದಾರಿ ಏನು ಅಂತ ನೋಡೋದಾದರೆ, ಇಂದು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ AI, ರೋಬೋಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಹಂತಕ್ಕೆ ಬೆಳೆದಿದೆ. ಇದರ ಜೊತೆಗೆ ಹೊಸ ಸವಾಲುಗಳು ಕೂಡ ಎದುರಾಗಿದೆ. ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರು ಸಂಗೀತ ಅಳವಡಿಸಿರುವ ಏಕದಂತ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.
1: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.

ಹವಾಮಾನ ಬದಲಾವಣೆ ಮತ್ತು ಪರಿಸರ ನಾಶ ಇಂದು ಅಭಿಯಂತರರ ಅತಿದೊಡ್ಡ ಜವಾಬ್ದಾರಿಯಾಗಿದೆ. ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಕಾಯ್ದುಕೊಳ್ಳೋದು, ಅಂದರೆ ಪರಿಸರ ನಾಶ ಆಗದಂತೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಹರಿಸೋದಾಗಿದೆ. ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನವೀಕರಿಸಬಹುದಾದ ಇಂಧನಗಳ ಬಳಕೆ, ಅಂತರ್ಜಲ ವೃದ್ಧಿ ಹಾಗೂ ತ್ಯಾಜ್ಯ ನಿರ್ವಹಣೆ ಮಾಡುವಂತಹ ತಂತ್ರಜ್ಞಾನಗಳನ್ನು ಆವಿಷ್ಕರಿಸಬೇಕಾದ ಅನಿವಾರ್ಯತೆ ಕೂಡ ಇದೆ. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಇಂದಿನ ಅಭಿಯಂತರರ ಕರ್ತವ್ಯವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ ಮತ್ತು ದೇಶಪ್ರೇಮ ಪ್ರತಿಯೊಬ್ಬರಿಗೂ ದಾರಿದೀಪವಾಗಲಿ ಅಂತ ಹೇಳ್ತಾ ಮುಂದಿನ ಗೀತೆ ಕುಟುಂಬ ಚಿತ್ರದ್ದು, ಹಾಡಿದ್ದಾರೆ ಮನು, ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು, ಸಾಹಿತ್ಯ ಕವಿರಾಜ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಇನ್ನು ನಾಳೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ವಿಶ್ವದಾದ್ಯಂತ ಪ್ರಜಾಪ್ರಭುತ್ವದ ಮಹತ್ವ, ಮಾನವ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. 2008 ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲಾಯಿತು. ವಿಶ್ವಸಂಸ್ಥೆ ಈ ದಿನದ ಆಚರಣೆಯನ್ನು ಘೋಷಿಸಿತ್ತು. ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಜನರಿಂದ ಜನರಿಗಾಗಿ ಮತ್ತು ಜನರ ಮೂಲಕ ನಡೆಯುವ ಆಡಳಿತ ವ್ಯವಸ್ಥೆ. ಇದರಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ ಮತ್ತು ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸ್ತಾರೆ. ಇನ್ನು ಈ ದಿನದ ಮಹತ್ವ ಏನು ಅಂತ ನೋಡುವುದಾದರೆ, ನಾಗರಿಕರಿಗೆ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುವುದು, ಸರ್ಕಾರಗಳು ಪಾರದರ್ಶಕವಾಗಿ, ಜವಾಬ್ದಾರಿಯುತವಾಗಿ ಮತ್ತು ಜನರ ಆಶಯಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುವ ಅಗತ್ಯವನ್ನು ನೆನಪಿಸುವುದಾಗಿದೆ. ಪ್ರಜಾಪ್ರಭುತ್ವ ಕೇವಲ ಮತ ಚಲಾಯಿಸುವುದಲ್ಲ, ಪ್ರತಿಯೊಬ್ಬ ನಾಗರಿಕನ ಧ್ವನಿಗೂ ಕೂಡ ಗೌರವ ಮತ್ತು ಅವಕಾಶ ದೊರೆಯುವ ವ್ಯವಸ್ಥೆಯಾಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.

ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ.

ಪ್ರಿಯ ಕೇಳುಗರೇ, ಈ ಸಂಜೆ 4 ಗಂಟೆಗೆ ಕನ್ನಡ ಭಕ್ತಿಗೀತೆಗಳನ್ನು ಆಲಿಸಲಿದ್ದೀರಿ. 4:30ಕ್ಕೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. ಐದು ಗಂಟೆಗೆ ಮಹಿಳಾ ಲೋಕದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ ಮೂಡಿಬರಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ಸುಜಾತ ಎಫ್ ತಳವಾರ. ಐದು ಗಂಟೆ 5:30ಕ್ಕೆ ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿ ರಂಗ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನವಿದೆ. ಈ ಸಂಜೆ 7:45ಕ್ಕೆ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 8 ಗಂಟೆಗೆ ಸಿರಿಗಂಧ ಸಂವಾದಾತ್ಮಕ ಚಿತ್ರಗೀತೆಗಳ ಕಾರ್ಯಕ್ರಮ.

ಈ ರಾತ್ರಿ 10 ಗಂಟೆಗೆ ವನಿತಾ ವಿಹಾರದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು ಗಂಟೆ 30 ನಿಮಿಷಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ.

0: ಇದೊಂದು ಪ್ರಕಟಣೆ. ಶ್ರೋತೃಗಳೇ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶದಂತೆ ರಾಜ್ಯಾದ್ಯಂತ ಇದೇ 19ನೇ ತಾರೀಕಿನಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ. ಅದರಂತೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: Good afternoon. This is Akashvani and I am Valsa Williams with the Midday News. The headlines. BRICS leaders stress energy security is crucial foundation for economic development and national security, caution against weaponization of technology and critical minerals. China significantly cuts down troop deployment in 2025, says Defense Ministry report, terms security situation in Jammu and Kashmir stable. Union Home Minister Amit Shah says India's linguistic diversity strengthens unity amidst diversity, congratulates people on the occasion of Hindi Divas. IMD predicts heavy rain and thunderstorm for several districts across Gujarat today. Ganesh Chaturthi being celebrated across the country today with great devotion, pomp and gaiety. And in US Open tennis, Germany's Alexander Zverev wins men's singles title, beating American Ben Shelton. BRICS leaders have stressed that energy security is a crucial foundation for social and economic development, national security and the welfare of all nations. During the two-day BRICS summit held in New Delhi, the

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಕರ್ನಾಟಕದಂತಹ ಕೃಷಿ ಅವಲಂಬಿತ ರಾಜ್ಯಗಳಲ್ಲಿ ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿರುವ ಉಪಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ಬದಲಾಗುತ್ತಿರುವ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಬರ ಪರಿಹಾರದ ಮಾನದಂಡಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ. ಮಳೆ ಕೊರತೆ, ಬೆಳೆ ನಷ್ಟ, ಒಣಹವೆ ಹಾಗೂ ಸ್ಥಳೀಯ ಪರಿಸ್ಥಿತಿಗಳ ವಾಸ್ತವ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ಅರ್ಥೈಸುವುದು ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತುತ ಮಾನದಂಡಗಳು ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಯಲ್ಲಿ ರೈತರ ನೈಜ ಸಂಕಷ್ಟವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯ ಮಾರ್ಗಸೂಚಿಗಳ ಪರಿಷ್ಕರಣೆ ಕುರಿತು ರಾಜ್ಯದ ವಾಸ್ತವಾಂಶಗಳನ್ನು ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಅಗತ್ಯ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಶ್ರದ್ದಾಳುಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಸಾರ್ವಜನಿಕ ಗಣಪತಿ ಉತ್ಸವಗಳಿಗೂ

0: ಭರದ ಸಿದ್ಧತೆ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಹಿಂದೂ ಮಹಾಸಭಾ ಗಣಪತಿ ಉತ್ಸವದ 82ನೇ ವರ್ಷದ ಆಚರಣೆಗೆ ಇಂದಿನಿಂದ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ ಇಂದಿನಿಂದ ಇದೇ 25ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಿದ್ದರು. ಹಬ್ಬದ ಅಂಗವಾಗಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಹಿನ್ನೆಲೆಯಲ್ಲಿ ಪಥ ಸಂಚಲನ ನಡೆಸಲಾಯಿತು. ಈ ಕುರಿತು ಮಾತನಾಡಿರುವ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲೆಯಾದ್ಯಂತ 3947 ಗಣಪತಿ ಪ್ರತಿಷ್ಠಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಮೇಲೂ ಕಣ್ಣಿಡಲಾಗಿದ್ದು ಇದಕ್ಕಾಗಿ ಪ್ರತಿ ಪೊಲೀಸ್ ಠಾಣೆಯಲ್ಲೂ ತಜ್ಞ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಬಾರಿ ಒಟ್ಟು 2592 ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅಧಿಕೃತ ಅನುಮತಿ ನೀಡಿದೆ. ಮೂರ್ತಿ ವಿಸರ್ಜನೆಯ ವೇಳೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಒತ್ತು ನೀಡಲಾಗಿದ್ದು ಸಾರ್ವಜನಿಕರು ಹಾಗೂ ಗಣೇಶ ಮಂಡಳಿಯವರು ನಿಗದಿತ ಸ್ಥಳಗಳಲ್ಲಿ ಅಥವಾ ಸಂಚಾರಿ ವಾಹನಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ವಿವಿಧೆಡೆ ಮನೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪುರಾಣ ಪ್ರಸಿದ್ಧ ಹೊನ್ನಾವರದ ಇಡಗುಂಚಿ ಮಹಾಗಣಪತಿ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಘ್ನ ನಿವಾರಕನ ದರ್ಶನ ಪಡೆಯುತ್ತಿದ್ದಾರೆ. ವಿಶೇಷ ಪೂಜೆ, ನೈವೇದ್ಯ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದೆ. ಜಿಲ್ಲೆಯ ವಿವಿಧ ಕಡೆಯಿಂದ ಭಕ್ತರು ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಿದ್ಧ ಶೃಂಗೇರಿಯ ತೋರಣ ಗಣಪತಿ ಸೇರಿದಂತೆ ಜಿಲ್ಲೆಯ ಗಣೇಶನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಮುಂಜಾನೆಯಿಂದಲೇ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 1181 ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ನಗರ ವ್ಯಾಪ್ತಿಯಲ್ಲಿ 51 ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ. ವಿಸರ್ಜನಾ ಮೆರವಣಿಗೆಗಳು ನಿಗದಿತ ದಿನದಂದು ಸಾಧ್ಯವಾದಷ್ಟು ಬೇಗ ಆರಂಭವಾಗಿ ರಾತ್ರಿ 11 ಗಂಟೆಯೊಳಗೆ ಪೂರ್ಣಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಗೌರಿ ಗಣೇಶ ಹಬ್ಬ ರಂಗೇರಿದ್ದು ಜಿಲ್ಲೆಯಲ್ಲಿ ಕನಿಷ್ಠ 3000ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯುವಕರು ಶ್ರದ್ದಾಭಕ್ತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮತ್ತೊಂದೆಡೆ ಗೌರಿ ಹಬ್ಬವೂ ಸಹ ಎಂದೇ ಬಿದ್ದಿರುವುದರಿಂದ ಮಹಿಳೆಯರು ಹಾಗೂ ಯುವತಿಯರು ಗೌರಿ ಹಬ್ಬ ಆಚರಿಸಿ ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣಪತಿ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತವಾಗಿ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆನೆಗಳಾದ ಧನಂಜಯ, ಗೋಪಿ, ಮಹೇಂದ್ರ, ಏಕಲವ್ಯ, ಕಾವೇರಿ, ಚೈತ್ರ, ಶ್ರೀಕಂಠ ಆನೆಗಳು ಸೇರಿದಂತೆ ಒಟ್ಟು 12 ಆನೆಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದಸರಾ ಆನೆಗಳಿಗೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿಗೆ ಸಂತೋಷ, ಸಮೃದ್ಧಿ ಹಾಗೂ ಉತ್ತಮ ಮಳೆಯಾಗಲಿ, ದಸರಾ ಉತ್ಸವ ಸುಸೂತ್ರವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದ್ದಾರೆ.
4: ಇವತ್ತು ಸಹ ದಸರಾದ ಆನೆಗಳೆಲ್ಲ ಬಂದಿರೋ ಕಾರಣ ಗಣಪತಿ ಉತ್ಸವದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಆನೆಗಳಿಗೂ ಸಹ ಜಿಲ್ಲಾಡಳಿತ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ಪೂಜೆ ಸಲ್ಲಿಸಲಾಯಿತು. ಎಲ್ಲ ನಾಡಿಗೆ ಸಂತೋಷ ನೀಡಲಿ, ಮಳೆ ಬರಲಿ ಅಂತ ಪ್ರಾರ್ಥಿಸಲಾಯಿತು. ಅದೇ ರೀತಿ ದಸರಾನು ಸಹ ಸುಸಜ್ಜಿತವಾಗಿ ನಡೆದು ಹೋಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.
0: ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 1492 ಸಾರ್ವಜನಿಕ ಗಣೇಶ ಮೂರ್ತಿಗಳ

0: ಪ್ರತಿಷ್ಠಾಪನೆ ನಡೆಯುತ್ತಿದ್ದು, ಹಬ್ಬದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿಯನ್ನು ಶ್ರದ್ದಾಭಕ್ತಿ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕಿನಲ್ಲಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಸಮುದಾಯ ಸಗಣಿಯಲ್ಲಿ ಪಿಳ್ಳೆರಾಯನನ್ನು ಪ್ರತಿಷ್ಠಾಪಿಸಿ ಮಗ್ಗಗಳಿಗೆ ಪೂಜೆ ಸಲ್ಲಿಸುವ ಆಚರಣೆ ವಿಶೇಷವಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆಯಿಂದ ಪರಿಸರ ಸ್ನೇಹಿಯಾಗಿ ಗಣೇಶೋತ್ಸವ ಆಚರಿಸುವಂತೆ ಪ್ರಚಾರ ಕೈಗೊಳ್ಳಲಾಗಿದೆ. ಗಣೇಶನ ಮೂರ್ತಿಗಳನ್ನು ಕೆರೆ, ಕುಂಟೆ ಮೊದಲಾದ ಜಲಮೂಲಗಳ ನೀರಿನಲ್ಲಿ ವಿಸರ್ಜನೆ ಮಾಡದಂತೆ ಸೂಚಿಸಲಾಗಿದ್ದು, ನಗರಸಭೆಯ ವತಿಯಿಂದ ಗಣೇಶ ಮೂರ್ತಿ ವಿಸರ್ಜನೆಗೆ ತಾತ್ಕಾಲಿಕ ಹೊಂಡ ಹಾಗೂ ಡ್ರಮ್ಗಳನ್ನು ಒಳಗೊಂಡ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಚತುರ್ಥಿಯ ಸಂಭ್ರಮ ಕಳೆಗಟ್ಟಿದ್ದು, ಇಂದು ಪ್ರತಿಯೊಂದು ಮನೆ ಹಾಗೂ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಭಕ್ತಿ ಹಾಗೂ ಶ್ರದ್ದೆಯಿಂದ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತಿದೆ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಮಹಾಗಣಪತಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪಿತ ಎನ್ನಲಾದ 13.5 ಅಡಿ ಎತ್ತರದ ಏಕಶಿಲಾ ಸಾಲಿಗ್ರಾಮ ಗಣೇಶನಿಗೆ ಬೆಳಗಿನ ಜಾವದಿಂದಲೇ ಮಹಾ ಅಭಿಷೇಕ ಸಹಸ್ರನಾಮ ಅರ್ಚನೆ ನೆರವೇರಿಸಲಾಗುತ್ತಿದೆ. ಹಬ್ಬದ ಪ್ರಯುಕ್ತ 5 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವ ಮತ್ತು ಲಕ್ಷ್ಮೀ ಗಣಪತಿ ಉತ್ಸವಗಳಿಗೆ ಚಾಲನೆ ಸಿಕ್ಕಿದ್ದು, ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ದೇವಾಲಯ ಲೋಕಾರ್ಪಣೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆಯ ಅಭಿವೃದ್ಧಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಸುಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಬಸ್ಸು ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೋಟಗೆರೆ ಗ್ರಾಮದಲ್ಲಿ ಇಂದು ಮುಂಜಾನೆ ಕಾಡಾನೆ ದಾಳಿಗೆ ಸಿಲುಕಿ ಓರ್ವ ರೈತ ಮೃತಪಟ್ಟಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರದ ಪರಿಣಾಮವನ್ನು ಸಮಗ್ರವಾಗಿ ಅಳೆಯುವ ವ್ಯವಸ್ಥೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಮತ. ರಾಜ್ಯಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬದ ಆಚರಣೆ, ಸಾರ್ವತ್ರಿಕ ಗಣೇಶ ಉತ್ಸವಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಮೈಸೂರಿನಲ್ಲಿ ಗಣೇಶ ಹಬ್ಬದ ಅಂಗವಾಗಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಕೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ. ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ ಮುಜೆ ಯಾದ್ ಹೈ. ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ ಗೊತ್ತಾಯ್ತು. ಚೋಟೆ ಮುಖ ಬಡಿ ಬಾತ್ ಅಂದ್ರೆ ಯೋಗ್ಯತಾತೆ ಅಧಿಕ ಬಾತೆ ಕರ್ನಾ, ಮುಂಹ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧಿ ಜಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ ಲೋಕೋಕ್ತಿಯ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹಿ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್ ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ. ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹಿ ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ.
3: ಆಪ್ ಭಲಾ ತೋ ಜಗ್ ಬಲ, ಆಪ್ ಭಲಾ ತೋ ಜಗ್ ಬಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
3: ಚಾರ್ ದಿನ್ ಕಿ ಚಾಂದ್ನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದ್ನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ

0: ಅಂದ್ರೆ ಏನು?
1: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೆ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
0: ಜೈಸೆ ಬೋಯಾ ಪೇಟ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
2: ಮುಹಾವರಾ ವಾಕ್ಯಾಂಶ ಹೋತಾ ಹೈ. ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
2: ಧನ್ಯವಾದ ಗುರುಜಿ.
1: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

0: ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಇನ್ನೇನು 4 ಗಂಟೆಯಾಗಲಿದೆ. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೂಡಗದ್ದೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಕೇಳುವರೆ, ಸಮಯ ಈಗ 4:02:10. ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪುರಂದರದಾಸರ ಕೃತಿ ಹಾಡಿದ್ದಾರೆ MS ಶೀಲಾ.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

0: ಕೇಳುಗರೇ, ಸಮಯ ಈಗ 4:31:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ನೆನಪು ನಿನಾದ. ನೆನಪು ನಿನಾದ ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ
1: ನೆನಪು ನಿನಾದ
0: ಎಲ್ಲ ಶ್ರೋತೃಗಳಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಣೇಶ ಮಹಿಮೆ ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮುಖವನು ಕರುಣಿಸು, ನೋವನೀಗಿ ಬಾಳಿನಲ್ಲಿ ನಮ್ಮದಿಯನ್ನು ಕರುಣಿಸು.

0: ಕಳಸಾಪುರದ ಹುಡುಗರು ಚಿತ್ರದ ಗೀತೆ, ರಚನೆ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಬೆಂಗಳೂರು ಲತಾ ಮತ್ತು ಸಂಗಡಿಗರು.
1: ವಿಘ್ನೇಶ್ವರ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಪ್ರೀತಿ ಚಿತ್ರದ ಗೀತೆ, ರಚನೆ ವಿಜಯ ನರಸಿಂಹ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಎಸ್ ಜಾನಕಿ.

ಮರ್ಯಾದೆ ಮಹಲೋ ಚಿತ್ರದ ಗೀತೆ, ರಚನೆ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ನೆನಪು ನಿನದ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ವೃಂದಗಾಯನದಲ್ಲಿ ನಂಬರ್ 1 ಚಿತ್ರದ ಗೀತೆಯನ್ನು ರಚಿಸಿದ್ದಾರೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

0: ಮುಗಿಸುವವರೆಗೆ
1: ನೆನಪಿನಾದ
0: ನೆನಪಿನಾದ
1: ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪಿನಾದ
1: ನೆನಪಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಕೆಲವರೇ, ಸಮಯ ಈಗ 5:30. ಇನ್ನು ಮುಂದೆ ಕೆಲವು ಜಾಹೀರಾತು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
8: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ, ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರ್ಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
9: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈವ್ಸ್.
10: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್

0: ಇಂಡಿಯನ್ ಟಿಫಿನ್ಸ್ ಬೇಕರಿ ಐಟಮ್ಸ್ ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
0: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
2: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಜಾಹೀರಾತುಗಳು ಪ್ರಸಾರವಾದವು. ಕೇಳುಗರೆ, ಸಮಯ ಈಗ 5:04:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ಕೇಳಿ ಕೊಡಗಿನ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ.
1: ಆಷಾಢ ಮಾಸ ಪ್ರಾರಂಭವಾಗುತ್ತಲೇ ಸಾಲು ಸಾಲು ಹಬ್ಬಗಳು ಬರುತ್ತವೆ. ಹಾಗೆಯೇ ಭಾದ್ರಪದ ಮಾಸದಲ್ಲಿ ಆಚರಿಸಲ್ಪಡುವ ಹಬ್ಬವೇ ಗೌರಿ ಗಣೇಶ ಹಬ್ಬ. ದೇಶಾದ್ಯಂತ ಆಚರಿಸಲ್ಪಡುವ ಈ ಹಬ್ಬವು ಅತ್ಯಂತ ಸಡಗರದ ಹಬ್ಬ. ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ಸಕಲ ಜೀವಗಳನ್ನು ಪೊರೆಯುವ ಪಂಚಮಹಾಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು ಹಾಗೂ ಆಕಾಶ. ಸೃಷ್ಟಿ, ಪಾಲನೆ, ಸಂಹಾರ, ನಿಗ್ರಹ ಹಾಗೂ ಅನುಗ್ರಹ ಕಾರ್ಯಗಳು ಇವುಗಳಿಂದಲೇ ನೆರವೇರುತ್ತವೆ. ಇದರಲ್ಲಿ ಪೃಥ್ವಿಯ ಜೀವಿಗಳಿಗೆ ಅನುಗ್ರಹವನ್ನು ನೀಡುವವನು ಗಣಪತಿ. ಇವನಿಗೆ ಎಂದೂ ಪ್ರಥಮ ವಂದನೆ, ಮೊದಲ ಪೂಜೆ. ಸಂಕಲ್ಪಿತ ಕಾರ್ಯ ಸಫಲವಾಗುವಂತೆ ಬೇಡಿಕೊಳ್ಳುತ್ತೇವೆ.

ಬುದ್ಧಿಯನ್ನು ಪ್ರಚೋದಿಸಿ ಸಿದ್ಧಿಗಳನ್ನು ಈಡೇರಿಸುವ ಗಣಪತಿ ಗಾಯತ್ರಿ ಮಂತ್ರ ಈ ರೀತಿ ಇದೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಸತ್ಯ ಎರಡಲ್ಲಿ ಒಂದೇ ಎಂಬುದಾಗಿ ಸಾರುವ ಏಕದಂತ ವಿನಾಯಕನನ್ನು ಧ್ಯಾನಿಸುತ್ತೇವೆ. ವಕ್ರತೆಯನ್ನು ನೇರ ಮಾಡಬಹುದೆಂದು ಸೂಚಿಸುವ ಸಂಕೇತವಿದು. ನಮ್ಮ ಕರ್ತವ್ಯ ಕರ್ಮಗಳನ್ನು ಬುದ್ಧಿ ಭಾವವನ್ನು ಪ್ರಚೋದಿಸಲಿ ಎಂಬುದು ಇದರ ಅರ್ಥ. ಗಣಪತಿಯನ್ನು ಮಂಡಲ ರೂಪದಲ್ಲಿಯೂ ಪೂಜಿಸುವುದು ಒಂದು ವಿಧಾನ. ಮಂಡಲದಲ್ಲಿ ಎರಡು ತ್ರಿಕೋನಗಳಿರುತ್ತವೆ. ಮೇಲ್ಮುಖವಾಗಿರುವ ತ್ರಿಕೋನ ಶಿವ, ಅಧೋಮುಖವಾಗಿರುವ ತ್ರಿಕೋನ ಶಕ್ತಿಯನ್ನು ಪ್ರತಿನಿಧಿಸಿದರೆ ಮಧ್ಯದಲ್ಲಿರುವ ಬಿಂದು ಗಣಪತಿಯ ಸಂಕೇತ. ದೇವನಾಗರಿ ಲಿಪಿಯಲ್ಲಿ ಮಾಡಿರುವ ಓಂ ಇದನ್ನು ಉಚ್ಚರಿಸುವಾಗ ಹೊರಡುವ ನಾದವೂ ಗಣಪತಿಯನ್ನು ಪ್ರತಿನಿಧಿಸುತ್ತದೆ.

ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು, ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಗೌರಿ ಹಬ್ಬವನ್ನು ಸ್ವರ್ಣ ಗೌರಿ ವ್ರತದ ಮೂಲಕ ಆಚರಿಸಲಾಗುತ್ತದೆ. ಗಣಪತಿಯ ತಾಯಿಯಾದ ಗೌರಿ ಅಥವಾ ಪಾರ್ವತಿ ದೇವಿಯನ್ನು ಸೌಭಾಗ್ಯ ಮತ್ತು ಸಂತಾನದಾತೆಯಾಗಿ ಹೆಂಗಳೆಯರು ಪೂಜಿಸುತ್ತಾರೆ. ಅರಿಶಿನದಿಂದ ಅಥವಾ ಜೇಡಿಮಣ್ಣಿನಿಂದ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪಿಸಿ ಬಾಗಿನ ನೀಡುವ ಮೂಲಕ ಗೌರಿಯನ್ನು ಪೂಜಿಸಲಾಗುತ್ತದೆ. ಹಾಗೆ ಈ ದಿನ ಮದುವೆಯಾದ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಬಾಗಿನ ಕೊಡುವ ಸಂಪ್ರದಾಯವೂ ರೂಢಿಯಲ್ಲಿದೆ. ಪುರಾಣಗಳ ಪ್ರಕಾರ ಪಾರ್ವತಿ ಸ್ನಾನಕ್ಕೆ ಹೋಗುವ ಸಂದರ್ಭ ಮಣ್ಣಿನಿಂದ ಗಣೇಶನ ಮೂರ್ತಿ ನಿರ್ಮಿಸಿ ಅದಕ್ಕೆ ಜೀವ ಕೊಟ್ಟು ಬಾಗಿಲು ಕಾಯುವುದಕ್ಕಾಗಿ ನಿಯೋಜಿಸಿದ್ದಳು. ಅದೇ ಸಮಯಕ್ಕೆ ಶಿವ ಅಲ್ಲಿಗೆ ಬಂದಿದ್ದ. ಗಣೇಶ ತಡೆದಾಗ ಕೋಪದಲ್ಲಿ ಶಿವ ಗಣೇಶನ ತಲೆ ಕತ್ತರಿಸಿದ. ಪಾರ್ವತಿ ಸ್ನಾನದಿಂದ ಹಿಂದಿರುಗಿದಾಗ ಮಗನ ಪರಿಸ್ಥಿತಿ ನೋಡಿ ಕಂಗಾಲಾದಳು. ಬದುಕಿಸಿಕೊಡುವಂತೆ ಶಿವನನ್ನು ಬೇಡಿಕೊಂಡಳು. ಪ್ರತಿಯಾಗಿ ಉತ್ತರಕ್ಕೆ ಮುಖ ಮಾಡಿದ ಆನೆಯ ಶಿರವನ್ನು ಜೋಡಿಸಿದ ಕಾರಣ ಗಜಾನನನಾದ.

ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶನ ಹಬ್ಬವನ್ನು ಆಚರಿಸುತ್ತೇವೆ. ವಿಘ್ನ ನಿವಾರಕನೆಂದೇ ಪ್ರಸಿದ್ಧಿ ಪಡೆದಿರುವ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗಣೇಶನಿಗೆ ಪ್ರಿಯವಾದ ಮೋದಕ, ಕಾಯಿಕಡುಬು, ಕಜ್ಜಾಯ ಹೀಗೆ ವಿಧ ವಿಧವಾದ ಸಿಹಿ ತಿಂಡಿಗಳಿಂದ ನೈವೇದ್ಯ ಮಾಡಿ ಗಣೇಶ ಚೌತಿಯನ್ನು ಅದ್ಧೂರಿಯಿಂದ ಆಚರಿಸಲಾಗುತ್ತದೆ. ಮನೆಗಳಲ್ಲಿ ಸಾಧಾರಣವಾಗಿ ನಾವು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಪೂಜೆ ಮಾಡುತ್ತೇವೆ. ಗಣಪತಿಯ ಮುಖ ಉತ್ತರಕ್ಕೆ ಇರುತ್ತದೆ. ಇದೊಂದು ಶುಭದ ಸಂಕೇತ. ಇನ್ನೊಂದು ಕಾರಣವೂ ಇದೆ. ಶಿವನ ವಾಸಸ್ಥಾನ ಕೈಲಾಸ ಪರ್ವತ, ಇದು ಉತ್ತರದಲ್ಲಿದೆ. ಶಿವನ ಪುತ್ರನಾದ ಗಣಪತಿ ಕೈಲಾಸದತ್ತ ನೋಡುವ ಕಾರಣ ಉತ್ತರ ದಿಕ್ಕೇ ಪ್ರಶಸ್ತವಾದದ್ದು. ಗಣೇಶನ ವಿಗ್ರಹ ಎಲ್ಲೇ ಕಾಣಿಸಲಿ ಗಜಮುಖ, ಮನುಷ್ಯ ದೇಹ, ಲಂಬೋದರ, ಮಹಾಕಾಯ ರೂಪಿ ಭಗವಂತನ ರೂಪವನ್ನು ತಕ್ಷಣದಲ್ಲೇ ಗುರುತಿಸಬಹುದು. ನಿಂತಿರಲಿ, ಒರಗಿ ಕುಳಿತಿರಲಿ, ನಾಟ್ಯ ಭಂಗಿಯಲ್ಲಿರಲಿ, ಬಾಲರೂಪದಲ್ಲೇ ಇರಲಿ, ಚಿಕ್ಕ ಮಕ್ಕಳೂ ಗುರುತು ಹಿಡಿಯಬಹುದು.

0: ಹಬ್ಬದ ಕೊನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ. ಇದು ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯದ ಚಕ್ರವನ್ನು ಹಾಗೂ ಎಲ್ಲವೂ ನಶ್ವರ ಎಂಬ ಆಧ್ಯಾತ್ಮಿಕ ಸತ್ಯವನ್ನು ಜಗತ್ತಿಗೆ ಸಾರುತ್ತದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸುವ ಮೂಲಕ ದೇಶದ ಜನರಲ್ಲಿ ದೇಶಭಕ್ತಿ ಮತ್ತು ಐಕ್ಯತೆಯನ್ನು ಮೂಡಿಸಿದರು. ಸಕಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನು ನಮ್ಮೆಲ್ಲರ ಮನದಾಸೆಗಳನ್ನು ಈಡೇರಿಸಿ ಜೀವನದ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲಿ. ಗಣೇಶ ಚತುರ್ಥಿಯ ಶುಭಾಶಯಗಳು.
1: ಶ್ರೋತೃಗಳೇ, ಇದುವರೆಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಕೊಡಗಿನ ಮಡಿಕೇರಿಯ ಮೇಘಾಭಟ್ ಅವರಿಂದ ವಿಘ್ನ ವಿನಾಶಕ ವಿನಾಯಕ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ.

ಇದಾಗಿತ್ತು ಇವತ್ತಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಗೆಳತಿಯರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಮಹಿಳಾ ಲೋಕದಲ್ಲಿ. ಅದುವರೆಗೆ ಎಲ್ರಿಗೂ ನಮಸ್ಕಾರ.

ಆತ್ಮೀಯ ಶ್ರೋತೃಗಳೇ, ಇದೇ 28ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 21 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಬಿಡುಗಡೆ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
1: ಆಕಾಶವಾಣಿ ಮಡಿಕೇರಿ, ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್

ಎಲ್ಲ ಕೇಳುಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 08272227258. ಮೊದಲ ಕರೆ ಯಾರು ಎಲ್ಲಿಂದ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳಿದ್ರೆ ಇದನ್ನ ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ.
0: ರಾಮಣ್ಣ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಸರ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ಎಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ನಿಮ್ಮವ್ರ ಕಡೆ ಹಬ್ಬ ಎಲ್ಲ?
1: ಹಬ್ಬ ಎಲ್ಲ ಜೋರು ಸರ್. ನಮ್ಮ ಈ ಸಂಘದಲ್ಲೆಲ್ಲ ಗಣಪತಿ ಆಚರಿಸ್ತಾರೆ, ಹೋಗಿದ್ದಾರೆ. ಹೌದೌದು. ನಿಮಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಮತ್ತು ನಮ್ಮ ಆಕಾಶವಾಣಿಗೆ.
0: ಧನ್ಯವಾದಗಳು ನಿಮಗೂ ಕೂಡ. ಹೇಗೆ, ನಿಮ್ಮಲ್ಲಿ ವಾರಪೂರ್ತಿ ಇರ್ತೀರಾ ಅಥವಾ ಇವತ್ತೇ ವಿಸರ್ಜನೆ ಮಾಡ್ತೀರಾ, ಹೇಗೆ?
1: ಇಲ್ಲ, ಹೆಬ್ರಿಯಲ್ಲೆಲ್ಲ 4 ದಿನದ ವಿಸರ್ಜನೆ ಇದೆ ಸರ್. ಮುನಿಯಾಲಲ್ಲಿ 3 ದಿನ, ವರಂಗದಲ್ಲಿ 2 ದಿನ.
0: ಅಂದ್ರೆ ನಾಳೆ
1: ನಮ್ದೊಂದು ಊರಲ್ಲಿ ಗಣಪತಿ ಹಾಕ್ತಾರೆ, ಅದು ಇವತ್ತು ವಿಸರ್ಜನೆ.
0: ಅಂತೂ ಎಲ್ಲಾ ಕಡೆ ಒಂದು ಹಬ್ಬದ ವಾತಾವರಣದಲ್ಲಿದೆ. ರಾಮಣ್ಣವರೇ, ನಿಮಗೊಂದು ಪ್ರಶ್ನೆ. ನಿನ್ನೆ ಸಂಜೆ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಏಷ್ಯಾ ಕಪ್ ಅನ್ನ ಗೆಲ್ಲುತ್ತೆ. ಇದು ಎಷ್ಟನೇ ಏಷ್ಯಾ ಕಪ್ ಭಾರತದ ಮಹಿಳಾ ತಂಡಕ್ಕೆ?
1: 4ನೇ ಏಷ್ಯಾ ಕಪ್ ಸರ್.
0: ಅಲ್ಲ, ಅದಕ್ಕಿಂತ ಹೆಚ್ಚು.
1: ಹೆಚ್ಚಾ?
0: ಹೌದು.
1: 7ನೇ ವಿಶ್ವಕಪ್ಪ, ಏಷ್ಯಾ ಕಪ್.
0: ಇನ್ನೊಂದು
1: 8ನೇ ಏಷ್ಯಾ ಕಪ್.
0: 8ನೇದು. ಏಕದಿನ ಮತ್ತು T20 ಎರಡನ್ನು ಒಟ್ಟು ಮಾಡಿದಾಗ ಒಟ್ಟು 8ನೆಯ ಏಷ್ಯಾ ಕಪ್ ಅನ್ನ ಭಾರತ ಮಹಿಳಾ ತಂಡ ನಿನ್ನೆ ಗೆಲ್ಲುತ್ತೆ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು ರಾಮಣ್ಣವರೇ?
1: ನನಗೆ ಏಕದಂತ ಫಿಲಮ್ ಅಲ್ಲಿ ಸರ್, ಏಕದಂತ ಕರುಣಾಭರಣಿ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಸರ್.

0: ಕೆಳಗಡೆ ಮುಂದಿನ ಕಾರ್ಯಕ್ರಮ ಮುಂದಿನ ಕರೆ ಯಾರು ಅಂತ ನೋಡೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು?
1: ಸರ್ ನಮಸ್ತೆ.
0: ನಮಸ್ತೆ
1: ಅಬೂಬಕರ್ ಬೇರಾಜ್.
0: ಅಬೂಬಕರ್ ಅವರು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಹೇಗಿದೆ ಊರು ಕಡೆ ಹಬ್ಬದ ವಾತಾವರಣ?
1: ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಆಯ್ತಾ ನಿಮಗೆ.
0: ಧನ್ಯವಾದಗಳು. ನಿಮಗೂ ಕೂಡ. ಹೇಗಿದೆ ಊರು ಕಡೆ ಎಲ್ಲ?
1: ನಿನ್ನೆ ಮಂಗಳೂರಿಗೆ ಹೋಗಿದ್ದಾರೆ, ಪರಂಗಿಪೇಟೆಯಲ್ಲಿ ಏನೋ ಡೆಕೋರೇಷನ್ ಟೌನ್ ಅಲ್ಲಿ. ನಾನು ಇಷ್ಟವರೆಗೆ ನೋಡಿಲ್ಲ, ಅಷ್ಟು ಚಂದ ಇದೆ ನೋಡಿ.
0: ಒಂದು ಸಂಭ್ರಮದಲ್ಲಿ ಆಚರಣೆ ಮಾಡ್ತಿದ್ದಾರೆ ಅಲ್ಲಿ ಮಂಗಳೂರಲ್ಲಿ. ನಿಮ್ಮ ಊರಲ್ಲಿ ಪರಾಜಯಲ್ಲಿ?
1: ಪರಾಜಯಲ್ಲಿ ಇದೆ ಗೊತ್ತಿಲ್ಲ ಸರ್ ಅಷ್ಟು. ನನಗೆ ದೇವಸ್ಥಾನ ಇರಬೇಕು ಇಲ್ಲಿ, ದೇವಸ್ಥಾನ ಇದೆಲ್ಲ.
0: ಅದೇ ಅದೇ,
1: ಅದು ಯಾವಾಗ ಅಂತ ಗೊತ್ತಿಲ್ಲ, ಕಾರ್ಯಕ್ರಮ ಇರ್ಬೋದು.
0: ಹಾಗೆ ನಿಮಗೊಂದು ಪ್ರಶ್ನೆ.
1: ಆಯ್ತು.
0: ಇತ್ತೀಚೆಗೆ ಜಾವಲಿನ್ ಥ್ರೋ ಈ ಕ್ರೀಡೆಯಲ್ಲಿ ಶ್ರೀಲಂಕಾದ ಒಬ್ಬ ಆಟಗಾರ ಹೆಸರು ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗ ನಮ್ಮ ಭಾರತದ ನೀರಜ್ ಚೋಪ್ರಾ ಅವರೊಂದು ಮುಂಚೂಣಿಯಲ್ಲಿದ್ದರು, ಅವರನ್ನೆಲ್ಲರನ್ನ ಹಿಂದೆ ಹಾಕಿ ಈಗ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಯಾರು ಅಂತ ಹೇಳ್ಬೋದಾ?
1: ಗೊತ್ತಾಗ್ತಿಲ್ಲ ಸರ್.

0: ಸ್ಟ್ಯಾಂಡ್ಗೆ ಯಾವ್ದು ಆಟಕ್ಕೆ
1: ರುಮೇಶ್ ತರಂಗ ಪತಿರಾಗೆ ಅಂತ ಹೇಳಿ ಒಬ್ಬ ಯುವ ಜಾವೆಲಿನ್ ಆಟಗಾರ, ಈಗ ಆ ಒಂದು ಕ್ರೀಡೆಯಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಸರ್, ಯಾವ ಚಿತ್ರದ ಗೀತೆ ಬೇಕಾಗಿತ್ತು ಅಬೂಬಕರ್ ಅವರೇ?
0: ನನಗೆ ಸರ್ ಮನೆ ಮಚ್ಚಿದ ಹುಡುಗಿಯಲ್ಲಿ ಎಸ್ಪಿ ಸರ್ ಆಡಿದ್ದು ಗೌರಿ ಮಗೌಮೆ ಅಂತ ಆಡಿದ್ದಲ್ಲ ಸರ್, ಅದು ಬೇಕು
1: ಸರ್. ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಆಯ್ತು.

0: ಕೇಳಿದ್ರಿ ನಮ್ಮ ಮುಂದಿನ ಕರೆ ಯಾವ್ದು ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ರು ಸರ್.
0: ಸರಸ್ವತಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್. ನಿಮಗೂ ಎಲ್ಲ ಸಿಬ್ಬಂದಿಯವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಸರ್.
0: ಧನ್ಯವಾದಗಳು. ನಿಮಗೂ ಕೂಡ. ಹೇಗಿತ್ತು ಇವತ್ತಿನ ದಿನ ಹಬ್ಬ? ಜೋರ?
1: ಹಬ್ಬ ಜೋರು ಸರ್. ದೇವಸ್ಥಾನಕ್ಕೆ ಹೋಗಿದ್ದೇವೆ ಸರ್. ಅಲ್ಲಿ ಆಚರಣೆ ಮಾಡಿದ್ವಿ. ಮತ್ತೆ ಅಲ್ಲಿ ಪುತ್ತೂರು ಮಾಳಿಂಗೇಶ್ವರ ದೇವಸ್ಥಾನದಲ್ಲಿ 5 ದಿವಸದ್ದು ಉಂಟು ಸರ್. ಕೋಸುಮ ಇದ್ದಲ್ಲಿ 9 ದಿವಸದ್ದು ಉಂಟು. ಮತ್ತೆ ನಮ್ಮ ಇಲ್ಲಿ ಹಳ್ಳಿಯಲ್ಲಿ ದೇವರು ನಾಳೆ ಮೆರವಣಿಗೆ ಬರುವುದು ಸರ್. ಅಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಉಂಟು ಸರ್.
0: ಅದೇ, ಕೆಲವರು ಸ್ವಲ್ಪ ದಿನ ಇಡ್ತಾರೆ, ಮತ್ತೆ ಕೆಲವರು ಒಂದೇ ದಿನಕ್ಕೆ ವಿಸರ್ಜನೆ ಎಲ್ಲ ಮಾಡುತ್ತಿದೆ.
1: ಹೌದು ಸರ್, ಕೆಲವು ದಿನ 3 ದಿವಸ ಇರ್ತಾರೆ.
0: ಹೌದು. ನಿಮ್ಮ ಕಡೆ ಏನು ಹಬ್ಬದ ವಿಶೇಷತೆ? ಏನು ತಿಂಡಿ ಇತ್ತಾ ಅಥವಾ ಭಜನೆ ಇತ್ತಾ?
1: ನಾವು ಪಟ ಇಟ್ಟು ತೋರಣ ಎಲ್ಲ ಕಟ್ಟಿ ಭಜನೆ ಎಲ್ಲ ಮಾಡಿದ್ವಿ.
0: ವಿಶೇಷ ಅಡುಗೆ ಏನಾದ್ರು ಮಾಡಿದ್ರ?
1: ವಿಶೇಷ ಅಡುಗೆ ಇತ್ತು ಸರ್. ಅಪ್ಪ ಕಜ್ಜಾಯ ಮತ್ತು ಎಲ್ಲು ಉಂಡೆ ಮತ್ತು ಜೇನುತುಪ್ಪ ಮತ್ತೆ ಇದು ಮೋಲಕ ಅದೆಲ್ಲ ಎಲ್ಲ ಮಾಡಿದ್ವಿ ಸರ್. ನಾವು ಮತ್ತೆ ಅಣ್ಣ ಹಂಪಲು ತುಂಬಾ ತಂದಿದ್ದೇವೆ ಸರ್. ಲಾಡು ಇಲ್ಲ.
0: ಅಂತೂ ಒಂದು ಗೌಜಿ ಹಬ್ಬ.
1: ಹೌದು ಸರ್, ಒಂದು ವರ್ಷದಲ್ಲಿ ಒಬ್ಬನೆಲ್ಲ ಸರ್ ಬರುವುದು ಅದಕ್ಕೆ ಆಚರಣೆ ಮಾಡಿದ್ವಿ.
0: ಹೌದು. ನಿಮಗೊಂದು ಪ್ರಶ್ನೆ. ಇತ್ತೀಚೆಗೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ವತಿಯಿಂದ ಒಂದು ಬಾಹ್ಯಾಕಾಶಕ್ಕೆ ಒಂದು ಮಿಷನ್ ಅನ್ನ ಏರ್ಪಡಿಸಲಾಗಿತ್ತು. ಯಾವುದದು ಅಥವಾ ಅದರ ಬಗ್ಗೆ ಏನಾದರೂ ಹೇಳಬಹುದಾ? ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ 4ಕ್ಕೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV-F17 ಅಥವಾ EOS-05 ಮಿಷನ್ ಅನ್ನುವಂಥ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಲಾಗಿತ್ತು. ಅಂದರೆ ಉಪಗ್ರಹವನ್ನು. ಇದು ಅತ್ಯಾಧುನಿಕ ಭೂವೀಕ್ಷಣಾ ಉಪಗ್ರಹವಾಗಿದೆ. ಜಿಯೋ ಸಿಂಕ್ರೋನಸ್ ಕಕ್ಷೆಯಿಂದ ಭಾರತವನ್ನು ಚಿತ್ರೀಕರಿಸುವಂಥ ಮೊದಲ ಇಮೇಜಿಂಗ್ ಉಪಗ್ರಹ ಇದಾಗಿತ್ತು. ಇದನ್ನು ಸೆಪ್ಟೆಂಬರ್ 4ಕ್ಕೆ ನಮ್ಮ ಇಸ್ರೋ ಸಂಸ್ಥೆಯಿಂದ ಬಾಹ್ಯಾಕಾಶಕ್ಕೆ ಹಾರಿಸಲಾಗಿತ್ತು.
1: ಅದು ನನಗೆ ಗೊತ್ತಾಗಲಿಲ್ಲ ಸರ್, ನಾನು ಕೇಳಲಿಲ್ಲ ಇಷ್ಟರಿಗೆ. ನೀವು ಹೇಳಿದ್ದನ್ನೇ ಕೇಳಿ.
0: ಹೌದು. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಗಣೇಶನ ಮಹಿಮೆ ಚಿತ್ರದಿಂದ. ಗಣೇಶನಿಂದ ಮಹಿಮೆ ಅಪಾರ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

ಸಮಯ ಇನ್ನೇನು 6 ಗಂಟೆ ಆಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:15 ಬೆಂಗಳೂರು ಕೇಂದ್ರದಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿಗೊಳಿಸುವ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ. ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಪಿ ರಂಜನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ ಕೇಳುವಿರಿ. 10:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ನಿರ್ಮಾಣ ಆಶಾ. 10:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತಾ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯ ರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಹೊನ್ನಪ್ಪ ಕರೆಕನ್ನಮ್ಮನವರ. 6:35 ರೈತರಿಗೆ ಸಲಹೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಕನ್ನಡ ಚಲನಚಿತ್ರ ಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎಂಎಸ್ ಸುಬ್ಬುಲಕ್ಷ್ಮಿ ಮತ್ತು ರಾಧಾ ವಿಶ್ವನಾಥನ್ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:30 ಗಾನ ಭಜಾನ. 11:00 ಗಾನ ಡಂಗೂರ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು ಸ್ವರೂಪಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ ಬಾಬು ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮತ್ತು ಸಂದರ್ಶಕರು ಮಾಲಾ ಸಾಂಬ್ರಾಣಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಜನ್ಧನ್ ಯೋಜನೆ. 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮತ್ತು ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. 6:15 ಬೆಂಗಳೂರು ಕೇಂದ್ರದಿಂದ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಕಾಫಿ ಸಸಿಗಳ ನಾಟಿ ಮತ್ತು ಆರೈಕೆ ಕುರಿತು ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿ. 7:20 ಸುದ್ದಿ ಜಂಪೆ.

0: Chandigarh, Punjab, East Rajasthan, Odisha and Bihar till tomorrow. Similar weather conditions are expected of Arunachal Pradesh, Assam and Meghalaya during the next 2 days. The Met Department said the thunderstorms and lightning conditions will continue over Uttarakhand, Andhra Pradesh, Karnataka, Tamil Nadu, Puducherry, Karaikal, Kerala and Mahe till tomorrow. Meanwhile, in Delhi, the weather agency has forecast very light to light rainfall for this evening. Germany's Alexander Zverev has won the men's singles title of the US Open Tennis, beating American Ben Shelton 6-3, 7-6, 5-7, 6-2 in New York last night. This marks Alexander Zverev's second major title of 2026 following his French Open victory in June. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:10 ಇನ್ನು ಮುಂದೆ ಜಾಹೀರಾತು.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
3: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90% ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
4: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
13: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
14: ಶಾರದಾ ಜ್ಯುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ ಗೆ ಅಪ್ ಟು 500 rupees ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ಅಪ್ ಟು 10,000 rupees ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 rupees ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
13: ಶಾರದಾ ಜ್ಯುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
15: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
16: The number you've dialed is currently busy. Kindly try after
17: sometime. ಇಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ

0: 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ಇದು ಸುಸಮಯ. ನಿಮ್ಮ ಇರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಈಗ 6:15. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗುವುದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು ಪ್ರಕೃತಿಯನ್ನೇ ನುಂಗುವಂತಾಗಬಾರದು. ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
3: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:18:30. ಇನ್ನು ಮುಂದೆ ಜಾಹೀರಾತು.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
5: ಖಂಡಿತ ಐಶು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ.

0: ಕಾಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು.
1: ಸುಮಧು ರಕ್ಷಣೆಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
0: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್.

0: ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
0: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ September 9-25 ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
8: ಯಾವುದೇ ಫಂಕ್ಷನ್ ಗೆ ಹೋದ್ರೂ ಎಲ್ಲರೂ ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
9: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಿ.

0: ಆಚರಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಕು ಪತ್ಲು ಓಪನ್ ಆಯ್ತು. ನಿಮ್ಗ ಫೇವರೇಟ್ ಬ್ರ್ಯಾಂಡ್ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲನ್ ಸೋಲಿ, ಯುಎಸ್ ಪೋಲೋ, ಯಾರೋ, ಯುಸಿಬಿ, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
2: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ವಿರಾಜಪೇಡಿಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026ರ ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
5: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
7: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
6: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
5: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
8: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
8: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
10: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಜಾಹೀರಾತುಗಳು ಪ್ರಸಾರವಾದವು.

0: ಆತ್ಮೀಯ ಶ್ರೋತೃಗಳೇ, ಇದೇ 28ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 21 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.
1: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ, ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ ಅಲ್ಲವೇ?
2: ರೋಷವ ಬಿಡುವೆಯ, ದ್ವೇಷವ ಮರೆದೆಯ, ರಕ್ತಸನ ವಿಷ

ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಅಹವಾಲನ್ನು ಆಲಿಸಲು ಸರ್ಕಾರ ಸಿದ್ಧವಾಗಿದೆ ಎಂಬ ಸಂದೇಶವನ್ನು ಪ್ರತಿ ಮನೆಗೆ ತಲುಪಿಸಲು ಪ್ರಜಾಸೇವಾ ಆಂದೋಲನ ಸಭೆ ಆಯೋಜಿಸಲಾಗುತ್ತಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಯಲಬುರ್ಗಾ ತಾಲೂಕು ಚಿಕ್ಕ ವಂಕಲಕುಂಟಾ ಗ್ರಾಮದ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಭವನದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಾರ್ವಜನಿಕರು ಸಲ್ಲಿಸುವ ಅಹವಾಲು ಅರ್ಜಿಗಳನ್ನು ಗುಣಾತ್ಮಕ ರೀತಿಯಲ್ಲಿ ಪರಿಹಾರ ನೀಡಿ ವಿಲೇಗೊಳಿಸುವುದು ಪ್ರಜಾಸೇವಾ ಆಂದೋಲನದ ಉದ್ದೇಶವಾಗಿದೆ ಎಂದರು. ಭೋವಿ ಸಮುದಾಯದ ಅಭಿವೃದ್ಧಿಗಾಗಿ ವಿಶೇಷ ಒತ್ತು ನೀಡಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಮೂಲಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಫಲ ತಲುಪುವಂತೆ ಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ನಿಗಮದ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಅನುಷ್ಠಾನಗೊಳಿಸಲಾಗುವ ಸ್ವಯಂ ಉದ್ಯೋಗ, ಉದ್ಯಮಶೀಲತೆ, ಗಂಗಾ ಕಲ್ಯಾಣ, ಮೈಕ್ರೋಕ್ರೆಡಿಟ್ ಹಾಗೂ ಭೂ ಒಡೆತನ ಸೇರಿದಂತೆ ಇತರೆ ಯೋಜನೆಗಳ ಸೌಲಭ್ಯ ಭೋವಿ ಸಮುದಾಯದ ಅರ್ಹ ಫಲಾನುಭವಿಗಳನ್ನು ಸಕಾಲಿಕವಾಗಿ ತಲುಪುವಂತೆ ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅಧ್ಯಕ್ಷರು ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತಹಸೀಲ್ದಾರರು ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಕ್ಟೋಬರ್ 1ರ ಅರ್ಹತಾ ದಿನಾಂಕಕ್ಕೆ ಅನ್ವಯಿಸುವಂತೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 24ರಂದು ಪ್ರಕಟಿಸಲಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ತಿಂಗಳ 23ರವರೆಗೆ ಕಾಲಾವಕಾಶವಿದೆ. ಅಕ್ಟೋಬರ್ 27ರಂದು ಮತದಾರರ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. 2026-27ನೇ ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಭಾಜನರಾಗಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಕ್ಷಕರ ದಿನಾಚರಣೆಯಂದು ಪ್ರಶಸ್ತಿ ನೀಡಿ ಗೌರವಿಸಿದರು. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ 34 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಶೀಘ್ರ ಚಾಲನೆ ದೊರಕಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ, ಯಲಬುರ್ಗಾ ಹಾಗೂ ಕುಕನೂರು ತಾಲೂಕು ಪಂಚಾಯಿತಿ ವತಿಯಿಂದ ಗುನ್ನಾಳ್ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಜನತಾದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 970 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಶೀಘ್ರ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲಾಗುವುದು. ಮುಂದಿನ 15-20 ದಿನಗಳಲ್ಲಿ ಕಾಮಗಾರಿ ಆರಂಭವಾಗಲಿದ್ದು ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಎಂದರು. ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಬರುವ 17ನೇ ತಾರೀಕು 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದು ಬೆಳಗ್ಗೆ 8ಗಂಟೆಗೆ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿದ್ದಾರೆ ಎಂದರು. ಸ್ಥಳೀಯ ಭಾಷೆ ಬಲ್ಲ ಬ್ಯಾಂಕರ್ಗಳನ್ನು ನೇಮಿಸಲು ಕೇಂದ್ರ ಹಣಕಾಸು ಸಚಿವಾಲಯ ಸೂಕ್ತ ನಿಯಮ ರೂಪಿಸಬೇಕು ಎಂದು

0: ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸ್ಥಳೀಯ ಭಾಷೆಯನ್ನು ಮಾತನಾಡಬಲ್ಲ ಅಧಿಕಾರಿಗಳನ್ನು ನೇಮಿಸಲು ಬ್ಯಾಂಕ್ ಆಫ್ ಬರೋಡಾ ಕ್ರಮ ಕೈಗೊಂಡಿರುವುದನ್ನು ಸಚಿವರು ಸ್ವಾಗತಿಸಿದ್ದಾರೆ. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾ ಸಾಹಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35:20. ಇನ್ನು ಮುಂದೆ ಜಾಹೀರಾತು.
2: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
1: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಇನ್ನೇನು 6:37 ಆಗಲಿದೆ. ಇನ್ನು ಮುಂದೆ ಜಾಹೀರಾತುಗಳು, ನಂತರ 6:40 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
7: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
8: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
7: Connect with your nearest Anganwadi today, because Hamari Anganwadi hai, Hamari Zimmedari.
9: Tagali Annati. EMI ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
10: ಒಂದು ಐಡಿಯಾ ಇದೆ, ಒಳ್ಳೆ ಕಾಸ್ ಸಿಗುತ್ತೆ.
9: ಅದೇ ಹಾಗೆ
10: ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವ್ರು ಹೇಳಿದ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
9: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
10: ಬಿಡಪ್ಪ ಬಿಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:00

ಮೂವತ್ತಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿಗೆ ಸಿಲುಕಿದ್ದು, ಕೇಂದ್ರದ ನಿಯಮಾನುಸಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕನಕಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಉಳಿದ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಯಾರೂ ಆತುರ ಪಡುವುದು ಬೇಡ ಎಂದು ಹೇಳಿದರು. ಹಲವು ಪ್ರದೇಶಗಳಲ್ಲಿ ಬೆಳೆ ನಾಶವಾಗಿದ್ದು ಅಂತರ್ಜಲ ಕುಸಿದಿದೆ. ಅನೇಕ ಕಡೆ ಬೆಳೆ ಹಾಕಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಅಭಾವ ಹೆಚ್ಚಾಗುವ ಮೂಲಕ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11 ರಿಂದ 12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು, ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇದೇ 18ರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಆ ಭಾಗದ ಜನ ಉದ್ಯೋಗಕ್ಕಾಗಿ ಹೊರಗೆ ಹೋಗುತ್ತಿರುವುದನ್ನು ತಪ್ಪಿಸಿ ಅಲ್ಲಿನ ಪ್ರಾಕೃತಿಕ ಸಂಪತ್ತು ಬಳಸಿಕೊಂಡು ಅವರ ಬದುಕಿನಲ್ಲಿ ಬದಲಾವಣೆ ತರಲು ಅನೇಕ ಹೊಸ ಚಿಂತನೆಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು. ಆಲಮಟ್ಟಿ ಕೃಷ್ಣ ಜಲಾಶಯದಿಂದ ಇಂದಿನಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭಿಸಲಾಗಿದೆ. ಇಂದು ಕಾಲುವೆಗೆ ನೀರು ಹರಿಸಲಾಗಿದ್ದು, ಇದೇ 27ರವರೆಗೆ ಮುಂದುವರಿಯಲಿದೆ. ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಒಳಹರಿವು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಬಾಕಿ ಅವಧಿಗೆ ಕಾಲುವೆ ಜಾಲಕ್ಕೆ ನೀರು ಹರಿಸಲು 14 ದಿನ ಚಾಲು ಹಾಗೂ 10 ದಿನ ಬಂದ್ ಆಧಾರದ ಮೇಲೆ ವಾರಾಬಂದಿ ಪದ್ಧತಿ ಜಾರಿಗೊಳಿಸಲಾಗಿದೆ. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಈ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಆಲಮಟ್ಟಿ ಎಡದಂಡೆ, ಬಲದಂಡೆ, ಚಿಮ್ಮಲಗಿ ಪಶ್ಚಿಮ ಕಾಲುವೆ ಹಾಗೂ ತಿಮ್ಮಾಪುರ ಮತ್ತು ಮರೋಳ ಏತ ನೀರಾವರಿ ಕಾಲುವೆಗಳಿಗೆ ನಿಯಮ ಅನ್ವಯಿಸುವಂತೆ ನಿನ್ನೆ ಮಧ್ಯರಾತ್ರಿಯಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಲಾಶಯದ ನೀರಿನ ಅಭಾವ ಮತ್ತು ಪೋಲಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆ ಕಾರಣದಿಂದ ಅಚ್ಚುಕಟ್ಟು ವ್ಯಾಪ್ತಿಯ ರೈತ ಬಾಂಧವರು ನೀರನ್ನು ಅತ್ಯಂತ ಮಿತವಾಗಿ ಬಳಸಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನೀರಾವರಿ ಸಲಹಾ ಸಮಿತಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಳೆ ವಿಶ್ವವಿಖ್ಯಾತ ಎಂಜಿನಿಯರ್ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಅವರ ಜನ್ಮದಿನವನ್ನು ಇಡೀ ದೇಶಾದ್ಯಂತ ರಾಷ್ಟೀಯ ಇಂಜಿನಿಯರುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. 1861ರ ಸೆಪ್ಟೆಂಬರ್ 15ರಂದು ಅವಿಭಜಿತ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912ರಿಂದ 1918ರವರೆಗೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಮಂಡ್ಯ

0: ಮೈಸೂರು ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಕಾವೇರಿ ನದಿಗೆ ಕೆಆರ್ಎಸ್ ಅಣೆಕಟ್ಟೆಯ ನಿರ್ಮಾಣಕ್ಕೆ ಕಾರಣರಾದರು. ದೇಶದ ವಿವಿಧ ಯೋಜನೆಗಳ ಉಸ್ತುವಾರಿಯನ್ನು ಅವರು ನಿರ್ವಹಿಸಿದ್ದರು. ಅವರ ಕೊಡುಗೆಗಳನ್ನು ಗುರುತಿಸಿ ಭಾರತ ಸರ್ಕಾರ 1955ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಸರ್ಎಂ ವಿಶ್ವೇಶ್ವರಯ್ಯ ಗೌರವಾರ್ಥ ನಾಡಿನೆಲ್ಲೆಡೆ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಇಂದು ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಶಾಂತಿಯುತ ಹಾಗೂ ಸುವ್ಯವಸ್ಥಿತವಾಗಿ ನಡೆಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಹಿಲ್ ಬಾಗ್ಲಾ ಅವರು ಹೇಳಿದರು. ಗೌರಿ ಗಣೇಶ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅತ್ಯಂತ ಶ್ರದ್ದಾಭಕ್ತಿ ಮತ್ತು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ವಿವಿಧ ಗಣೇಶ ಮೂರ್ತಿ ಸಂಘಟನೆಗಳು ತಮ್ಮ ಬೀದಿ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿ ತೀರ್ಥ ಪ್ರಸಾದ ವಿತರಿಸುತ್ತಿವೆ. ನಗರದ ದೊಡ್ಡ ಗಣಪತಿ, ಬಲಮುರಿ ಗಣಪತಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಧಾರ್ಮಿಕ ಕೈಂಕರ್ಯಗಳು ನಡೆದವು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ವಿನಾಯಕ ದೇವಸ್ಥಾನದಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿತು. ದ್ವಿಭುಜ ಬಾಲಗಣಪನ ದರ್ಶನ ಪಡೆಯಲು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಇಡಗುಂಜಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರ ಆಗಮನ ಹೆಚ್ಚಾಗಿದ್ದು ದೇವರ ದರ್ಶನಕ್ಕಾಗಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ವಿನಾಯಕನಿಗೆ ವಿಶೇಷ ಪೂಜೆ ಹಾಗೂ ಫಲಾವಳಿ ಸೇವೆ ಸಲ್ಲಿಸಿದರು. ತಮ್ಮ ತೋಟಗಳಲ್ಲಿ ಬೆಳೆದ ಅಡಕೆ, ತೆಂಗಿನಕಾಯಿ, ವಿವಿಧ ತರಕಾರಿಗಳು ಸೇರಿದಂತೆ ಸಿಂಗಾರ ಸಾಮಗ್ರಿಗಳನ್ನು ಕಟ್ಟಿ ಫಲಾವಳಿ ಸಿದ್ದಪಡಿಸಿ ಗಣಪತಿಗೆ ಅರ್ಪಿಸಿದರು. ಇಡಗುಂಜಿಯ ವಿನಾಯಕ ವಿಗ್ರಹವು ದ್ವಿಭುಜ ಬಾಲಗಣಪನ ರೂಪದಲ್ಲಿದ್ದು ಎರಡೂ ದಂತಗಳನ್ನು ಹೊಂದಿರುವುದು ಕ್ಷೇತ್ರದ ಪ್ರಮುಖ ವಿಶೇಷತೆಯಾಗಿದೆ. ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಪರಿಸರ ಸ್ನೇಹಿಯನ್ನಾಗಿಸಲು ರಾಜ್ಯ ಸರ್ಕಾರ ವ್ಯಾಪಕ ವ್ಯವಸ್ಥೆ ಮಾಡಿದೆ. ಜಲಮೂಲಗಳಿಗೆ ಹಾನಿಯಾಗದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೃತಕ ನೀರಿನ ಹೊಂಡ, ಟ್ಯಾಂಕ್ ಸೇವೆಯನ್ನು ಕಲ್ಪಿಸಲಾಗಿದೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಗೆ ಅನುಮತಿ ನೀಡಲು 12 ಏಕಗವಾಕ್ಷಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮೂರ್ತಿಗಳ ವಿಸರ್ಜನೆಗೆ ಅನುಕೂಲವಾಗುವಂತೆ ಒಟ್ಟು 42 ಕೆರೆ ಅಂಗಳದಲ್ಲಿ ತಾತ್ಕಾಲಿಕ ಕಲ್ಯಾಣಿಗಳು ಹಾಗೂ ವಾರ್ಡ್ವಾರು 659 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಸಂಬಂಧಿಸಿದಂತೆ ಜನರಿಗೆ ಅಗತ್ಯ ಮಾರ್ಗದರ್ಶನ ನೀಡಲು ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲು ನೋಡಲ್ ಅಧಿಕಾರಿಗಳನ್ನು ಸಹ ನಿಯೋಜಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ. ಏಕಗವಾಕ್ಷಿ ಕೇಂದ್ರಗಳು ಹಾಗೂ ಸಂಬಂಧಿತ ವ್ಯವಸ್ಥೆಗಳ ಸಂಪೂರ್ಣ ಮಾಹಿತಿಯನ್ನು https://apps.bbmp.gov.in/ganesha2026 ನಲ್ಲಿ ಪಡೆಯಬಹುದಾಗಿದೆ. ವಿಜಯಪುರ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಾಗೂ ಮನೆಗಳಲ್ಲಿ ಪೂಜಿಸಲಾಗುವ ಗಣೇಶ ಮೂರ್ತಿಗಳ ವಿಸರ್ಜನೆ ಸುಗಮವಾಗಿ ಸುರಕ್ಷಿತವಾಗಿ ನಡೆಯುವಂತೆ ವಿಜಯಪುರ ಮಹಾನಗರ ಪಾಲಿಕೆಯು ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಪಾಲಿಕೆ ಸಾರ್ವಜನಿಕರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿ ನಗರದ ವಿವಿಧೆಡೆ ವಿಸರ್ಜನಾ ಹೊಂಡಗಳು, ಮೊಬೈಲ್ ಟ್ಯಾಂಕ್ಗಳು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ನಿಗದಿಪಡಿಸಿರುವ ವಿಸರ್ಜನಾ ಸ್ಥಳಗಳನ್ನೇ ಬಳಸುವಂತೆ ಮನವಿ ಮಾಡಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು, ಪ್ಲಾಸ್ಟಿಕ್ ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಜಲಮೂಲಗಳಿಗೆ ಹಾಕದಂತೆ ಪಾಲಿಕೆ ಸೂಚಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ 2570 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಗಣೇಶ ಮೂರ್ತಿ ವಿಸರ್ಜನೆ ವಿಚಾರದಲ್ಲಿ ಸಮಯ ಪಾಲನೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಮನವಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನ ಆಚರಿಸಲಾಗುತ್ತಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಪ್ರಧಾನ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ

0: ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಸ್ಥಿತರಿರುವರು. ಕೋಲಾರದ ಟಿ ಚನ್ನಯ್ಯ ರಂಗಮಂದಿರದಲ್ಲಿ ನಾಳೆ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ, ಕೇಂದ್ರದ ನಿಯಮಾನುಸಾರ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ಆಲಮಟ್ಟಿ ಕೃಷ್ಣಾ ಜಲಾಶಯದಿಂದ ವಾರಾಬಂದಿ ಪದ್ಧತಿ ಮೂಲಕ ಕಾಲುವೆ ಜಾಲಕ್ಕೆ ನೀರು ಬಿಡುಗಡೆ ಆರಂಭ. ಗೌರಿ ಗಣೇಶ ಮೂರ್ತಿ ವಿಸರ್ಜನೆಗೆ ನಿಗದಿತ ವ್ಯವಸ್ಥೆ ಬಳಸುವಂತೆ ಸರ್ಕಾರದ ಮನವಿ. ಹಾಗೂ ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ, ವಿವಿಧೆಡೆ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಬೆಂಗಳೂರು.
2: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
3: ಇದೆಯಪ್ಪ ಸಿಕೆವೈಸಿ ಐಡಿ.
2: ಸಿಕೆವೈಸಿನ ಏನದು?
3: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14 ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
2: ಆರ್ಬಿಐ ಹೇಳುತ್ತೆ
3: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
4: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಪಿ ರಂಜಿನಿ ಅವರು. ನಮಸ್ಕಾರ ಡಾಕ್ಟರ್ ರಂಜಿನಿ ಅವರೇ.
3: ನಮಸ್ತೆ ಸರ್.
2: ಈ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತಹ ಪ್ರಮುಖ ರೋಗಗಳು ಯಾವ್ಯಾವು ಅಂತೀರಿ?
3: ಮಳೆಗಾಲದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆಯುವ ರೋಗ ಇವೆರಡು ಸಾಮಾನ್ಯವಾಗಿ ಬಾಧಿಸುತ್ತೆ ಸರ್ ಕಾಫಿ ಗಿಡಗಳನ್ನ.
2: ಅಂದ್ರೆ ಈಗ ಕಪ್ಪು ಕೊಳೆ ರೋಗ ಅಂತ ತಾವ್ ಹೇಳಿದ್ರಿ, ಈ ಕಪ್ಪು ಕೊಳೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
3: ಈ ಕಪ್ಪು ಕೊಳೆ ರೋಗ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಸರ್. ಅದು ಕೊಳೆ ರೋಗ ನಾಕ್ಸಿಯಾ ಅಂತ ಹೇಳ್ತೀವಿ ಆ ರೋಗಾಣುನ. ಇದರ ಲಕ್ಷಣ ಹೇಗಂದ್ರೆ, ಇದು ಹೆಸರೇ ಸೂಚಿಸುವಂತೆ ರೋಗ ಪೀಡಿತ ಭಾಗಗಳು ಕಪ್ಪಾಗ್ತದೆ ಮತ್ತೆ ಕೊಳಿತಾ ಬರುತ್ತೆ. ಈ ರೋಗಾಣು ಸಾಮಾನ್ಯವಾಗಿ ಕಾಫಿ ಗಿಡ ಕಾಯಿಗಳು, ಎಲೆಗಳು ಮತ್ತು ಎಳೆಯ ಕೊಂಬೆಗಳನ್ನ ಬಾಧಿಸುತ್ತೆ. ಹಾಗೆ ಹತ್ತಿರದಿಂದ ಇದನ್ನ ನೋಡಿದಾಗ ದಾರದ ರೂಪದ ಶಿಲೀಂಧ್ರನ ನಾವು ನೋಡ್ಬೋದು. ಮತ್ತೆ ರೋಗ ಪೀಡಿತ ಎಲೆಗಳು ಕಾಂಡದಿಂದ ಬೇರ್ಪಡುತ್ತೆ. ಹಾಗೆ ಕಾಂಡದಿಂದ ಬೇರ್ಪಟ್ಟು ಶಿಲೀಂಧ್ರದ ದಾರದಿಂದ ನೇತಾಡೋದನ್ನ ಬಾಧಿತ ತೋಟಗಳಲ್ಲಿ ನೋಡ್ಬೋದು ಸರ್. ಹಾಗೆ ಮತ್ತೆ ಇದು ಬಾಧಿತ ಭಾಗಗಳು ಕಾಯಿಗಳಾಗ್ಲಿ ಎಲೆಗಳಾಗ್ಲಿ ಸ್ವಲ್ಪ ಸಮಯ ಆದ್ಮೇಲೆ ಉದುರು ಹೋಗಿ ಕೆಳಗಡೆ ಬೀಳುತ್ತೆ.
2: ಈ ಕಪ್ಪು

0: ರೋಗ ಬರೋದಕ್ಕೆ ಏನು ಅನುಕೂಲಕರವಾದ ಅಂಶಗಳು ಬೇಕಾಗುತ್ತೆ ಅಂತೀರಿ?
1: ಸಾಮಾನ್ಯವಾಗಿ ಕಪ್ಪು ಕೊಳೆ ರೋಗ ಅಥವಾ ಕಾಯಿ ತೊಟ್ಟು ಕೊಳೆ ರೋಗ ಬರೋದಕ್ಕೆ ಅನುಕೂಲವಾದ ವಾತಾವರಣ ಏನಂದ್ರೆ, ಮಳೆಗಾಲದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ. ಮಳೆ ಸುರಿಯೋದ್ರಿಂದ 90% to 100% ತೇವಾಂಶ ಜಾಸ್ತಿ ಆಗೋದ್ರಿಂದ ಈ ರೋಗ ಜಾಸ್ತಿ ಆಗುತ್ತೆ. ಹಾಗೆ ಈ ರೋಗ ಕಣಿವೆ ಪ್ರದೇಶದಲ್ಲಿ ಜಾಸ್ತಿ ನೋಡ್ಬೋದು, ಯಾಕೆಂದ್ರೆ ಸೂರ್ಯನ ಬೆಳಕು ಅಲ್ಲಿ ಕಡಿಮೆ ಬೀಳೋದ್ರಿಂದ ಇಂತಹ ಪ್ರದೇಶದಲ್ಲಿ ಸಹ ನೋಡ್ಬೋದು. ಹಾಗೆ ಹೆಚ್ಚಿನ ಪ್ರಮಾಣದ ನೆರಳು, ಕೆಲವರು ಕಸಿ ಮಾಡದೇ ಇರೋದ್ರಿಂದ ಅಲ್ಲಿ ನೆರಳು ಜಾಸ್ತಿ ಇದ್ದಾಗ ಅಲ್ಲೂ ಕೂಡ ಈ ರೋಗನ ಜಾಸ್ತಿ ನೋಡ್ಬೋದು. ಹಾಗೆ ದಟ್ಟವಾಗಿ ಬೆಳೆದಿರುವ ಕಾಫಿ ಗಿಡಗಳು ಇದ್ದಾಗ ಈ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್.
0: ಇನ್ನ ಬುಡದಲ್ಲಿ ಹೆಚ್ಚು ತೇವಾಂಶ ಇರೋದು ಏನಾದ್ರೂ ಕಾರಣ ಆಗುತ್ತಾ?
1: ಹೌದು ಸರ್, ಹೌದು, ಅದರಿಂದನೇ ತೇವಾಂಶ ಜಾಸ್ತಿ ಆಗತ್ತಲ್ಲ. ಈಗ ಮಳೆ ಸುರಿಯೋದ್ರಿಂದ ಮಣ್ಣಿನ ತೇವಾಂಶನೂ ಕೂಡ ಜಾಸ್ತಿ ಆಗಿರುತ್ತೆ, ಅದರಿಂದನು ಸಹ ಈ ರೋಗಕ್ಕೆ ಅನುಕೂಲಕರ ವಾತಾವರಣ ಒದಗಿಸ್ಕೊಡುತ್ತೆ ಸರ್. ಅದು
0: ಸರಿಯಾಗಿ ಗಿಡಕಸಿ ಮಾಡಲಿಲ್ಲ ಅಂದ್ರೆ ಗಿಡದಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗುತ್ತೆ.
1: ಹೌದು ಹೌದು,
0: ಮರಕಸಿ ಮಾಡಲಿಲ್ಲ ಅಂದ್ರೆ ತೋಟದಲ್ಲೂ ಕೂಡ ತೇವಾಂಶ ಜಾಸ್ತಿ ಅನ್ಸುತ್ತೆ.
1: ಹೌದು,
0: ವಾತಾವರಣದಲ್ಲಿ ಗಾಳಿನಲ್ಲಿ ತೇವಾಂಶ ಹೆಚ್ಚು ಅನ್ಸುತ್ತೆ, ಅದು ಕೂಡ ಈ ಕಪ್ಪು ಕೊಳೆ ರೋಗಕ್ಕೆ ಕಾರಣ ಆಗ್ಬೋದಲ್ವಾ?
1: ಹೌದು ಸರ್, ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಇವೆರಡಕ್ಕೂ ಅನುಕೂಲವಾದ ವಾತಾವರಣ ನಾನು ನಿಮ್ಗೀಗ ತಿಳಿಸ್ಕೊಟ್ಟೆ ಸರ್.
0: ಇನ್ನು ಈ ತೊಟ್ಟು ಕೊಳೆಯು ರೋಗ ಅಂತ ತಾವು ಹೇಳಿದ್ರಿ, ಅದು ಬಹಳ ಪ್ರಮುಖವಾದಂತ ರೋಗ ಅಂತ, ಇದು ಯಾವ ರೀತಿ ಭಿನ್ನವಾಗಿರುತ್ತೆ ಈ ಕಪ್ಪು ಕೊಳೆ ರೋಗಕ್ಕೆ ಹೋಲಿಸಿದ್ರೆ?
1: ಈ ರೋಗ ಏನಂದ್ರೆ ಎಳೆಯ ಕಾಯಿಗಳು ಹಾಗೂ ಎಲೆಗಳ ತೊಟ್ಟಿನ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್. ಇದು ಕೂಡ ಒಂದು ಶಿಲೀಂಧ್ರದಿಂದಲೇ ಬರುತ್ತೆ, ಅದನ್ನ ಕೊಲೆಟೋಟ್ರೈಕಮ್ ಗ್ಲೋಯೋಸ್ಪೋರೇಟ್ಸ್ ಅಂತ ಹೇಳ್ತೀವಿ. ಹಾಗೆ ಇದ್ರಲ್ಲಿ ಕಾಯಿಗಳ ತೊಟ್ಟು ಹಾಗೂ ಎಲೆಗಳ ತೊಟ್ಟು ಎರಡು ಸಹ ಕೊಳತು ಬೀಳ್ತವೆ. ಹಾಗೆ ಎಳೆಯ ಕಾಯಿಗಳದ್ದು ತೊಟ್ಟು ಕೊಳತು ಆ ಕಾಯಿಗಳು ಉದುರು ಹೋಗುತ್ತೆ, ಮತ್ತೆ ಬಾಧಿತ ಎಲೆಗಳು ಸಹ ಉದುರು ಹೋಗುತ್ತೆ. ಆಮೇಲೆ ಈ ಕಾಯಿ ಉದುರೋಗಿರುತ್ತಲ್ಲ ಅಲ್ಲಿ ಗೆಣ್ಣಿರುತ್ತಲ್ಲ, ಆ ಗೆಣ್ಣು ನೋಡಲ್ ರೀಜನ್ ಅಲ್ಲಿ ಆ ತೊಟ್ಟುಗಳನ್ನ ನೀವು ಹಾಗೆ ನೋಡ್ಬೋದು. ಕಾಯಿಗಳು ಉದುರೋಗಿರುತ್ತೆ ಬಟ್ ಆ ತೊಟ್ಟುಗಳು ಮಾತ್ರ ಅಲ್ಲೇ ಇರುತ್ತೆ. ಅದೊಂದು ಮುಖ್ಯವಾದ ಡಿಫ್ರೆನ್ಸ್ ಅಂತ ಹೇಳ್ಬೋದು ನಾನು. ಕೊಳೆ ರೋಗ ಎಲೆಗಳಿಗೂ ಬರುತ್ತೆ, ಕಾಯಿಗಳಿಗೂ ಬರುತ್ತೆ, ಎಳೆಯ ರೊಂಬೆಗಳಿಗೂ ಬರುತ್ತೆ, ರೆಕ್ಕೆಗಳಿಗೂ ಬರುತ್ತೆ, ಬಟ್ ಕಾಯಿ ತೊಟ್ಟು ಮಾತ್ರ ಉದುರುತ್ತೆ. ಕಾಯಿ ಕೊಳತು ಹೋಗಲ್ಲ, ಕಾಯಿ ತೊಟ್ಟು ಮಾತ್ರ ಕೊಳತು ಕಾಯಿ ಉದುರು ಹೋಗುತ್ತೆ. ಕಾಯಿ ಹಾಗೆ ಹಸಿರು ಬಣ್ಣನೇ ಇರುತ್ತೆ, ಅದು ಉದುರು ಹೋಗುತ್ತೆ. ಮಳೆಗಾಲದಲ್ಲಿ ಎರಡೂ ಸಹ ಒಟ್ಟಿಗೆ ಬರ್ತವೆ ಸರ್, ರೋಬಸ್ಟಾ ಮತ್ತೆ ಅರೇಬಿಕಾ ಕಾಫಿಗೂ ಎರಡಕ್ಕೂ ಸಹ ಬರ್ತದೆ, ಎರಡೂ ಪ್ರಭೇದಗಳಲ್ಲೂ ಕೂಡ ಇದು ಕಾಣಿಸುತ್ತೆ.
0: ಅಂದ್ರೆ ಮುಖ್ಯವಾಗಿ ಈ ಶಿಲೀಂಧ್ರ ಎಲ್ಲಿರುತ್ತೆ ಅಂತೀರಿ, ಮಳೆಗಾಲ ಪ್ರಾರಂಭ ಆದ್ಮೇಲೆ ಇದು ಬರುತ್ತೆ ರೋಗ ಅಂತ ಹೇಳಿದ್ರಿ, ಎಲ್ಲಿ ಈ ಶಿಲೀಂಧ್ರ ಆಶ್ರಯ ಪಡೆದಿರುತ್ತೆ ಮೊದಲು?
1: ಶಿಲೀಂಧ್ರ ಸಾಮಾನ್ಯವಾಗಿ ತೋಟಗಳೆಲ್ಲ ಇರುತ್ತೆ ಸರ್, ಮಣ್ಣಿನಲ್ಲಿ ಇರುತ್ತೆ. ಹಾಗೆ ರೋಗ ಬಂದಿರೋತಂತ ಎಲೆಗಳನ್ನ ನಾವು ಅಲ್ಲೇ ಬಿಟ್ಟಾಗ ಅದ್ರ ಡೆಬ್ರಿಸ್ ಅಂತ ಹೇಳ್ತೀವಿ, ಎಲೆಗಳ ಒಳಗುಳಿಕೆಗಳು ಅಲ್ಲೂ ಸಹ ಇರ್ತದೆ, ಹಾಗೆ ಸ್ಪ್ರೆಡ್ ಆಗ್ತದೆ. ಅದು ರೆಸ್ಟಿಂಗ್ ಪಿರಿಯಡ್ ಅಲ್ಲಿ ಇರುತ್ತೆ, ಅದಕ್ಕೆ ಅನುಕೂಲಕರ ವಾತಾವರಣಗಳನ್ನ ನಾನು ಹೇಳಿದೆ ಈಗ, ಅದು ರೆಸ್ಟಿಂಗ್ ಸ್ಟೇಜ್ಗೆ ಹೋಗುತ್ತೆ. ರೆಸ್ಟಿಂಗ್ ಸ್ಟೇಜ್ಗೆ ಹೋಗಿ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಅದು ಆಕ್ಟಿವ್ ಆಗಿ ಮತ್ತೆ ಕಾಫಿ ಗಿಡಗಳಿಗೆ ರೋಗ ತರುತ್ತದೆ ಸರ್.
0: ಅಂದ್ರೆ ಇಳುವರಿ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತಾರೆ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಬಂದ್ರೆ?
1: ಸಾಮಾನ್ಯವಾಗಿ 1 ಎಕರೆಗೆ 30% ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಹಾಗೆ ಒಂದು ಬುಷ್ ನ ನಾವು ತಗೊಂಡಾಗ, ಒಂದು ಕಾಫಿ ಗಿಡನ ತಗೊಂಡಾಗ 70% ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಈ ರೋಗ ಬರೋದ್ರ
0: ಮಟ್ಟಿಗೆ ಮುಕ್ಕಾಲ್ ಭಾಗ ಇಳುವರಿ ಕಡಿಮೆ ಆಗೋಗುತ್ತೆ,
1: ಅಂದ್ರೆ ಗಿಡ ತಕೊಂಡಾಗ 20-30% ಅಂತ ನಾವು ಹೇಳ್ಬೋದು.
0: ಮೂರನೇ ಒಂದು ಭಾಗ ಕಡಿಮೆ ಆಗುತ್ತೆ ದೊಡ್ಡ ಪ್ರದೇಶದಲ್ಲಿ ತಗೊಂಡಾಗ, ಶೇಕಡ 30% ಕಡಿಮೆ ಆಗಬಹುದು. ಅಷ್ಟರ ಮಟ್ಟಿಗೆ ಇದು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಹೇಳ್ಬೋದು. ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬಹುದಾ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ವಿರುದ್ಧ?
1: ಖಂಡಿತ ಸರ್, ಖಂಡಿತ. ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಕ್ಕೆ ರೈತರಿಗೆ ನಾವು ಸೂಚಿಸ್ತೀವಿ. ಏನಂದ್ರೆ ಮಳೆಗಾಲದ ಮುಂಚೆ ಹೆಚ್ಚಿನ ನೆರಳನ್ನ ಕಡಿಮೆ ಮಾಡಲು ಮರಗಸಿಯನ್ನ ಮಾಡಬೇಕಾಗತ್ತೆ. ಹಾಗೆ ಕಾಫಿ ಗಿಡಗಳ ಸುತ್ತಲೂ ನೀರ್ ನಿಲ್ಲೋದನ್ನ ಕಡಿಮೆ ಮಾಡ್ಲಿಕ್ಕೆ ಬಸಿ ಕಾಲುವೆಗಳನ್ನ ಮತ್ತೆ ತೊಟ್ಟಲು ಗುಂಡಿಗಳನ್ನ ನವೀಕರಿಸ್ಕೋಬೇಕಾಗತ್ತೆ. ಹಾಗೆ ಮತ್ತೆ ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡಗಳ ಕೆಳಗೆ ಸಾಮಾನ್ಯ ತುಂಬಾ ದರ್ಗ ಬಿದ್ದಿರೋದನ್ನ ನಾವು ನೋಡ್ತೀವಿ ಕಾಫಿ ತೋಟಗಳಲ್ಲಿ. ಆ ದರ್ಗಗಳನ್ನೆಲ್ಲ 4 ಗಿಡಗಳ ಮಧ್ಯೆ ರಾಶಿ ಮಾಡೋದ್ರಿಂದ ಬೇರುಗಳ ಉಸಿರಾಟ ಚೆನ್ನಾಗಿ ಆಗ್ತದೆ. ಹಾಗೆ ಮಳೆಗಾಲದ ಮುಂಚೆ ಗಿಡಗಳ ನೆತ್ತಿ ಬಿಡಿಸುವುದು, ಚಿಗುರು ತೆಗೆಯೋದು, ಒಣಗಿದ ರೆಕ್ಕೆನ ತೆಗೆಯೋದು, ಹಾಗೆ ಬೇಡವಾದ ಕಂಬ ಚಿಗುರುಗಳನ್ನ ತೆಗೆದು ಕಾಫಿ ಗಿಡಗಳ ಮೇಲೆ ಉದುರಿದ ಸಾಮಾನ್ಯವಾಗಿ ನೆರಳಿನ ಮರಗಳದ್ದು ಎಲೆಗಳು ಕಾಫಿ ಗಿಡಗಳ ಮೇಲೆ ಬಿದ್ದಿರತ್ತೆ, ಅದನ್ನ ತೆಗಿಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಗಾಳಿ ಆಡತ್ತೆ, ಹಾಗೆ

0: ಗಾಳಿ ಆಡೋದ್ರಿಂದ ಈ ರೋಗಾಣುವಿನ ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ.
1: ಈಗ ಶಾಶ್ವತ ನೆರಳಿನ ಮರಗಳ ನೆರಳನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಅಂದ್ರೆ ಈ ಗಿಡಗಳಿಂದ ಎಷ್ಟು ಎತ್ತರದವರೆಗೆ ನೆರಳು ಇರಬಾರದು ಅಂತೀರಿ?
0: ಗಿಡದಿಂದ ಒಂದು 10 ಅಡಿ ತನಕ ನೆರಳು ಇಲ್ದಿದ್ರೆ ಬಹಳ ಒಳ್ಳೇದು ಸರ್.
1: ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಗಾಳಿ ಆಡೋದಕ್ಕೆ ಅವಕಾಶ ಇರಬೇಕು.
0: ಹೌದೌದು.
1: ನೆರಳು ಗಿಡಕ್ಕೆ ಸ್ವಲ್ಪ ಹತ್ರವಾಗಿ ಇದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ.
0: ಹೌದು
1: ಅಂದ್ರೆ ಈ ಮರಗಳ ರೆಂಬೆ ಕೊಂಬೆಗಳಿದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ.
0: ಹೌದೌದು.
1: ಅದು ಒಂದು ಅಂಶವನ್ನ ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು.
0: ಸರ್, ಮಳೆಗಾಲದ ಮುಂಚೆ ಇದೆಲ್ಲ ಮಾಡಾದ್ಮೇಲೆ 1% ಆಲ್ಕಲೈನ್ ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಈ ಹಿಂದಿನ ವರ್ಷ ಬಂದಿರೋ ಗಿಡಗಳನ್ನ ಗಮನದಲ್ಲಿ ಇಟ್ಟುಕೊಂಡು 1% ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ಬೇಕಾಗತ್ತೆ. ಇದು ಹೇಗಂದ್ರೆ ಎಲೆಗಳ ಎರಡೂ ಭಾಗಕ್ಕೆ, ಮೇಲ್ಮೈ ಕೆಳಮಿ ಎರಡೂ ಭಾಗದಲ್ಲೂ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಕಾಯಿಗಳಿಗೂ ಸಹ ಮಾಡ್ಕೊಂಡ್ರೆ ಬೋರ್ಡೋ ದ್ರಾವಣನ ಈ ರೋಗನ ನಾವು ತುಂಬಾ ತಡೆಗಟ್ಟಬಹುದು ಮಳೆಗಾಲದ ಮುಂಚೆ.
1: ಅಂದ್ರೆ ಎಲೆಗಳು ಕಾಯಿಗಳು ಎಲ್ಲಾದ್ರೂ ಚೆನ್ನಾಗಿ ನೆನೆಯ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು.
0: ಸಿಂಪರಣೆ ಮಾಡ್ಬೇಕು
1: ಅಂದ್ರೆ ಕ್ಷಾರೀಯ pH ಇರಬೇಕು ಅಂತೀರಿ ಬೋರ್ಡೋ ದ್ರಾವಣ?
0: ಹೌದು ಹೌದು.
1: ಆ ರೀತಿಯಾಗಿ ನಾವು ರಸಸಾರ ಅಥವಾ pH ಅನ್ನು ಹೊಂದಿಸಬೇಕಾಗತ್ತೆ.
0: ಹೌದು.
1: ನಾವು ಸುಣ್ಣದ ದ್ರಾವಣವನ್ನು ಬಳಸಿಕೊಂಡು ಆಮ್ಲೀಯತೆಯನ್ನ ಕಡಿಮೆ ಮಾಡಬೇಕಾಗತ್ತೆ. ಆಮ್ಲೀಯತೆ ಕಡಿಮೆ ಮಾಡಿ ಸ್ವಲ್ಪ ಕ್ಷಾರೀಯ pH ಕಡೆ ಇರಬೇಕಾಗತ್ತೆ. ಅದು
0: ಹೌದು
1: ಪರಿಣಾಮಕಾರಿ ಕೆಲಸ ಚೆನ್ನಾಗುತ್ತೆ ಅಂತೀರಾ?
0: ಹೌದು ಸರ್. ಅದರಲ್ಲಿ ಬೋರ್ಡೋ ದ್ರಾವಣದಲ್ಲಿ ಕಾಪರ್ನ ಅಂಶ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಾಗತ್ತೆ. ಹಾಗೇನೆ ಅದು ಕ್ಷೀಣಿಸ್ತಾ ಬರೋದು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ನ್ಯೂಟ್ರಲ್ pH ಅಲ್ಲಿ ನಾವು 60 days ವ್ಯಾಲಿಡಿಟಿ ಅಂತ ಹೇಳ್ತೀವಿ, ಬಟ್ ಇದರಲ್ಲಿ ಆಲ್ಕಲೈನ್ pH 90 days ತನಕ ಅದು ಎಫೆಕ್ಟಿವ್ ಇರುತ್ತೆ ಅಂತ ಹೇಳ್ಬೋದು ಸರ್.
1: ಅಂದ್ರೆ ಒಂದು ಸರಿ ಸಿಂಪರಣೆ ಮಾಡಿದ್ರೆ ಅಲ್ಲಿವರೆಗೂ ಪರಿಣಾಮ ಇರುತ್ತೆ. ಆದ್ರೆ ಅದು ಕ್ಷಾರೀಯವಾಗಿರ್ಬೇಕು.
0: ಕ್ಷಾರೀಯವಾಗಿರ್ಬೇಕು.
1: ಕ್ಷಾರೀಯವಾಗಿರೋದು ಬಹಳ ಮುಖ್ಯ.
0: 45-90 days ತನಕ ಅದು ಎಫೆಕ್ಟಿವ್ ಆಗಿರುತ್ತೆ.
1: ಈ ರೋಗ ಬರೋದನ್ನ ತಡೆಗಟ್ಟೋದಕ್ಕೆ ಅದು ಯಶಸ್ವಿ ಆಗುತ್ತೆ.
0: ಯಶಸ್ವಿ ಆಗುತ್ತೆ.
1: ತಾವು ಹೇಳಿದ್ದು ಮುಂಜಾಗ್ರತಾ ಕ್ರಮಗಳು ರೋಗ ಬರೋದಕ್ಕಿಂತ ಮುಂಚೆ ನಮ್ಮ ಕಾಫಿ ಬೆಳೆಗಾರರು ಕೈಗೊಳ್ಬೇಕಾದಂತ ಮುಂಜಾಗ್ರತಾ ಕ್ರಮಗಳು. ಇನ್ನ ಒಂದ್ಸರಿ ರೋಗ ಬಂದ ಮೇಲೆ ಏನೇನು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತೀರಿ?
0: ಬಂದ್ಮೇಲೆ ಸರ್, ಇದನ್ನೆಲ್ಲ ಮಾಡಿದ್ಮೇಲೆ ಈ ಮರಗಸಿ ಮತ್ತೆ ಗಿಡದ ಬುಷ್ ಮ್ಯಾನೇಜ್ಮೆಂಟ್, ಈ ನೆತ್ತಿ ಬಿಡಿಸೋದು ಅಥವಾ ಚಿಗುರು ತೆಗಿಯೋದನ್ನೆಲ್ಲ ಮಾಡಾದ್ಮೇಲೂ ಕೂಡ ಬಂದ್ರೆ ಈ ರೋಗ ಪೀಡಿತ ಎಲೆಗಳು ಮತ್ತೆ ಹಣ್ಣುಗಳನ್ನ ಸಂಗ್ರಹಿಸಿ ಮಣ್ಣಿನಲ್ಲಿ ಹೂತಾಕ್ಬೇಕು. ಯಾಕೆಂದ್ರೆ ರೋಗ ಅನ್ನೋದು ಪಾಪ್ಯುಲೇಷನ್, ಅದರದ್ದು ಸಂಖ್ಯೆ ಜಾಸ್ತಿ ಆಗೋದನ್ನ ನಾವು ಫಸ್ಟ್ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಒಂದು ಕೂಡ ಸಹಾಯ ಆಗುತ್ತೆ, ಯಾಕೆಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಈ ರೋಗಾಣುವಿನ ಪ್ರಮಾಣ ಕಡಿಮೆ ಆಗ್ತದೆ, ಹಾಗೆ ಹರಡುವಿಕೆನೂ ಕೂಡ ಕಡಿಮೆ ಆಗ್ತದೆ. ಹಾಗೆ ಮಳೆ ಬಿಡುವು ನೀಡಿದಾಗ ರೋಗದ ಹರಡುವಿಕೆನ ಮತ್ತು ಕಾಲಿಕ ಹಣ್ಣುಗಳ ಉದುರುವಿಕೆನ ಕಡಿಮೆ ಮಾಡಲು ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳ ತೆಗೆದ್ಮೇಲೆ ಶಿಲೀಂದ್ರನಾಶಕ, ಇದು ಶರೀರವ್ಯಾಪಿ ಶಿಲೀಂದ್ರನಾಶಕವಾದ ಟುಬಕುನೋಝೋಲ್ನ ಅಥವಾ ಬುನೋಸ್ ಅಂತ ಹೇಳ್ತೀವಿ ಇದನ್ನ, ಟುಬಕುನೋಝೋಲ್, ಅದನ್ನ 200 ml ಒಂದು ಬ್ಯಾರಲ್ಗೆ, ಮತ್ತೆ 50 ml ಪ್ಲಾನೋಫಿಕ್ಸ್, ಮತ್ತೆ ಹಾಗೇನೆ ಅದ್ರ ಜೊತೆ 100 ml ಅಂಟನ್ನ ಸೇರಿಸಿ ಈ ಮಿಶ್ರಣನ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಇದನ್ನ ಎಲ್ಲ ಬೆಳೆಯುತ್ತಿರೋ ಕಾಯಿಗಳು ಮತ್ತೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಮತ್ತೆ ಎಳೆ ಕೊಂಬೆಗಳು ಇದಕ್ಕೆಲ್ಲಾನು ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು ಸರ್.
1: ಡಾಕ್ಟರ್ ರಂಜಿನಿ ಅವರೇ, ಮಳೆ ಇರೋ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಪೋಷಕಾಂಶಗಳನ್ನೇನಾದ್ರೂ ಕೊಡ್ಬೇಕಾಗತ್ತ?
0: ಹೌದು ಸರ್. ಮಳೆಗಾಲ ವಿರಾಮ ಕೊಟ್ಟಾಗ ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟ್ ಮತ್ತೆ 25 kg MOP ಹಾಕೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಗಿಡಗಳಿಗೆ ಸಾರಜನಕವನ್ನ ಒದಗಿಸುತ್ತೆ, ಹಾಗೆ ಎಲೆ ಮತ್ತೆ ಹಣ್ಣುಗಳ ಉದುರೋದನ್ನ ಕಡಿಮೆ ಮಾಡುತ್ತೆ, ಮತ್ತೆ ಹಾಗೆ ಇದು ಸಸ್ಯಗಳ ಬೆಳವಣಿಗೆಗೂ ಕೂಡ ಪ್ರಯೋಜನಕಾರಿಯಾಗುತ್ತೆ ಸರ್. ಇದು ಮಳೆ ವಿರಾಮ ಕೊಟ್ಟಾಗ ಈ ಪೋಷಕಾಂಶಗಳನ್ನ ನಾವು ಒದಗಿಸ್ಬೇಕಾಗುತ್ತೆ.
1: ಯಾಕೆಂದ್ರೆ ಮಳೆ ಬರ್ತಾ ಇದ್ದ ನಾವು ಕೊಟ್ರೆ ಮತ್ತೆ ಕೊಚ್ಚೋಗುತ್ತೆ ಅದು.
0: ಹೌದೌದು.
1: ಏನು ಪ್ರಯೋಜನ ಆಗಲ್ಲ. ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೂಡ ಮಳೆ ಬಿಡು ಕೊಟ್ಟಾಗಲೇ ಮಾಡಬೇಕಾಗತ್ತಲ್ವಾ?
0: ಹೌದು ಸರ್.
1: ಮತ್ತೆ ಪೋಷಕಾಂಶಗಳ ಪೂರೈಕೆಯನ್ನು ಕೂಡ ಅದೇ ಸಂದರ್ಭದಲ್ಲೇ ಮಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣಾ ಕ್ರಮಗಳು.
0: ಹೌದು.
1: ಇನ್ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ ಕಾಫಿ ಬೆಳೆಗೆ?
0: ಕಪ್ಪು ಕೊಳೆ ರೋಗ ಹಾಗೂ ಕಾಯಿ ತೊಟ್ಟು ಕೊಳೆ ರೋಗ ಎರಡು ಪ್ರಮುಖ ರೋಗ. ಆದ್ರೆ ಇನ್ನೊಂದು ರೋಗ ಕೂಡ ಕಾಫಿ ತೋಟಗಳಲ್ಲಿ ನೋಡಬಹುದು ಸರ್. ಅದು ಏನ್ ಹೇಳ್ತೀವಿ, ಮೈರೋಥಿಷಿಯಂ ಎಲೆ ಚುಕ್ಕೆ ಹಾಗೂ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ ಸರ್. ಇದೇನಂದ್ರೆ ಇದು ಜಾಸ್ತಿ ಮೊದಲು ಇರ್ಲಿಲ್ಲ ಕಾಫಿ ತೋಟಗಳಲ್ಲಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೋಗನ ನೋಡ್ತಾ ಇದ್ದೀವಿ.

0: ಅಂದ್ರೆ ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
1: ಇದು ಹೇಗೆ ಅಂದ್ರೆ, ಬಾಧಿತ ಕಾಫಿ ಗಿಡಗಳ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು, ಕಾನ್ಸೆಂಟ್ರಿಕ್ ರಿಂಗ್ಸ್ ಇರುವಂತ ಚುಕ್ಕೆಗಳನ್ನ ನೋಡಬಹುದು. ಈ ತರದ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಳ್ತವೆ, ಹಾಗೂ ಎಲೆ ಭಾಗ ಎಲ್ಲಾನು ಆವರಿಸ್ಕೊಂಡು ಎಲೆ ಕಪ್ಪಾಗಿ ಉದುರು ಹೋಗ್ಬಿಡತ್ತೆ. ಹಾಗೆ ಈ ಚುಕ್ಕೆಗಳ ಮೇಲೆ ಶಿಲೀಂಧ್ರದ ಬೀಜಾಣುಗಳು ಬೆಳೆಯೋದನ್ನ ಸಹ ನೋಡ್ಬೋದು. ಒಂಥರ ಕಪ್ಪು ಕಪ್ಪು ಪುಡಿಯಾಗಿ ವೃತ್ತಾಕಾರದ ಚುಕ್ಕೆಗಳ ಮೇಲೆ ಅದು ಬೆಳವಣಿಗೆನ ನೋಡ್ಬೋದು, ಆ ಬೀಜಾಣುಗಳ ಬೆಳವಣಿಗೆಯನ್ನು. ಹಾಗೆ ಕಾಯಲ್ಲೂ ಸಹ ಬರುತ್ತೆ, ಸೇಮ್ ಲಕ್ಷಣಗಳೇ ಇರುತ್ತೆ. ಕಾಯಿಗಳ ಮೇಲೂ ಸಹ ವೃತ್ತಾಕಾರದ ಚುಕ್ಕೆಗಳು ಸಣ್ಣದಾಗಿ ನೋಡ್ಬೋದು. ಹಾಗೆ ಅದರದ ಬೀಜಾಣುಗಳನ್ನ ಸಹ ನಾವು ಕಾಯಿಗಳ ಮೇಲೆ ಬರಿಗಣ್ಣಿನಿಂದ ಅದನ್ನ ನೋಡ್ಬೋದು ಸರ್. ಹಾಗೆ ಇಲ್ಲಿ ಬಾಧಿತ ಎಲೆಗಳು ಮತ್ತೆ ಕಾಯಿಗಳು ಎರಡು ಸಹ ಉದುರು ಹೋಗುತ್ತೆ.
0: ಅಂದ್ರೆ ಇದು ಕೂಡ ಮಳೆಗಾಲದಲ್ಲೇ ಬರುವಂತ ರೋಗ ಅಂತ ಅನ್ಬೋದು.
1: ಹೌದು, ಮಳೆಗಾಲದಲ್ಲೇ ಬರುವಂತ ರೋಗ. ಹಾಗೆ ಮತ್ತೆ ಇದು ಜಾಸ್ತಿ ನಾವು ನೋಡೋದು ತೋಟಗಳಲ್ಲಿ, ಹೊಸದಾಗಿ ನೆಟ್ಟ ಕಾಫಿ ಗಿಡಗಳಲ್ಲಿ, ಚಿಕ್ಕ ಗಿಡಗಳಲ್ಲಿ ಜಾಸ್ತಿ ನೋಡ್ಬೋದು ಇದನ್ನ.
0: ಅಂದ್ರೆ ಎಳೆ ಗಿಡಗಳಲ್ಲೇ ಹೆಚ್ಚಾಗಿ ಕಾಣಬಹುದು ಇದನ್ನ.
1: ಹೌದು, ಹೊಸ ತೋಟಗಳಲ್ಲಿ ಜಾಸ್ತಿ ನೋಡ್ಬೋದು.
0: ಅಂದ್ರೆ ಅರೇಬಿಕಾ ಮತ್ತೆ ರೋಬಸ್ಟಾ ಎರಡರಲ್ಲೂ ಕಂಡು ಬರುತ್ತೆ?
1: ಎರಡರಲ್ಲೂ ಬರುತ್ತೆ, ಆದ್ರೆ ಅರೇಬಿಕಾದಲ್ಲಿ ಇದರದ ತೀವ್ರತೆ ಜಾಸ್ತಿ ಇರುತ್ತೆ ಸರ್, ಕಂಪೇರ್ ಟು ರೋಬಸ್ಟಾ.
0: ಅಂದ್ರೆ ರೋಗ ನಿರೋಧಕ ಶಕ್ತಿ ಅಷ್ಟರ ಮಟ್ಟಿಗೆ ಇಲ್ಲ ಅಂತೀರಿ?
1: ಹೌದು.
0: ಇನ್ನ ಮುಂಜಾಗ್ರತೆ ಏನಾದ್ರೂ ವಹಿಸಬಹುದಾ ಇದಕ್ಕೆ, ಮೈರೋಥೇಷಿಯಂ ಎಲೆ ಚುಕ್ಕೆ ರೋಗಕ್ಕೆ?
1: ಹೌದು ಸರ್, ಈ ಮೈರೋಥೇಷಿಯಂ ಅನ್ನೋ ರೋಗಾಣು ಕಳೆಗಳಿಗೂ ಸಹ ಬಾಧಿಸುತ್ತೆ. ಕಳೆಗಳಲ್ಲೂ ಸಹ ಸೇಮ್ ಲಕ್ಷಣಗಳನ್ನ ನಾವು ನೋಡ್ಬೋದು. ಹಾಗಾಗಿ ಈ ಕಾಫಿ ತೋಟಗಳಲ್ಲಿ ಕಳೆಗಳನ್ನ ಇರದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸರ್. ಹಾಗೆ ಈ ಮಳೆಗಾಲದ ಸಮಯದಲ್ಲಿ ಕಳೆ ತೆಗೆಯಕ್ಕೆ ಬ್ರಷ್ ಕಟರ್ನ ಉಪಯೋಗಿಸಬಾರ್ದು, ಉಪಯೋಗಿಸಕ್ಕೆ ನಾವು ಹೇಳಲ್ಲ. ಯಾಕೆಂದ್ರೆ ಈ ರೋಗಾಣು ಆ ಕಳೆ ಗಿಡಗಳಲ್ಲಿ ಇರೋದ್ರಿಂದ ಆ ಬ್ರಷ್ ಕಟರ್ ಉಪಯೋಗಿಸಿದ್ರೆ ಈ ರೋಗಾಣು ಹರಡುವಿಕೆ ತುಂಬಾ ಜಾಸ್ತಿ ಆಗತ್ತೆ, ಹಾಗೂ ತುಂಬಾ ದೂರದವರೆಗೂ ಸಹ ಇದು ತಲುಪತ್ತೆ.
0: ಅಂದ್ರೆ ಅದು ಚೂರುಗಳು ಸಿಡಿದು ಎಲ್ಲ ಹಬ್ಬೋದು.
1: ಹೌದು ಸರ್, ಅದರ ಬೀಜಾಣುಗಳು ತುಂಬಾ ದೂರಕ್ಕೆ ಸಿಡಿದು ಗಾಳಿಯಲ್ಲಿ ಸಹ ಹೋಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ಆದಷ್ಟು ಡಬ್ಬೆ ಯೂಸ್ ಮಾಡಿಕೊಂಡು ವೀಡಿಂಗ್ ಮಾಡೋದ್ರಿಂದ, ಕಳೆ ತೆಗೆಯೋದ್ರಿಂದ ಉಪಯೋಗ ಆಗತ್ತೆ. ಹಾಗೆ ಆದಷ್ಟು ನಾವು ಬ್ರಷ್ ಕಟರ್ನ ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು.
0: ಡಬ್ಬೆ ಕಳೆ ಅಂತಾರಲ್ಲ, ಅದು ಮಾಡಬೇಕಾಗತ್ತೆ.
1: ಹಾ, ಡಬ್ಬೆ ಕಳೆನ ಮಾಡಬೇಕಾಗತ್ತೆ.
0: ಅಂದ್ರೆ ಕತ್ತಿಗಳನ್ನ ಬಳಸಿ ಕೊಚ್ಚಬೇಕಾಗತ್ತೆ. ಅದೇ ಒಂದು ಮುಖ್ಯವಾದ ಕ್ರಮ ಅಂತ ಅನ್ಬಹುದು. ಇನ್ನ ನಾವು ಸಿಂಪರಣೆಯನ್ನು ಕೂಡ ಏನಾದ್ರೂ ಮಾಡಬಹುದಾ ಬರದಂಗ ತಡೆಯೋದಕ್ಕೆ?
1: ಹೇಳ್ತೇನೆ ಸರ್, ಇದು ರೋಗ ತೀವ್ರತೆ ಜಾಸ್ತಿ ಆದ್ರೆ ಶಿಲೀಂಧ್ರ ನಾಶಕ ಒಂದಿದೆ, ಪ್ರೋಪಿಕೊನಿಝೋಲ್ ಅಂತ ಹೇಳ್ತೀವಿ, ಟ್ರೇಡ್ ನೇಮ್ ಟಿಲ್ಟ್ ಅಂತ ಹೇಳ್ತೀವಿ. ಪ್ರೋಪಿಕೊನಿಝೋಲ್ 25 EC, ಇದನ್ನ 1 ml 1 L ಗೆ ಸೇರಿಸಿ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು ಸರ್.
0: ಮೈರೋಥೇಷಿಯಂ ಎಲೆ ಚುಕ್ಕೆ ರೋಗ.
1: ಹೌದು ಸರ್.
0: ಕಾಯಿಕೊಳೆ ರೋಗ ಅಂತಾನು ಕೂಡ ಕರೀತಾರೆ ಇದನ್ನ.
1: ಅಂದ್ರೆ ಇದು ಎಲೆಗೂ ಬರುತ್ತೆ, ಹಾಗೆ ಕಾಯಿಗಳಿಗೂ ಸಹ ಬರುತ್ತೆ. ಹಾಗೆ ಅಷ್ಟ ಇದನ್ನ ಮೈರೋಥೇಷಿಯಂ ಎಲೆ ಚುಕ್ಕೆ ಹಾಗೂ ಕಾಫಿ ಕಾಯಿಕೊಳೆ ರೋಗ ಅಂತ ಹೇಳ್ತೀವಿ ಸರ್.
0: ಅಂದ್ರೆ ಮೈರೋಥೇಷಿಯಂ ಶಿಲೀಂಧ್ರದಿಂದ ಬರುತ್ತೆ ಇದು.
1: ಹೌದು.
0: ಕಾಫಿ ಸಸಿಗಳನ್ನ ಮಾಡ್ಕೊಳ್ತೀವಲ್ಲ, ಅಲ್ಲಿ ನರ್ಸರಿನಲ್ಲಿ ಅಥವಾ ಸಸ್ಯಾಗಾರದಲ್ಲೂ ಏನಾದರೂ ರೋಗಗಳು ಕಂಡು ಬರ್ತಾವ ಮಳೆಗಾಲದಲ್ಲಿ?
1: ಹಾ ಸರ್, ಇಲ್ಲೂ ಸಹ ಅದೇ ರೋಗಾಣು ಮೈರೋಥೇಷಿಯಂ ಅನ್ನೋ ರೋಗಾಣು ಇಂದಲೇ ಕಾಂಡಕ್ಷಯ ಮತ್ತು ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಸರ್. ಈ ರೋಗ ಕಾಫಿ ನರ್ಸರಿಗಳಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ತೀವ್ರವಾಗಿ ನೋಡಬಹುದು.
0: ಅಂದ್ರೆ ಮಳೆಗಾಲದಲ್ಲೇನೆ ಹೆಚ್ಚಾಗಿ ಕಂಡು ಬರುತ್ತೆ ಇದು.
1: ಹೌದು, ಇದು ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ.
0: ಏನು ಲಕ್ಷಣಗಳು ಅಂತೀರಿ?
1: ಲಕ್ಷಣಗಳು ಹೇಗೆ ಅಂದ್ರೆ, ಇದು ಕಾಂಡದ ಮೇಲೆ ಕಂದು ಕಪ್ಪು ಬಣ್ಣದ ಮಚ್ಚೆಗಳು ಕಾಣ್ತವೆ. ಹಾಗೆ ರೋಗದ ತೀವ್ರತೆ ಹೆಚ್ಚಾದಾಗ ಒಂದೇ ಕಾಂಡದಲ್ಲಿ 2-3 ಮಚ್ಚೆಗಳನ್ನ ಸಹ ನೋಡ್ಬೋದು. ಹಾಗೆ ಕಾಂಡಕ್ಕೆ ರೋಗ ತಗುಲಿದ್ರೆ ಈ ಸಸ್ಯಗಳನ್ನ ನಾವು ಕಳೆದ್ಕೊಳ್ಬೇಕಾಗ್ತದೆ, ಅಂದ್ರೆ ಇದನ್ನ ನಿರ್ವಹಣೆ ಮಾಡಕ್ ಆಗಲ್ಲ, ನಾವು ಆ ಸಸ್ಯಗಳು ಸಿಗಲ್ಲ. ಹಾಗೆ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಮಚ್ಚೆಗಳು, ಸೇಮ್ ನಾವು ಫೀಲ್ಡ್ ಅಲ್ಲಿ ಹೇಗೆ ಹೇಳಿದ್ವ, ಹೊಸ ತೋಟಗಳಲ್ಲಿ ಹೇಗೆ ರೋಗದ ಲಕ್ಷಣಗಳನ್ನ ಹೇಳಿದ್ವ, ಹಾಗೆ ಇದರಲ್ಲೂ ಸಹ ವೃತ್ತಾಕಾರದ ಮಚ್ಚೆಗಳನ್ನ ಕಾಣ್ಬೋದು. ಹಾಗೆ ಮಚ್ಚೆಗಳ ಮೇಲೆ ರೋಗಾಣುವಿನ ಬೀಜಾಣುಗಳು ಸಹ ಪುಡಿ ಪುಡಿಯಾಗಿ ಬೆಳೆದಿರೋದನ್ನ ನೋಡ್ಬೋದು.
0: ಅಂದ್ರೆ ಈ ಕಾಫಿ ಸಸಿಗಳಲ್ಲಿ ಕಂಡುಬರುವಂತ ಈ ರೋಗಗಳನ್ನ ಹೇಗೆ ನಿರ್ವಹಣೆ ಮಾಡಬಹುದು?
1: ಮಳೆಗಾಲ ಪ್ರಾರಂಭವಾದಾಗ ನರ್ಸರಿಯ ಪಾತಿಯಲ್ಲಿರುವ ಕಾಫಿ ಗಿಡಗಳಿಗೆ ಮಳೆಯಿಂದ ರಕ್ಷಿಸಬೇಕಾಗತ್ತೆ. ಈ ಮಳೆಯಿಂದ ರಕ್ಷಿಸಲು ಪಾಲಿ ಹಾಳೆಯ ಮೇಲ್ಛಾವಣಿಯನ್ನು ನಿರ್ಮಿಸಬೇಕಾಗತ್ತೆ. ಅಂದ್ರೆ ಇದಕ್ಕೆ ರೈನ್ ಔಟ್ ಶೆಲ್ಟರ್ಸ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ನ ಉಪಯೋಗಿಸ್ಕೊಂಡು ಒಂದು ಮೇಲ್ಛಾವಣಿ ತರ ಮಾಡಿದ್ರೆ ಇದರಿಂದ ಒದ್ದೆ ಆಗೋದನ್ನ ತಡೆಗಟ್ಟಬಹುದು. ಹಾಗೆ ಇದು ರೋಗಾಣುವಿನ ಹರಡುವಿಕೆಯನ್ನು ಸಹ ತುಂಬಾನೇ ತಡೆಗಟ್ಟಬಹುದು. ಈ ಮೇಲ್ಛಾವಣಿಯನ್ನ

0: ಹೋದ್ರಿಂದ
1: ಹ್ಞೂ
0: 50%
1: ಹ್ಞೂ
0: ರೋಗನ ಹಾಗೇನೆ ಕಡಿಮೆ ಮಾಡ್ಬೋದು.
1: ಅಂದರೆ ಈ ಮೇಲ್ಛಾವಣಿಯನ್ನು ಬಳಸೋದು ಬಹಳ ಮುಖ್ಯ ಅಂತೀರಿ
0: ಬಹಳ ಮುಖ್ಯ ಆಗುತ್ತೆ
1: ಮಳೆಗಾಲದಲ್ಲಿ.
0: ಹಾಸಿಗಳಲ್ಲಿ, ಅದು
1: ಹ್ಞೂ
0: ನರ್ಸರಿಗಳಲ್ಲಿ ಈ ಮೇಲ್ಛಾವಣಿ ಬಳಸೋದ್ರಿಂದ ನಾವು ಈ ರೋಗಾಣುವನ್ನ
1: ಹ್ಞೂ
0: ತುಂಬಾನೇ
1: ಬರದಂತೆ ತಡಿಬೋದು ಅಂತೀರಿ.
0: ಬರದಂತೆ ತಡಿಬೋದು ಸರ್.
1: ಹಾಂ, ಒಂದು ಸರಿ ರೋಗ ಬಂದ ಮೇಲೆ ಏನಾದರೂ ನಿಯಂತ್ರಣ ಕ್ರಮ ಕೈಗೊಳ್ಬೇಕಾಗತ್ತಾ?
0: ಹೌದು ಸರ್, ಇಲ್ಲಿ ಕಾಂಡಕ್ಕೆ ತಗುಲಿದ್ರೆ ಅದನ್ನ ಪಾತಿಯಿಂದ ಕಿತ್ತು ಬಿಸಾಡ್ಬೇಕಾಗತ್ತೆ, ನರ್ಸರಿಯಿಂದ ಹೊರಗೆ ತಗೊಂಡು ಹೋಗಿ ಅದನ್ನ ನಾಶ ಮಾಡ್ಬೇಕಾಗತ್ತೆ. ಹಾಗೆ ಎಲೆಗಳು ತುಂಬಾ ಬಾಧೆ ಒಳಗಾಗಿದ್ರೆ, ತುಂಬಾ ಪ್ರಮಾಣದಲ್ಲಿ ಎಲೆ ಕೊಳೆತು ಹೋಗಿದ್ರೆ ಆ ಎಲೆಗಳನ್ನ ಸಹ ಕೀಳ್ಬೇಕಾಗತ್ತೆ. ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಆ ಎಲೆಗಳನ್ನ ಅಲ್ಲೇ ಉಳಿಸ್ಕೊಂಡು ಶಿಲೀಂಧ್ರ ನಾಶಕಗಳಾದ ಈ ಪ್ರೋಪಿಕೊನಜೋಲ್ 25 EC ಇದನ್ನ 1 ಲೀಟರ್ಗೆ 1 ml ಬಳಸಿ ಅದನ್ನ ಸಿಂಪರಣೆ ಮಾಡಬಹುದು. ಹಾಗೆ ಇದ್ರ ನಂತರ ಒಂದು 20 ದಿವಸ ಕಳೆದು ಇನ್ನೊಂದು ಶಿಲೀಂಧ್ರ ನಾಶಕ ಇದೆ, ಮ್ಯಾಂಕೋಜೆಬ್ ಅಂತ, ಅದನ್ನ 2 ಗ್ರಾಂ ಪ್ರತಿ ಲೀಟರ್ಗೆ ಬಳಸಿ ಸಿಂಪರಣೆ ಮಾಡಬೇಕು. ಹಾಗೆ ಇಲ್ಲಿ ಒಂದು ಗಮನ ಇಟ್ಕೊಳ್ಬೇಕಾಗತ್ತೆ ಸರ್, ನಾವು ಈ ಶಿಲೀಂಧ್ರ ನಾಶಕಗಳನ್ನ ಒಂದ್ಸತಿ ಪ್ರೋಪಿಕೊನಜೋಲ್ ಯೂಸ್ ಮಾಡಿದ್ರೆ ಇನ್ನೊಂದ್ಸತಿ ಮ್ಯಾಂಕೋಜೆಬ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ,
1: ಒಂದೇ
0: ಸ್ಪ್ರೇ
1: ಶಿಲೀಂಧ್ರ ನಾಶಕವನ್ನು
0: ಮಾಡ್ಬೇಕಾಗತ್ತೆ.
1: ಬಳಸಬಾರದು.
0: ಇಲ್ಲಿ ಏನಾಗುತ್ತೆ ಅಂದ್ರೆ ಟ್ರೋಪಿಕೊನಜೋಲ್ ನ ಶಿಲೀಂಧ್ರ ನಾಶಕವನ್ನ ನಿರಂತರವಾಗಿ ಬಳಸೋದ್ರಿಂದ ಇಲ್ಲಿ ಸಸ್ಯಗಳಿಗೆ ಟಾಕ್ಸಿಸಿಟಿ ಆಗುತ್ತೆ, ಅಂದ್ರೆ ಅದು ಕಪ್ಪಿಂಗ್ ಆಗ್ತಾ ಹೋಗುತ್ತೆ, ಅದರಿಂದ ಬೆಳವಣಿಗೆ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರೋಪಿಕೊನಜೋಲ್ ನ ನಿರಂತರವಾಗಿ ಬಳಸ್ತೇವೆ. ಇದ್ರ ಬದಲಿಗೆ ಮ್ಯಾಂಕೋಜೆಬ್ ಮತ್ತೆ ಪ್ರೋಪಿಕೊನಜೋಲ್ ಎರಡನ್ನೂ ಆಲ್ಟರ್ನೇಟ್ ಆಗಿ ಬಳಸೋದ್ರಿಂದ ನಾವು ಈ ರೋಗನ ಪರಿಣಾಮಕಾರಿಯಾಗಿ
1: ನಿರ್ವಹಣೆ ಮಾಡಬಹುದು.
0: ತಡೆಗಟ್ಟಬಹುದು.
1: ಅಂದ್ರೆ ಕಾಫಿ ಬೆಳೆನಲ್ಲಿ ಮಳೆಗಾಲದಲ್ಲಿ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಅಂದ್ರೆ ತಾವು ತಿಳಿಸಿದಾಗೆ ಮರಕಸಿ ಗಿಡಕಸಿ ಇದೆಲ್ಲ ಮಾಡ್ಕೋಬೇಕಾಗತ್ತೆ, ತೋಟದಲ್ಲಿ ಬಸಿಗಾಲುವೆ ವ್ಯವಸ್ಥೆ ಮಾಡ್ಕೋಬೇಕು, ಒಟ್ಟಿಗೆ ಗಿಡದ ಬುಡದಲ್ಲಿ ನೀರು ನಿಲ್ದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ ಅಂತೀರಿ.
0: ಹೌದು ಸರ್, ಇದೆಲ್ಲ ಮಾಡೋದ್ರಿಂದ ಮಳೆಗಾಲದಲ್ಲಿ ಬರುವಂತ ಪ್ರಮುಖವಾದ ರೋಗಗಳನ್ನ ನಾವು ಆದಷ್ಟು ತಡೆಗಟ್ಟಬಹುದು, ಹಾಗೆ ನಮ್ಮ ಇಳುವರಿಯನ್ನ ಸಹ ಹೆಚ್ಚಿಸ್ಕೊಳ್ಬಹುದು.
1: ಆತ್ಮೀಯ ರೈತ ಬಾಂಧವರೇ, ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಪಿ ರಂಜನಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9663750040. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663750040. ತುಂಬ ಸಂತೋಷ ಡಾಕ್ಟರ್ ರಂಜನಿಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್, ತಮಗೂ ಕೂಡ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
3: ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ ಶೇಕಡ 30-40% ಎಣ್ಣೆ, ಶೇಕಡ 2-3% ಟ್ರೈಟರ್ಪಿನಾಯ್ಡ್ ಮತ್ತು ಶೇಕಡ 0.2-0.6% ಅಜಾಡಿರಾಕ್ಟಿನ್ನು ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20ಕ್ಕೂ ಹೆಚ್ಚು ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200ಕ್ಕೂ ಹೆಚ್ಚು ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ಬೇವಿನ ಎಲೆಗಳಿಂದ ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬೋದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ, ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ, ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ನಾವು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಹಣ್ಣನ್ನು ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. 5

0: ಕಿಲೋಗ್ರಾಂನಷ್ಟು ಒಣಗಿಸಿದ ಈ ಬೇವಿನ ಬೀಜವನ್ನು ಎಣ್ಣೆ ಹೊರಗಡೆ ಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು ತೆಳುವಾದ ಬಿಳಿ ಬಟ್ಟೆನಲ್ಲಿ ಈ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟ್ರ್ ನೀರಿನಲ್ಲಿ 8 ರಿಂದ 10 ಗಂಟೆ ಕಾಲ, ಅಂದರೆ ಒಂದು ರಾತ್ರಿ ಇಡೀ ಕಾಲ ನೆನೆಯಿಟ್ಟು, ಆನಂತರ ನಾವು ಟೀ ಪುಡಿಯನ್ನು ಹಿಂಡೋ ರೀತಿಯಲ್ಲಿ ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂಥ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಹಾಗೂ 10 ಗ್ರಾಂನಷ್ಟು ಸೋಪಿನ ಪುಡಿ ಜೊತೆ ಮಿಶ್ರಣ ಮಾಡಿ ಶಿಫಾರಸ್ಸಿನ ಪ್ರಕಾರ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಪ್ರತಿ ಎಕರೆಗೆ ಬೇಕಾಗುವಂಥ 200 ರಿಂದ 250 ಲೀಟ್ರ್ ಸಿಂಪರಣ ದ್ರಾವಣ ತಯಾರು ಮಾಡೋದಕ್ಕೆ 10 ರಿಂದ 12 ಕಿಲೋಗ್ರಾಂನಷ್ಟು ಈ ಬೇವಿನ ಬೀಜ ಬೇಕಾಗುತ್ತೆ. ಇನ್ನು ಬೇವಿನ ಎಲೆಯ ಕಷಾಯವನ್ನು ಕೂಡ ನಾವು ತಯಾರಿಸ್ಕೊಂಡು ಬಳಸ್ಕೋಬೋದು. ಹೊಲಗದ್ದೆಗಳಿಗೆ ಬೀಳುವಂಥ ಕೀಟಪೀಡೆಗಳ ನಿರ್ವಹಣೆಗಾಗಿ ಈ ಬೇವಿನ ಎಲೆಯ ಕಷಾಯವನ್ನು ತಯಾರಿಸೋದಕ್ಕೆ ಬಹಳಷ್ಟು ಎಲೆಗಳು ಬೇಕಾಗ್ತವೆ. ಆದ್ದರಿಂದ ಇದನ್ನು ಈ ಸಸಿ ಮಡಿ ಮತ್ತು ಕೈತೋಟಗಳಲ್ಲಿ ಬೀಳುವಂಥ ಪೀಡೆಗಳ ನಿರ್ವಹಣೆಗೆ ಬಳಸ್ಕೋಬೋದು. ಬೇವಿನ ಎಲೆಯ ಕಷಾಯವನ್ನು ತಯಾರು ಮಾಡೋದಕ್ಕೆ 1 ಕಿಲೋಗ್ರಾಂನಷ್ಟು ಹಸಿರು ಬೇವಿನ ಎಲೆಯನ್ನು 1 ರಾತ್ರಿ ಇಡೀ ನೀರಿನಲ್ಲಿ ನೆನೆಯಿಟ್ಟು ಆನಂತರ ನೀರನ್ನು ಬಸಿದು ಎಲೆಗಳನ್ನು ಅರೆದು ಕಷಾಯವನ್ನು ತೆಗಿಬೇಕಾಗತ್ತೆ. ಹೀಗೆ ಬಂದಂಥ ಕಷಾಯವನ್ನು 5 ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ 5 ರಿಂದ 10 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಅದಕ್ಕೆ ಬೆರೆಸಿ ಎಲೆ ತಿನ್ನುವಂಥ ಹುಳು, ಮಿಡತೆ ಹಾಗೆ ಬೇರೆ ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನು ಬೇವಿನ ಎಣ್ಣೆಯ ದ್ರಾವಣವನ್ನು ಕೂಡ ಮಾಡಿಕೊಂಡು ಬಳಸ್ಕೋಬಹುದು. 1 ಲೀಟರ್ ನೀರಿಗೆ ಶಿಫಾರಸಿನಂತೆ 10 ಮಿಲಿಲೀಟ್ರ್ನಿಂದ 30 ಮಿಲಿಲೀಟ್ರ್ನಷ್ಟು ಬೇವಿನ ಎಣ್ಣೆ, ಹಾಗೆಯೇ 1 ಗ್ರಾಂನಷ್ಟು ಸೋಪಿನ ಪುಡಿ ಅಥವಾ 1 ಮಿಲಿಲೀಟ್ರ್ನಷ್ಟು ಟೀಪಾಲನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆನಂತರ ಎಣ್ಣೆ ತೇಲದಂತೆ ತಕ್ಷಣ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬೇವಿನ ಹಿಂಡಿಯನ್ನು 2 ರೀತಿ ಬಳಕೆ ಮಾಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೇವಿನ ಹಿಂಡಿಯ ಕಷಾಯವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 100 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ತೆಳುವಾದ ಬಟ್ಟೆನಲ್ಲಿ ಕಟ್ಟಿ 1 ಲೀಟರ್ ನೀರಿನಲ್ಲಿ 1 ರಾತ್ರಿ ನೆನೆಯಿಡಬೇಕು. ಆನಂತರ ಕಷಾಯವನ್ನು ಸೋಸಿ ಅದಕ್ಕೆ 1 ಮಿಲಿಲೀಟ್ರ್ನಷ್ಟು ಟೀಪಾಲ್ ಅಥವಾ 1 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಬೆರೆಸಿಕೊಂಡು ಆ ದ್ರಾವಣವನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಬೇವಿನ ಕೀಟನಾಶಕದ ಬಳಕೆಯಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಬೇವಿನ ಎಣ್ಣೆ ಸಿಂಪರಣೆ ಮಾಡಿದಂಥ ಬೆಳೆಗಳಿಗೆ ಕೀಟಗಳು ಆಕರ್ಷಿತ ಆಗೋದಿಲ್ಲ. ಬೇವಿನ ಕೀಟನಾಶಕ ಸೇವಿಸಿದಂಥ ಕೀಟದ ಜೀವನ ಚಕ್ರದಲ್ಲಿ ಏರುಪೇರು ಉಂಟಾಗುತ್ತೆ. ಇದರಿಂದ ಕೀಟದ ಸಂತತಿ ಕಡಿಮೆ ಆಗುತ್ತೆ. ಹೆಣ್ಣು ಕೀಟ ತತ್ತಿ ಇಡುವಂಥ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಗಂಡು ಕೀಟಗಳಲ್ಲಿ ನಪುಂಸಕತ್ವ ಉಂಟಾಗುತ್ತೆ. ಬೇವಿನ ಕೀಟನಾಶಕ ಸಿಂಪರಣೆ ಮಾಡಿದಂಥ ಗಿಡ ವಿಷಯ ಆಗಿ ಈ ಹುಳ ಉಪಡೆಗಳ ವಿರುದ್ಧ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಬೇವಿನ ಕೀಟನಾಶಕಗಳು ಪರಿಸರ ಮತ್ತು ಸ್ವಾಭಾವಿಕ ಕೀಟಗಳ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಬೇವಿನ ಕೀಟನಾಶಕಕ್ಕೆ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಇನ್ನು ಈ ಬೇವಿನ ಕೀಟನಾಶಕವನ್ನು ಬೆಳಗಿನ ಜಾವ ಅಥವಾ ಸಂಜೆ ಆದ ನಂತರ ಸಿಂಪರಣೆಯನ್ನು ಮಾಡಬೇಕು. ಕೀಟಗಳು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ ಎಲೆಯ ತಳಭಾಗಕ್ಕೆ ಸಿಂಪರಣೆ ಮಾಡೋದು ಬಹಳ ಅತ್ಯವಶ್ಯಕ. ಕಡಿಮೆ ಸಾಂದ್ರತೆಯ ಕೀಟನಾಶಕವನ್ನು ಆಗಿಂದಾಗ್ಗೆ ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ. ಪವರ್ ಸ್ಪ್ರೇಯರ್ಗಳನ್ನು ಬಳಸುವಾಗ ಸಿಂಪರಣಾ ದ್ರಾವಣದ ಪ್ರಮಾಣವನ್ನು ಅರ್ಧದಷ್ಟು ಕಡಿಮೆ ಮಾಡ್ಕೋಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
0: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?

0: ಒಂದ್ ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ ಎರಡ್ ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರಿ, ಎರಡ್ ಲಕ್ಷ.
2: ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ. ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ಪಕ್ಕತ್ರ ಇಬ್ನಳವಾಡಿ ಗ್ರಾಮ ಕಾರಣನ ಮಾಲೇರ ನೀಲಮ್ಮ ಜಾಜಿ ಇಂದು ಮರಣಪಟ್ಟಿತು. ರತ್ತಂಜಿ ಬಯತ್ರ ಮಾಲೇರ ನೀಲಮ್ಮ ಜಾಜಿ ಐಂಡದಪ್ಪನ ಕಾರ್ಯ ನಾಳೆ ಮಜ್ಜನತ್ರವಳ್ಳ ಒಕ್ಕ ಕ್ಯಾಕವಳದ ನಡಪ. ಸೂರ್ಲಬಿ ಕುಂಬಾರಗಡಿಗೆ ಗ್ರಾಮತ್ರ ಕನ್ನಿಗಂಡ ಸುಬ್ಬಯ್ಯ ಕಮ್ಮಣಿ ವಯಸ್ಸು 75, ಕನ್ನಿಗಂಡ ಸುಬ್ಬಯ್ಯಂಡ ಪೊಣ್ಣು ಓಜಮ್ಮ ಸರಸ್ಸು

0: मा जाजु इंदमाना पटित रत्तंजी पयत्र मालेर नीलम्मा जाजु ऐंडदपन कार्य नाळे मज्जनत्रवळ्ळ ओक्क केकवळ्ळ नडपा सूर्लबी कुंभारगडिगे ग्रामत्र कन्निगंड सुब्बय्य कम्मणि वयसु 75 कन्निगंड सुब्बय्यंड पोण्णु ओजम्म सरसु वयसु 81 तामने मिन्नंड मुट्लु ग्राम ಇವು ದಂಡಾಳು ಇಂದು ಮಜ್ಜನ ಮರಣಪಟ್ಟಿತು ಇಂಗಡ ದಫನ ಕಾರ್ಯ ನಾಳೆ ಮಜ್ಜನತ್ರ ಮೀದ ಕನ್ನಿಗಂಡ ಒಕ್ಕ ತೋಟಂಗಟ್ಟು ನಡಪ ಬಿ ಶೆಟಗೇರಿ ಕೊಂಗಣ ಗ್ರಾಮತ್ರ ಕಡೆಮಡ ಪೂವಯ್ಯ ವಿಠಲ ಅಯ್ಯಂಗ ಇಂದು ಮರಣಪಟ್ಟಿತು ಇವು ದಂಡು ವಯತ್ರ ಕಡೆಮಡ ಪೂವಯ್ಯ ವಿಠಲ ಅಯ್ಯಂಗಡಕೇರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೂ ಒಕ್ಕ ತೋಟಂಗಟ್ಟು ನಡಪ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು ಸ್ವಚ್ಛ ಪರಿಸರ ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ
2: ನಾಡಿನ ಎಲ್ಲ ಮಾಜನಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯನ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದ್ತಿರೋ ನಾನು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ ಇಂದು ಗೌರಿ ಗಣೇಶ ಹಬ್ಬ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿನ ದಿನ ಈ ಹಬ್ಬನ ಆಚರಣೆ ಮಾಡಿವೆ ಈ ಹಬ್ಬದ ದಿನ ಗಣಪತಿನ ಪೂಜೆ ಮಾಡುವ ಕ್ರಮ ಉಂಟು ಇಂದು ನಾಡಿನ ಜನ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಹಂಗೆ ಸಂಘ ಸಂಸ್ಥೆನವು ಅಲ್ಲಲ್ಲಿ ಗಣೇಶನ ಮೂರ್ತಿಗಳ ಕೂರಿಸಿ ತುಂಬ ಭಕ್ತಿಯಿಂದ ಸಂಪ್ರದಾಯದಂಗೆ ವಿಶೇಷ ಪೂಜೆನ ಮಾಡಿ ಈ ಹಬ್ಬನ ಆಚರಣೆ ಮಾಡಿದ ವರದಿಯಾಟು ಮುಂದೆ ಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮಗಳ ಹೊತ್ತುಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಹಂಗೆ ವಾಯುಮಾಲಿನ್ಯ ನಿಯಂತ್ರಣ ಕಾಯ್ದೆನ ನಿಯಮಗಳ ಪಾಲನೆಯನ್ನು ಕಡ್ಡಾಯ ಮಾಡಿ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ಆದೇಶ ಹೊರಡಿಸಿದರು ಎರಡು ದಿನಗಳ ಹಿಂದೆ ಧ್ವನಿವರ್ಧಕಗಳಲ್ಲಿ ಪ್ರೆಷರ್ ಮೀಡ್ಗಳು ಬಳಸಿರುವುದು ಹಂಗೆ ಪ್ರೆಷರ್ ಮೀಡ್ಗ ಇರುವ ಧ್ವನಿವರ್ಧಕಗಳ ಬಳಸುವುದನ್ನು ಜಿಲ್ಲೆಯಲ್ಲಿ ನಿಷೇಧ ಮಾಡಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿಗ ಗಣೇಶ ಹಬ್ಬದ ಹೊತ್ತುಲಿ ಸಾರ್ವಜನಿಕರಿಗೆ ಕಿರಿಕಿರಿ ಆಗುವ ನ್ಯಾಯಾನಂದ ಹಂಗೆ ಸಾರ್ವಜನಿಕರ ಆರೋಗ್ಯ ಮತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಕ್ರಮನ ತಗೊಂಡೊಳತ್ತ ಮಾಹಿತಿನ ಕೊಟ್ಟಳು ಇಂದಿಂದ ಅಕ್ಟೋಬರ್ 31ಕ್ಕೆ ಮುಟ್ಟ ಜಿಲ್ಲೆಯಲ್ಲಿ ಧ್ವನಿವರ್ಧಕಗಳಲ್ಲಿ ಪ್ರೆಷರ್ ಮೀಡ್ ಬಳಸುವುದು ಹಂಗೆ ಇದನ್ನು ಬಳಸಿರುವ ಧ್ವನಿವರ್ಧಕಗಳ ಬಳಸೋದನ್ನು ನಿಷೇಧ ಮಾಡಿರೋತ್ತ ಆದೇಶದಲ್ಲಿ ತಿಳಿಸಿದವು ಹಂಗೆ ಗೌರಿ ಗಣೇಶ ಮೂರ್ತಿಗಳ ಬಿಡುವ ಹೊತ್ತುಲಿ ಸಾರ್ವಜನಿಕರ ಒಳ್ಳೆದಕ್ಕಾಗಿ ಮತ್ತು ಕಾನೂನು ವ್ಯವಸ್ಥೆನ ಕಾಪಾಡುವ ಉದ್ದೇಶದಿಂದ ಇಂದು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಮುಟ್ಟ ಜಿಲ್ಲೆಯಲ್ಲಿ ಎಲ್ಲ ತರಹದ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಅವು ಆದೇಶನ ಹೊರಡಿಸಿದಳು ಮಡಿಕೇರಿ ದಸರಾ ಜನೋತ್ಸವದ ಮುಖ್ಯ ಆಕರ್ಷಣೆಯಾದ ದಶಮಂಟಪಗಳ ಶೋಭಾಯಾತ್ರೆ ಬರುವ ತಿಂಗಳ 10 ಅಕ್ಟೋಬರ್ 20ಕ್ಕೆ ನಡೆಸಿಕೆ ದಸರಾ ದಶಮಂಟಪ ಸಮಿತಿ ಹಂಗೆ 4 ಕರಗ ಸಮಿತಿಯು ತೀರ್ಮಾನ ಮಾಡಿದಳು ಸಮಾಜ ಕಲ್ಯಾಣ ಶಾಲಾ ಶಿಕ್ಷಣ ಕಾನೂನು ಮತ್ತು ನ್ಯಾಯ ಮಾನವ ಹಕ್ಕುಗಳು ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಸಹಕಾರದೊಟ್ಟಿಗೆ ಜಿಲ್ಲೆನ ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಸೋಕುತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಆದಿಮನಿಯವ ಸೂಚನೆ ಕೊಟ್ಟಳು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಡಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವು ಮಾತಾಡಿ ಪ್ರತಿ ವರ್ಷ ಸೆಪ್ಟೆಂಬರ್ 15ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾತ ಆಚರಣೆ ಮಾಡಿವೆ ಅದರಂಗೆ ಈ ಸರನು ಸರ್ಕಾರದ ಸೂಚನೆಯಂಗೆ ಈ ಕಾರ್ಯಕ್ರಮನ ಸರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಕುತ್ತ ಅಧಿಕಾರಿಗಳಿಗೆ ಅವು ಸೂಚನೆ ಕೊಟ್ಟಳು ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಇದೇ 19ಕ್ಕೆ ಬೆಳಿಗ್ಗೆ 10 ಗಂಟೆಗೆ ವಿರಾಜಪೇಟೆ ಸಂತ ಅನ್ನಮ್ಮ ಹೈಸ್ಕೂಲ್ನ ಅಂಗಳಲ್ಲಿ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಸಾರ್ವಜನಿಕರು ಈ ಅಭಿಯಾನದ ಲಾಭನ ಪಡ್ಕೊಳ್ಳಕುತ್ತ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ತಿಳಿಸಿದಳು ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ ಬರುವ ತಿಂಗಳ 10 ಅಕ್ಟೋಬರ್ 12ರಿಂದ 21ಕ್ಕೆ ಮುಟ್ಟ ಮಡಿಕೇರಿಪೇಟೆನ ಗಾಂಧಿ ಬಾಣಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲಾವಿದರು ಕಲಾ ತಂಡಗಳಿಂದ ಅರ್ಜಿ ಕರೆದಳು ಅರ್ಜಿನ ಇದೇ 25ರೊಳಗೆ ಅಧ್ಯಕ್ಷರು ಮಡಿಕೇರಿ ನಗರ ದಸರಾ ಸಾಂಸ್ಕೃತಿಕ ಸಮಿತಿ ಮಡಿಕೇರಿ ಮಡಿಕೇರಿ ನಗರ ದಸರಾ ಸಮಿತಿ ಕಚೇರಿ ನಗರಸಭಾ ಸಂಕೀರ್ಣ ಮುಖ್ಯ ರಸ್ತೆ ಮಡಿಕೇರಿ ಈ ವಿಳಾಸಕ್ಕೆ ತಲುಪಿಸಕ್ಕೆ ಇಲ್ಲರೆ ಮಡಿಕೇರಿ ದಸರಾ gmail.com ಅಲ್ಲಿ ಅರ್ಜಿನ ಹಾಕಕುತ್ತ ಸಮಿತಿನ ಅಧ್ಯಕ್ಷ ಕುಡೆಕಲ್ ಸಂತೋಷವು ಮಾಹಿತಿನ ಕೊಟ್ಟಳು ಅಂಚೆ ಅದಾಲತ್ತಿನ ಮುಂದಿನ ಸಭೆ ಇದೇ 18ಕ್ಕೆ ಸಾಯಂಕಾಲ 4 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಿಗೆ ಇದ್ದರೆ ಅಂಚೆ ಅದಾಲತ್ತ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ನಾಳೆನೊಳಗೆ ಕಳಿಸಿಕೊಡಕುತ್ತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿದಳು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ರಂಗಮಯೂರಿ ಕಲಾಶಾಲೆ ಸುಳ್ಯ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಮತ್ತು ಸುದ್ದಿ ಸಮೂಹ ಸಂಸ್ಥೆಗಳ ಕೂಡುಕೂಟಲಿ ಇದೇ ಸುರ್ಣಸಲ ಬರುವ ತಿಂಗಳ 10 ಅಕ್ಟೋಬರ್ 9, 10, 11ಕ್ಕೆ 3 ದಿನ ಸುಳ್ಯದ ಕುರಂಜಿ ಜಾನಕಿ ವೆಂಕಟರಮಣಗೌಡ ಸಭಾಭವನ ಅಮರ ಶ್ರೀಬಾಗ್ ಸುಳ್ಳೆಲಿ ಸಂಕಲ್ಪ ಮಕ್ಕಳ ಹಬ್ಬ ಏರ್ಪಾಡಾಟು ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ 16ಕ್ಕೆ ಮುದ್ದಿನ ಕೊಡದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂಗೆ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ

0: ಇದೇ ತಾರೀಕು 19ಕ್ಕೆ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಇದರಂಗೆ ಕೊಡಗು ಜಿಲ್ಲೆಯಲ್ಲೂ ತಾರೀಕು 19ಕ್ಕೆ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿತ್ತ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗ ತಿಳಿಸಿಕೊಳ್ಳೋ. 2026-27ನೇ ಸಾಲಿನ ಗಂಡು ಜನರ ಮತ್ತು ಹೆಣ್ಣು ಜನರ ಜಿಲ್ಲೆನ 5 ತಾಲೂಕುಗಳ ತಾಲೂಕು ಮಟ್ಟದ ದಸರಾ ಆಟೋಟಗ, ಹಂಗೆ ಜಿಲ್ಲಾ ಮಟ್ಟದ ದಸರಾ ಆಟೋಟಗ ಇದೇ ತಾರೀಕು 16-24ಕ್ಕೆ ಮುಟ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
2: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲು.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906016186.
7: ಕೊಡಗು ಕುಶ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ನಾಡಿರ ಎಲ್ಲಾ ಮಾ ಜನಕ್ ಗೌರಿ ಗಣೇಶನ ಮೆರ ನಲ್ಲಾ ಮಿನ ಬೈಂದಂಡ್. ಇಂದೆತ್ರ ಸುದ್ದಿ ಸಮಾಚಾರತ್ನ ಓದಿಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಜಿಲ್ಲಾಡಳಿತ, ಸಮಾಜ ಕಲ್ಯಾಣ, ಶಾಲಾ ಶಿಕ್ಷಣ, ಕಾನೂನು ಪಿಣ್ಯ, ನ್ಯಾಯ, ಮಾನವ ಹಕ್ಕುಗಳು ಕೂರ್ನನಿಕೆ ಬೋರೆ ಬೋರೆ ಇಲಾಖೆರ ಕೂಟಾದನಲ್ಲಿ ಜಿಲ್ಲೆರ ಎಲ್ಲಾ ತಾಲೂಕು ಮಟ್ಟತ್ತೆ ಪ್ರಜಾಪ್ರಭುತ್ವ ದಿನಾಚರಣೆ ನಡೆತು ಅನಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮಾನಿ ಅವು ಸೂಚನೆ ಕೊಡ್ತಿತ್ತು. ಇಂಡಮಿದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಾಳೆ ನಡೆತುವ. ವಿಶ್ವಸಂಸ್ಥೆರ ಸಾಮಾನ್ಯ ಸಭೆರ ದಂಡಾರ್ಥ ಏಳಾಂಡ ಘೋಷಣೆ ರಮೀದ ಪ್ರತಿ ಕಾಲ ಸೆಪ್ಟೆಂಬರ್ 15 ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆತುವ. ಅನ್ನನೆ ಈ ಕುರಿಯು ಕಾರ್ಯಕ್ರಮತನ ಅರ್ಥಪೂರ್ಣವಾಯಿತು ನಡೆತುವಕ್ಕೆ ಬೋನ್ಚುಳ್ಳಂತ ಕ್ರಮತನ ಎಡ್ತಂಡಿತು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲ್ ನಾಳಾಂಕೆ 16 ಮದ್ದಿನ ಕೊಡುಪಲ

0: ಬಂದು ಕ್ಲಿನಿಕ್ರ ಪ್ರಕಟಣೆ ಅರಿಚಿಟ್ಟಿತು. ಮಡಿಕೇರಿ ದಸರಾ ಜನೋತ್ಸವದ ಪ್ರಮುಖ ಆಕರ್ಷಣೆ ಆನ ದಶಮಂಟಪದ ಶೋಭಾಯಾತ್ರೆನ ಅಕ್ಟೋಬರ್ 20 ನಡೆತುವಕ್ಕೆ ದಸರಾ ದಶಮಂಟಪ ಸಮಿತಿ ಪಿನ್ಯ 4 ಸಮಿತಿಕಾರ ನಿರ್ಧಾರ ಮಾಡಿತು. ಅಕ್ಟೋಬರ್ 20 ದಶಮಂಟಪದ ಶೋಭಾಯಾತ್ರೆ ನಡೆತಿತ್ತು. ಅಕ್ಟೋಬರ್ 21 ಪೊಲಾಕ ಬನ್ನಿ ಕೆತ್ತು ಆಂಡ ಮೀದ ದಸರಾ ನಮ್ಮನ ಆಕಿರಿ ಮಾಡುವಕ್ಕೆ ತೀರ್ಮಾನ ಮಾಡಿಚಿ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನ ತನಿಖೆ ರಾಜ್ಯತ್ರ ಎಲ್ಲಲ್ಲಿ ನಾಳಾಂಕೆ 19 ರಾಷ್ಟೀಯ ಲೋಕದಾಲತ್ ನಡ್ಪ ಇಂಡಮಿದ ನಾಳಾಂಕೆ 19 ಕೊಡಗು ಜಿಲ್ಲೆಯ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕದಾಲತ್ ನಡ್ಪ ಅಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಪಿನ್ಯ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಅರಿಚಿಟ್ಟಿತು. ಅಂಚೆ ಅದಾಲತ್ರ ಮಿನ್ಯತ್ರ ಸಭೆ ನಾಳಾಂಕೆ 18:54 ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರತ್ ನಡಪ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರತ್ರ ದೂರ್ನ ಕಟ್ಟೊಂಡು ಚರ್ಚೆ ನಡೆತುವ. ದೂರ್ ಇಂಜಲ್ಲಿ ಅಂಚೆ ಅದಾಲತ್ತಿಂದ ಅಳೆದಿತ್ತು. ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ನಾಳೆರ ಉಳಿಯ ಎತ್ತು ಚುಡುವನ್ನಿಕೆ ಕಟ್ಟಂಡಿತ್ತು. ಅಲ್ಲತೆ ನಾಳಾಂಕೆ 18 ನಡಪ ಸಭೆಯಲ್ಲಿ ಕೂಡಿ ಆಡುವನ್ನಿಕೆ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ವಿರಾಜಪೇಟೆ ತಾಲೂಕು ಮಟ್ಟತ್ರ ಪ್ರಜಾಸೇವಾ ಆಂದೋಲನ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಪಿಎಂ ನರೇಂದ್ರ ಸ್ವಾಮಿ ಅಂಗಡ ಅಧ್ಯಕ್ಷತೆಯಲ್ಲಿ ನಾಳಾಂಕೆ 19 ಪುಲಕ 10 ವಿರಾಜಪೇಟೆ ಸಂತ ಅನ್ನಮ್ಮ ಸ್ಕೂಲ್ ಆವರಣದ ನಡಪ. ಸಾರ್ವಜನಿಕಂಗ ಪ್ರಜಾಸೇವಾ ಅಭಿಯಾನದ ಪ್ರಯೋಜನತನ ಪಣದೋವನ್ನಿಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವು ಅರಿಚಿಟ್ಟಿತು. ಸಾರ್ವಜನಿಕಂಗಡ ಕುಂದು ಕೊರತೆನ ಕಟ್ಟಿತ್ತು ಅದಂಗ ನಲ್ಲ ಪರಿಹಾರ ಕೊಡಪನಿಟ್ಟಲು ಜಿಲ್ಲಾ ಉಸ್ತುವಾರಿ ಸಚಿವಂಗ ಪಿನ್ಯ ಶಾಸಕಂಗಡ ಉಪಸ್ಥಿತಿಯಲ್ಲಿ ಪ್ರಜಾಸೇವೆ ಆಂದೋಲನ ಸಭೆ ನಡಪ. ವಿಶ್ವತರ ಬಲ್ಯ ಕೌಶಲ್ಯ ನಮ್ಮ ವರ್ಲ್ಡ್ ಸ್ಕಿಲ್ಸ್ ಪೈಪೋಟಿ ಪ್ರತಿ ದಂಡ ಕಾಲ ಕೊಮ್ಮ ನಡಪ ಜಗತ್ತರ ಬಲ್ಯೋರು ವೃತ್ತಿಪರ ಕೌಶಲ್ಯ ಪೈಪೋಟಿ ಆಯ್ತುಂಡು. ಕರ್ನಾಟಕ ರಾಜ್ಯ ಕೌಶಲ್ಯ ಒಲಿಂಪಿಕ್ಸ್ 2026-27 ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮತ್ರ ಆದನೆಲು ಆಯೋಜನೆ ಮಾಡಿಯನ್ನುಂಡು. ವರ್ಲ್ಡ್ ಸ್ಕಿಲ್ 2028 ಜಾಗತಿಕ ಮಟ್ಟದ ಪೈಪೋಟಿ ಜಪಾನಲ್ಲಿ ನಡಪ. ಭಾರತದ ಪ್ರತಿನಿಧಿಸಿಡೋಕೆ ಇರಾದೆ ಉಳ್ಳ 16:25 ಬಯತ್ರ ಬಾಲ್ಯಕಾಲ ಬಾಲ್ಯಕರ್ತಿಯ ಇಂಡಿಯಾ ಸ್ಕಿಲ್ಸ್ 2026 ಕಾರ್ಯಕ್ರಮದ ರಾಜ್ಯಮಟ್ಟದ ವೇದಿಕೆನ ಮಾಡಿಕೊಡ್ತಿತ್ತು ಉಂಡು. ಇರಾದೆ ಉಳ್ಳ ಅಭ್ಯರ್ಥಿಯ ನಾಳೆ ರೋಳಿಯ ನೋಂದಣಿ ಮಾಡಿಯೋಲು ಅವರ ಮಾಹಿತಿಗೆ 9606-49-4916 ಇಲ್ಲಿ ಸಂಪರ್ಕ ಮಾಡೋಲು ಎಂದು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥವು ಅರಿಚಿಟ್ಟಿತು. ಕನ್ನಡ ಪಿನ್ಯ ಸಂಸ್ಕೃತಿ ಇಲಾಖೆ ಆಯೋಜನೆ ಮಾಡಿತುಳ್ಳ ಕಲಾ ಸಂಗಮ ಕಾರ್ಯಕ್ರಮದ ಮಾರಿಪತ್ತು ಕನ್ನಡ ಪುಸ್ತಕ ಪ್ರಾಧಿಕಾರ ನಾಳಾಂಕೆ 25-27 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರ ಆವರಣದ ನಡಪ. ಅವರ ಮಾಹಿತಿಗೆ ಆಡಳಿತಾಧಿಕಾರಿಯ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರೋಡ್ ಬೆಂಗಳೂರು ಇಲ್ಲಿ ಸಂಪರ್ಕ ಮಾಡಲೊಂದು ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ಅವರು ಅರಿಚಿಟ್ಟಿತು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿಂಜಿ ಅಕ್ಟೋಬರ್ 21 ಮಡಿಕೇರಿಯಲ್ಲಿ ಆಯೋಜನೆ ಆನ ಮಡಿಕೇರಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾವಿದಂಗ ಪಿನ್ಯ ಕಲಾ ತಂಡ ತುಂಜಿ ಅರ್ಜಿ ಕಾಕಿತ್ತು. ಮಡಿಕೇರಿ ಗಾಂಧಿ ಪರಂಬಲು ಕಲಾ ಸಂಭ್ರಮ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಸಮಿತಿಂಜಿ ಬೋರೆ ಬೋರೆ ಕಾರ್ಯಕ್ರಮತನ ನಡೆತುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಕಲಾವಿದಂಗ ಕಲಾ ತಂಡಕಾರ ತಂಗದ ಪ್ರದರ್ಶನ ಮಾಡುವ ಕಲಾ ಪ್ರಕಾರ ಕೂಡಿಯಾಡೋಣಿಕೆ ಸಂಖ್ಯೆ ಅದಕ್ಕೆ ಅರ್ಜಿ ಇಡೋಲು. ಅರ್ಜಿ ಇಡೋಕೆ ನಾಳಾಂಕೆ 25 ಆಖಿರಿ ದಿನ ಆಯಿತುಂಡು. ಅರ್ಜಿನ ಅಧ್ಯಕ್ಷಂಗ ಮಡಿಕೇರಿ ದಸರಾ ಸಮಿತಿ ಕಚೇರಿ ಇಲ್ಲಿಗೆ ಕೊಟ್ಕೋಲು. ಇಲ್ಲಿಗೆ ಇಂದೇತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಸಮಯ ಈಗ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ವ್ಯಾಪಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಾಯೋಜಕ ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ
1: 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಸೆಪ್ಟೆಂಬರ್ 17ರಿಂದ ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ. ವಾರ್ತೆಗಳ ವಿವರ. ಭಾರತದ ಪ್ರಮುಖ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಮ್ಮೇಳನ ಹಾಗೂ ಪ್ರದರ್ಶನವಾದ ಸೆಮಿಕಾನ್ ಇಂಡಿಯಾ 2026ರ 5ನೇ ಆವೃತ್ತಿಯು ಸೆಪ್ಟೆಂಬರ್ 17ರಿಂದ 19ರವರೆಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 3 ದಿನಗಳ ಉನ್ನತ ಮಟ್ಟದ ಚರ್ಚೆಗಳು ಮತ್ತು ಭಾರತದ ವೇಗವಾಗಿ ವಿಸ್ತರಿಸುತ್ತಿರುವ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಗೆ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಜಾಗತಿಕ ಕೈಗಾರಿಕಾ ಸಂಘವಾದ ಸೆಮಿ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಕಂಪನಿಗಳು, ಉದ್ಯಮ ನಾಯಕರು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಶೈಕ್ಷಣಿಕ ಸಂಸ್ಥೆಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು, ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಭಾರತದ ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಪರಿಸರ ವ್ಯವಸ್ಥೆಯನ್ನು ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ಬಲವಾದ ನೀತಿ, ಬೆಳೆಯುತ್ತಿರುವ ಉದ್ಯಮ ಮತ್ತು ವಿಶ್ವಾಸಾರ್ಹ ಮತ್ತು ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯು ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚು ಪ್ರಮುಖ ನಾಯಕನನ್ನಾಗಿ ರೂಪಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ. ಭಾರತದ ಸಂಸ್ಕೃತಿ ಮತ್ತು ಸಾಹಿತ್ಯ ಕಮಲದ ಹೂವಿನಂತಿದ್ದು ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಅದರ ಒಂದೊಂದು ದಳವನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಒಂದು ದಳ ಕಳೆದು ಹೋದರೂ ಇಡೀ ಕಮಲದ ಸೌಂದರ್ಯ ಕುಂದುತ್ತದೆ. ಎಲ್ಲಾ ಪ್ರಾದೇಶಿಕ ಭಾಷೆಗಳಿಗೆ ಸೂಕ್ತ ಗೌರವ ಮತ್ತು ಘನತೆಯನ್ನು ಖಾತ್ರಿಪಡಿಸುವ ಜೊತೆಗೆ ಹಿಂದಿ ಭಾಷೆಯು ಕೇಂದ್ರ ಪಾತ್ರವನ್ನು ನಿರ್ವಹಿಸಬೇಕು ಎಂದಿದ್ದಾರೆ. ನವಿ ಮುಂಬೈನಲ್ಲಿ 2 ದಿನಗಳ ಹಿಂದಿ ದಿವಸ್ ಮತ್ತು 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತದಲ್ಲಿ ಅನೇಕ ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಭಾರತೀಯ ಭಾವನೆ ಮತ್ತು ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು. ಭಾಷಾ ವೈವಿಧ್ಯತೆಯು ದೇಶದ ಶಕ್ತಿಯಾಗಿದ್ದು ಹಿಂದಿ ಭಾಷೆಯು ವಿವಿಧ ಭಾರತೀಯ ಭಾಷೆಗಳ ನಡುವೆ ಪರಿಣಾಮಕಾರಿ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಷ್ಟೀಯ ಐಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆ ಮತ್ತು ಎಲ್ಲ ರಾಷ್ಟ್ರಗಳ ಕಲ್ಯಾಣಕ್ಕೆ ಇಂಧನ ಭದ್ರತೆಯು ನಿರ್ಣಾಯಕ ಅಡಿಪಾಯವಾಗಿದೆ ಎಂದು ಬ್ರಿಕ್ಸ್ ನಾಯಕರು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟಗಳು ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ವೈವಿಧ್ಯಮಯ ಮೂಲಗಳಿಂದ ಅಡೆತಡೆ ಇಲ್ಲದ ಇಂಧನ ಪೂರೈಕೆಯನ್ನು ಕಾಯ್ದುಕೊಳ್ಳುವ ಮತ್ತು ನಿರ್ಣಾಯಕ ಇಂಧನ ಮೂಲಸೌಕರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇಂಧನ ಭದ್ರತೆಯನ್ನು ಹೆಚ್ಚಿಸುವ ಅಗತ್ಯವನ್ನು ಪ್ರತಿಪಾದಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಸಿದ್ದರು. ತತ್ವಜ್ಞಾನಿ ತಿರುವಳ್ಳುವರ್ ರಚಿಸಿರುವ ತಿರುಕ್ಕುರುಳ್ ಅನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ತಿರುಕ್ಕುರುಳ್ನ ರಷ್ಯನ್ ಭಾಷೆಯ ಅನುವಾದದ ಪ್ರತಿಯನ್ನು ಪ್ರಧಾನಿ ನೀಡಿದ್ದಕ್ಕೆ ಮುರುಗನ್ ಧನ್ಯವಾದ ತಿಳಿಸಿದ್ದಾರೆ. ಮುಂಬೈನ ಥಾಣೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ಸುಪ್ರಸಿದ್ದ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಅವರು ಪಂಚಮುಖಿ ಗಣೇಶನ ಸುಂದರ ಮರಳು ಶಿಲ್ಪವನ್ನು ರಚಿಸಿದ್ದಾರೆ. ಗಣೇಶನ ಪಂಚಮುಖಿ ರೂಪದ ಈ ಮರಳು ಶಿಲ್ಪವು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಗಣೇಶನ ಪಂಚಮುಖಿ ರೂಪವನ್ನು ಕಲಾತ್ಮಕವಾಗಿ ಮೂಡಿಸುವ ಕಲಾವಿದನ ಕೈಚಳಕದ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಚೌಕಟ್ಟೊಂದು ಪ್ರಸ್ತಾಪಿಸಿದೆ. ಇದರಡಿ 1,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಅಸಾಮಾನ್ಯ ವರ್ಗಾವಣೆಗಳು ಮ್ಯೂಲ್ ಖಾತೆಗಳು ಅಥವಾ ಸೈಬರ್ ವಂಚನೆಗೆ ಸಂಬಂಧಿಸಿದ್ದಿರಬಹುದು ಎಂದು ಗುರುತಿಸಲ್ಪಟ್ಟಾಗ ಬ್ಯಾಂಕುಗಳು ಇಡೀ ಖಾತೆಯನ್ನು ಸ್ಥಗಿತಗೊಳಿಸುವ ಬದಲು ಕೇವಲ ವಿವಾದಿತ ವಹಿವಾಟಿನ ಮೊತ್ತವನ್ನು ಮಾತ್ರ ತಾತ್ಕಾಲಿಕವಾಗಿ ತಡೆಹಿಡಿಯಲಿವೆ. ಗ್ರಾಹಕರ ಘೋಷಿತ ಪ್ರೊಫೈಲ್ಗೆ ಹೊಂದಿಕೆಯಾಗದ ಹಠಾತ್ ಅಥವಾ ತಿಳಿದಿರುವ ಸೈಬರ್ ವಂಚನೆ ಜಾಲಕ್ಕೆ ಸಂಬಂಧಿಸಿದ ವರ್ಗಾವಣೆಗಳನ್ನು ಗುರುತಿಸಲು ಬ್ಯಾಂಕುಗಳು ಕೃತಕ ಬುದ್ದಿಮತ್ತೆ ಆಧಾರಿತ ವಹಿವಾಟು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸಲು ಪ್ರಸ್ತಾಪಿಸಿದೆ. ಈ ಕರಡು ನಿರ್ದೇಶನಗಳು 2027 April 1 ಜಾರಿಗೆ ಬರಲಿವೆ. ಆದಾಗ್ಯೂ ಬ್ಯಾಂಕುಗಳು ಅವುಗಳನ್ನು ಮೊದಲೇ ಅಳವಡಿಸಿಕೊಳ್ಳಬಹುದು. ಆರ್ಬಿಐ ಪ್ರಕಾರ ಈ ಚೌಕಟ್ಟು ಸುಪ್ರೀಂಕೋರ್ಟ್ನ August 4 ಆದೇಶದ ಅನುಸಾರ ಜಾರಿಗೊಳಿಸಲಾಗುತ್ತಿದೆ. ಸೇನೆಯ ಅವಿರತ ಪ್ರಯತ್ನಗಳಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಪರಿಸ್ಥಿತಿಯು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಸರ್ಕಾರ ತಿಳಿಸಿದೆ. ರಕ್ಷಣಾ ಸಚಿವಾಲಯದ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಪ್ರಯತ್ನಗಳು ಹಿಂಸಾಚಾರದಲ್ಲಿ ಗಮನಾರ್ಹ ಇಳಿಕೆ, ಪ್ರತಿಭಟನೆಗಳ ಕಡಿತ ಮತ್ತು ಕಲ್ಲು ತೂರಾಟದ ಘಟನೆಗಳು ಶೂನ್ಯ ಮಟ್ಟಕ್ಕೆ ತಲುಪಲು ಕಾರಣವಾಗಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗಿದ್ದವು. ಆದಾಗ್ಯೂ ಕಳೆದ ವರ್ಷದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಟ್ಟದ ಮಾತುಕತೆಗಳ ನಂತರ ಪರಿಸ್ಥಿತಿ ಬಹುತೇಕ ಸ್ಥಿರಗೊಂಡಿದೆ. ಆದರೂ ಅನಿಶ್ಚಿತತೆಯ ಅಂಶಗಳು ಮುಂದುವರಿದಿವೆ. ಸೌದಿ ಅರೇಬಿಯಾದ ಇಂಧನ ಮೂಲಸೌಕರ್ಯಗಳು ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಹಡಗುಗಳ ಮೇಲಿನ ದಾಳಿಗಳು ಪೂರೈಕೆಯ ಕುರಿತಾದ ಆತಂಕವನ್ನು ಹೆಚ್ಚಿಸಿದ ಪರಿಣಾಮವಾಗಿ ಇಂದು ಜಾಗತಿಕ ಕಚ್ಚಾ ತೈಲ ಬೆಲೆಗಳು 3% ಹೆಚ್ಚು ಏರಿಕೆಯಾಗಿವೆ. ದಿನದ ವಹಿವಾಟಿನಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $108.22 3.4% ಏರಿಕೆ ಕಂಡಿತ್ತು. ಅದೇ ವೇಳೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $103.11 3% ಏರಿಕೆಯಾಗಿದೆ. ಮೆಕ್ಸಿಕೋದ ಸಾಲ್ಟಿಲ್ಲೋದಲ್ಲಿ ನಡೆದ 2026 ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಬಿಲ್ಲುಗಾರಿಕೆ ವಿಶ್ವಕಪ್ನ ರಿಕರ್ವ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಬಾಲಕಿಯರ ತಂಡಗಳು ಅದ್ಭುತ ಪ್ರದರ್ಶನ ನೀಡಿ 3 ವಿಭಾಗಗಳಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸಿವೆ. 14, 17 ಹಾಗೂ 19 ವರ್ಷ ಒಳಗಿನ ಬಾಲಕಿಯರ ವಿಭಾಗಗಳಲ್ಲಿ ಕರ್ನಾಟಕದ ತಂಡಗಳು ಎದುರಾಳಿ ತಂಡಗಳನ್ನು ಮಣಿಸಿ ರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿವೆ. ತಂಡದ ನಾಯಕಿ ಖುಷಿ ಮೋಹನಗೌಡ, ತರಬೇತುದಾರರ ಸಂತೋಷ್, ಮುನಿರಾಜು, ಮುನಿಕೃಷ್ಣ ಅವರು ತಂಡದ ಗೆಲುವಿಗೆ ಸ್ಫೂರ್ತಿಯಾಗಿದ್ದರು. 14 ವರ್ಷ ಒಳಗಿನ ತಂಡವನ್ನು ಖುಷಿ ಮೋಹನಗೌಡ, 17 ವರ್ಷ ಒಳಗಿನ ತಂಡವನ್ನು ಆದ್ಯ, 19 ವರ್ಷ ಒಳಗಿನ ತಂಡವನ್ನು ಪರ್ಲ್ ಚಾವಿ ಮುನ್ನಡೆಸಿದರು. ಚಿಲ್ಲರೆ ಹಣದುಬ್ಬರವು ಆಗಸ್ಟ್ನಲ್ಲಿ 4.82% ಏರಿಕೆಯಾಗಿದ್ದು ಈ ವರ್ಷ ಸತತ 3ನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ 4% ಗುರಿಗಿಂತ ಹೆಚ್ಚಿನ ಮಟ್ಟದಲ್ಲಿಯೇ ಮುಂದುವರೆದಿದೆ. ಆಹಾರ ಪದಾರ್ಥಗಳ ಬೆಲೆಗಳು ಏರಿಕೆಯಾದ ಕಾರಣ ಜುಲೈನಲ್ಲಿ ದಾಖಲಾಗಿದ್ದ 4.45% ಮಟ್ಟಕ್ಕಿಂತ ಆಗಸ್ಟ್ನ ಹಣದುಬ್ಬರ ದರ ಹೆಚ್ಚಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. September 17 ದೆಹಲಿಯಲ್ಲಿ 3 ದಿನಗಳ ಸೆಮಿಕಂಡಕ್ಟರ್ ಸಮ್ಮೇಳನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ದೇಶದಲ್ಲಿ ಹಲವು ಭಾಷೆಗಳಿದ್ದರೂ ಭಾರತೀಯ ಭಾವನೆ ಹಾಗೂ ರಾಷ್ಟ್ರದ ಧ್ವನಿ ಒಂದೇ ಆಗಿರಬೇಕು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ರಾಷ್ಟೀಯ ಭದ್ರತೆಗೆ ಇಂಧನ ಭದ್ರತೆ ನಿರ್ಣಾಯಕ ಅಡಿಪಾಯ, ಬ್ರಿಕ್ಸ್ ನಾಯಕರ ಪ್ರತಿಪಾದನೆ. ಸೈಬರ್ ಹಣಕಾಸು ವಂಚನೆ ತಡೆಗೆ ಹೊಸ ನಿಯಮ ರೂಪಿಸಲು ಮುಂದಾದ ಆರ್ಬಿಐ. ಹಾಗೂ ಮೆಕ್ಸಿಕೋದಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆಯಲ್ಲಿ ಚಿನ್ನ ಗೆದ್ದು ಮಹತ್ವದ ಸಾಧನೆ ಮಾಡಿದ ಧೀರಜ್ ಬೊಮ್ಮದೇವರ.

0: ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:45:35.
2: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಇನ್ನು ಮುಂದೆ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ ಇನ್ನೇನು 8 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಮನಿ ಆರ್ಡರ್ ಫಾರಂನ ಕೆಳಭಾಗದಲ್ಲಿ ಅಪ್ಪ ಬರೆದಿದ್ದ ಆ ನಾಲ್ಕು ಹಾರೈಕೆಯ ಸಾಲುಗಳು ಆ ಹಣಕ್ಕಿಂತಲೂ ಅಮೂಲ್ಯವಾಗಿದ್ದವು. ಮುಂದಿನ ಗೀತೆ ತವರಿನ ಸಿರಿ ಚಿತ್ರದಿಂದ ಮೂಡಿಬರಲಿದೆ. ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೇಳುಗರೆ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾತನಾಡ್ತಿದ್ವಿ. ಅದರಲ್ಲಿ ಗೌರಿ ಹಬ್ಬದ ಆಚರಣೆ ಬಗ್ಗೆ, ಬಾಗಿನ ಕೊಡುವ ಸಂಪ್ರದಾಯದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಯು ಭಾರತ ದೇಶದಲ್ಲಿ ಆಚರಿಸುವ ವೈಭವದಿಂದ ಆಚರಿಸುವಂತಹ ಹಬ್ಬಗಳಲ್ಲಿ ಒಂದು. ಈ ಹಬ್ಬ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು, ಅಂದ್ರೆ ಇಂದು ಆಚರಿಸಲಾಗುತ್ತೆ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನ ಪೂಜಿಸಿ ವ್ರತ ಅಂತೇಳಿ ಆಚರಿಸಲಾಗುತ್ತೆ. ಹಬ್ಬದ ದಿನ ಮೋದಕ ಕಡುಬು ಎಂಬ ಸಿಹಿ ತಿಂಡಿಯನ್ನ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಗಣಪತಿಯ ಪೂಜೆಯು ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಆನೆಗಳ ಹಿಂಡು ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡೋದನ್ನ ತಡೆಯುವ ಸಲುವಾಗಿ ರೈತಾಪಿ ಜನಗಳು ಆನೆಯ ಮುಖವುಳ್ಳ ದೇವನನ್ನ ಪೂಜಿಸಿದ್ರೆ, ಗೋದಾಮುಗಳಲ್ಲಿ ಧಾನ್ಯಗಳನ್ನು ತಿಂದು ಹಾಳು ಮಾಡುವ ಇಲಿಗಳನ್ನು ಪೂಜಿಸಿ ಇಬ್ಬರನ್ನು ಸಮಾಧಾನಿಸುವುದೂ ಹಬ್ಬದ ಒಂದು ಕಾರಣವೆಂದು ಕೆಲವರು ಹೇಳೋದುಂಟು. ಈಗ ಕೇಳಿ, ವಿಘ್ನೇಶ್ವರನ ವಾಹನ ಚಿತ್ರದ ಗೀತೆ ಮೂಡಿಬರಲಿದೆ. ಎಸ್ ಜಾನಕಿ, ಪಿ ಸುಶೀಲಾ, ಎಸ್ ಪಿ ಶೈಲಜಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ಮರ್ಯಾದೆ ಮಹಲು ಚಿತ್ರದ ಗೀತೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಈ ರೀತಿ ವೈಭವದಿಂದ ಆಚರಿಸಿದಂತ ಗಣೇಶನ ಒಂದು ಆಚರಣೆ ಅಥವಾ ಹಬ್ಬವನ್ನ ಗಣೇಶನನ್ನ ಕೂರ್ಸಿದ ಮೇಲೆ ಅದನ್ನ ವಿಸರ್ಜನೆ ಮಾಡ್ತೀವಿ. ಗಣೇಶನ ವಿಸರ್ಜನೆ ಬಗ್ಗೆ ಮಾತಾಡೋದಾದ್ರೆ, ವಿಸರ್ಜನೆಗೆ ಮುನ್ನ ಗಣೇಶನಿಗೆ ಅಂತಿಮವಾಗಿ ಪೂಜೆ ಆರತಿ ಸಲ್ಲಿಸಿ ನೈವೇದ್ಯವನ್ನ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ. ಸಾಧ್ಯವಾದಷ್ಟು ಕೃತಕ ವಿಸರ್ಜನಾ ಕೊಳ ಅಥವಾ ಅಧಿಕೃತ ವಿಸರ್ಜನಾ ಸ್ಥಳವನ್ನ ಬಳಸುವುದು ಒಳ್ಳೆಯದು. ಆದಷ್ಟು ಕೆರೆ, ನದಿ, ಸಾರ್ವಜನಿಕ ನೀರಿನ ಮೂಲಗಳಲ್ಲಿ ಸ್ವಯಂ ಪ್ರೇರಿತವಾಗಿ ವಿಸರ್ಜಿಸುವುದನ್ನ ತಪ್ಪಿಸಬೇಕು. ಗಣೇಶನ ಮೂರ್ತಿ ಮಣ್ಣಿನದಾದ್ರೆ ಮನೆಯಲ್ಲಿಯೇ ದೊಡ್ಡ ಪಾತ್ರೆ ಅಥವಾ ಬಕೆಟ್ನಲ್ಲಿ ನೀರು ತುಂಬಿಸಿ ವಿಸರ್ಜಿಸಬಹುದು. ನಂತರ ಮಣ್ಣು ಕರಗಿದ ನಂತರ ಆ ನೀರನ್ನ ಗಿಡಗಳಿಗೆ ಬಳಸಬಹುದು. ಮೂರ್ತಿಯನ್ನ ಎಚ್ಚರಿಕೆಯಿಂದ ನೀರಿನಲ್ಲಿ ಇರಿಸಬೇಕು, ಬಲವಂತವಾಗಿ ಮುಳಿಸಬಾರದು. ಮುಳುಗಿಸೋದು ಸೂಕ್ತವಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಪ್ಲಾಸ್ಟಿಕ್ ಅಥವಾ ರಾಸಾಯನಿಕ ಬಣ್ಣಗಳಿಂದ ಮಾಡಿದ ಮೂರ್ತಿಗಳನ್ನು ಮನೆಯ ನೀರಿನಲ್ಲಿ ವಿಸರ್ಜಿಸುವುದು ಸೂಕ್ತವಲ್ಲ. ಅಂತಹ ಮೂರ್ತಿಗಳಿಗೆ ಸ್ಥಳೀಯ ಆಡಳಿತ ಮಂಡಳಿಯವರು ಅಧಿಕೃತ ವಿಸರ್ಜನಾ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅಂತ ವ್ಯವಸ್ಥೆಯನ್ನ ಬಳಸೋದು ಉತ್ತಮ. ಈಗ ಕೇಳಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರಗೀತೆ. ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ವಿಜಯ ನರಸಿಂಹ ಅವರ ಸಾಹಿತ್ಯ ಹಾಗೂ ಕೆವಿ ಮಹದೇವನ್ ಅವರ ಸಂಗೀತ ಈ ಗೀತೆಗಿದೆ.

ವಿಜಯಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಜಸ್ಟ್ ಆಕಸ್ಮಿಕ ಚಿತ್ರದ ಗೀತೆ, ಶಿವಾನಂದ್ ಜಮಖಂಡಿಯವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಶಂಕರ್ ಮಹದೇವನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ ಟೈಗರ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಗಣೇಶನ ಒಂದು ಗಂಗೋರಿ ಗಣೇಶ ಹಬ್ಬದ ಆಚರಣೆ ಬಗ್ಗೆ ವಿಸರ್ಜನೆಯ ಕ್ರಮದ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಇವತ್ತಿನ ಅಂದ್ರೆ ಸೆಪ್ಟೆಂಬರ್ 14ನೇ ತಾರೀಕಿನ ಮತ್ತೊಂದು ವಿಶೇಷತೆ ಅಂತಂದ್ರೆ ಇಂದು ರಾಷ್ಟ್ರೀಯ ಹಿಂದಿ ದಿವಸ್ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಈ ರಾಷ್ಟ್ರೀಯ ಹಿಂದಿ ದಿವಸ್ 1949ರ ಸೆಪ್ಟೆಂಬರ್ 14ರಂದು ಭಾರತದ ಸಂವಿಧಾನ ಸಭೆಯು ಹಿಂದಿ ಭಾಷೆಯನ್ನು ದೇಶದ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿ ಸ್ವೀಕರಿಸಿತು. ಇದರ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರ ಸೂಚನೆಯಂತೆ 1953ರ ಸೆಪ್ಟೆಂಬರ್ 14ರಿಂದ ದೇಶಾದ್ಯಂತ ಅಧಿಕೃತವಾಗಿ ಹಿಂದಿ ದಿವಸ್ ಆಚರಿಸಲು ಪ್ರಾರಂಭಿಸಲಾಯಿತು. ಈಗ ಕೇಳಿ ಚಿಗುರಿದ ಕನಸು ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಗಳಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಹಿಂದಿ ದಿವಸ್ ಈ ದಿನದಂದು ಪ್ರತಿ ವರ್ಷ ನವದೆಹಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಗಳ ವಿವಿಧ ಕ್ಷೇತ್ರಗಳಲ್ಲಿ ಹಿಂದಿ ಭಾಷೆಯ ಬೆಳವಣಿಗೆಗೆ ಶ್ರಮಿಸಿದ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ರಾಜಭಾಷಾ ಕೀರ್ತಿ ಪುರಸ್ಕಾರ ಹಾಗೂ ರಾಜಭಾಷಾ ಗೌರವ ಪುರಸ್ಕಾರ ನೀಡಿ ಗೌರವಿಸುತ್ತಾರೆ. ಹಿಂದಿ ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಾಹಿತಿ ಅಂತಂದ್ರೆ ವ್ಯೋಹರ್ ರಾಜೇಂದ್ರ ಸಿಂಹ. ಸೆಪ್ಟೆಂಬರ್ 14 ರಾಜೇಂದ್ರ ಸಿಂಹ ಅವರ 50ನೇ ಜನ್ಮದಿನವೂ ಆಗಿದೆ. ಅಂದರೆ 1949 ಸೆಪ್ಟೆಂಬರ್ 14 ರಾಜೇಂದ್ರ ಸಿಂಹ ಅವರ 50ನೇ ಜನ್ಮದಿನವೂ ಸಹ ಆಗಿತ್ತು. ಈಗ ಕೇಳಿ ಕುಟುಂಬ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಉದಿತ್ ನಾರಾಯಣ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ರಾಜೇಂದ್ರ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಮೂಡಿಬರುವುದು.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15:10. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಇನ್ನೀಗ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೆಸಿ ಶಿವಪ್ಪನವರ ರಚನೆ ಕೇಳದಿರಿ ನನ್ನನ್ನು.

ಇದುವರೆಗೆ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ, ತಬಲಾ ರೂಪಕ್ ಆರ್ ಕಲೂರ್ಕರ್, ರಾಗ ಯಮನ್, ವಿಲಂಬಿತ್ ಝಪ್ತಾಳ, ಧೃತ್ ತೀನ್ ತಾಳ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ತಬಲಾ ರೂಪಕ್ ಆರ್ ಕಲ್ಲೂರ್ಕರ್, ರಾಗ್ ಯಮನ್, ವಿಲಂಬಿತ್ ಝಪ್ತಾಳ್, ಧೃತ್ ತೀನ್ತಾಳ್.

ಆಕಾಶವಾಣಿ ಬೆಂಗಳೂರು ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಸುಂದರ ಜಾನಪದ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಈ ದಿನ ನಾವು ಯಾವ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಿರ್ಬೇಕು ಅಲ್ವಾ? ಹೌದು, ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯು ಬಂದಿರುವುದರಿಂದ ತಾಯಿ ಗೌರಿದೇವಿಯ ಪೂಜೆಯ ನಂತರ ಮಗ ಗಣೇಶನ ಪೂಜೆಯನ್ನು ಒಂದೇ ದಿನದಲ್ಲಿ ಆಚರಿಸುತ್ತಿದ್ದೇವೆ. ಇಂದು ಅನುಭವ ಅಕಾಡೆಮಿಯ ನಮ್ಮ ಸ್ನೇಹಿತೆಯರು ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಎಂಬ ರೂಪಕವನ್ನು ನಡೆಸಿಕೊಡುತ್ತಿದ್ದೇವೆ. ಬನ್ನಿ ಪ್ರಾರಂಭಿಸೋಣ. ಶಾಂತಾವರು, ತಾಳ್ಮೆ ಸಹನೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಗೌರಿ. ಎಲ್ಲ ಹಬ್ಬಗಳಲ್ಲಿಯೂ ಪ್ರಥಮ ಪೂಜಿತ ಮಗ ಗಣೇಶ ತಾಯಿ ಹಾಗೂ ಮಗನ ಅವಿನಾಭಾವ ಸಂಬಂಧವನ್ನು ಚುಟುಕಾಗಿ ಹೇಳ್ತೀರಾ?
1: ನಿಜ ಇಂದಿರಾ ಅವರೇ, ಮಾನವ ಕುಲದ ಉದ್ಧಾರಕ್ಕಾಗಿ ಜಗನ್ಮಾತೆ ಗೌರಿ ಧರೆಗಿಳಿಯುತ್ತಾಳೆ. ಅವಳ ನಾಮಸ್ಮರಣೆ ಅರ್ಚನೆಯಿಂದಲೇ ಸೌಭಾಗ್ಯ ಮತ್ತು ಯಶಸ್ಸು, ಜೊತೆಗೆ ಪ್ರತಿ ಹೆಣ್ಣು ಮಕ್ಕಳಿಗೂ ಆತ್ಮಸ್ಥೈರ್ಯ, ಸ್ವಾಭಿಮಾನ, ಸ್ವಾವಲಂಬನೆ, ಸೌಹಾರ್ದತೆಯನ್ನು ಕಲಿಸುತ್ತಾಳೆ. ತಾಯಿಯ ಸಂರಕ್ಷಣೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವಳ ಹಿಂದೆಯೇ ಗಣೇಶನು ಸಹ ಬರುತ್ತಾನೆ. ಗಣೇಶ ತಾಯಿಯ ಮಾನಸ ಪುತ್ರ ಹಾಗೂ ಆಜ್ಞಾಧಾರಕ. ಪಾರ್ವತಿ ತಾನೇ ರೂಪಿಸಿ ಗಣೇಶನಿಗೆ ಜೀವ ಕೊಟ್ಟಳು. ಕಾರಣಾಂತರದಿಂದ ಅವನಿಗೆ ಆನೆಯ ಮುಖ ಬರುತ್ತದೆ. ಅವನು ವಕ್ರತುಂಡ ಮಹಾಕಾಯನಾದರೂ ತಾಯಿಗೆ ಮಗನೆಂದರೆ ಅಮೂಲ್ಯ ರತ್ನ. ಸತ್ಯ ಮತ್ತು ಸೌಂದರ್ಯದ ನಡುವೆ ಉಳಿಯುವುದೇ ವಾತ್ಸಲ್ಯ ಮಾತ್ರ ಅಲ್ಲವೇ?
0: ಯಾವುದೇ ವ್ರತಾಚರಣೆ ಮಾಡಬೇಕಾದರೂ ಮೊದಲು ಗಣೇಶನನ್ನ ಪೂಜಿಸಿ ನಂತರ ಎಲ್ಲಾ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಎಂದು ಕೇಳಿಕೊಳ್ಳುತ್ತೇವೆ, ಅಲ್ಲವೇ ಅನುಶ್ರುತ ಅವರೇ?
1: ಹೌದು ಇಂದಿರಾ ಅವರೇ, ಯಾವುದೇ ಪೂಜೆಯು ನಿರ್ವಿಘ್ನವಾಗಿ ನೆರವೇರಲು ಮೊದಲು ಗಣೇಶನಿಗೆ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯ.

ಶಾಂತಹೇ. ಮೊದಲು ಗಣೇಶನಿಗೆ ಹರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜಿಸಿ ಎರಡು ಬಾಳೆಹಣ್ಣಿನ ನೈವೇದ್ಯದ ನಂತರ ಕರ್ಪೂರದ ಮಂಗಳಾರತಿ ಹಾಗೂ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಗೌರಿ ಪೂಜೆಯನ್ನು ಶುರು ಮಾಡಬೇಕು.

0: ಗಾಯತ್ರಿ ಅವರೇ, ಗೌರಿ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡಿಕೊಳ್ತೀರಿ ಅಂತ ತಿಳಿಸ್ತೀರಾ?
1: ಗೌರಿ ಹಬ್ಬ ಸೌಭಾಗ್ಯ ಸಂಕೇತದ ವ್ರತ. ವಿವಾಹಿತ ಮಹಿಳೆಯರು ಪತಿಯ ಉತ್ತಮ ಆರೋಗ್ಯ ಹಾಗೂ ಆಯಸ್ಸಿಗಾಗಿ ಆಚರಿಸುತ್ತಾರೆ. ಅವರವರ ಮನೆಯ ಪದ್ಧತಿಗನುಸಾರವಾಗಿ ಗೌರಿ ದೇವಿಯನ್ನು ಹರಿದ್ರಾ ಎಂದರೆ ಅರಿಶಿನದ ಪುಡಿಯನ್ನು ನೀರಿನಲ್ಲಿ ಕಲಸಿ ಪುಟ್ಟ ಗೋಪುರದಂತೆ ಮಾಡಿ ಅದಕ್ಕೆ ಅಡ್ಡ ಕುಂಕುಮ, ಕೆಳಗೆ ಚಂದ್ರವನ್ನು ಇಡುವುದು. ಒಂದು ಅಚ್ಚು ಬೆಲ್ಲದ ಮೇಲೆ ಒಂದು ವೀಳ್ಯದೆಲೆ, ಅದರ ಮೇಲೆ ಅರಿಶಿನದ ಗೌರಿಯನ್ನು ಇಟ್ಟು ಪೂಜಿಸುವುದು. ಇದರ ಜೊತೆಗೆ ಕೆಲವರ ಮನೆಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಮಣ್ಣಿನ ಗೌರಿ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ.
0: ಪೂಜಾ ವಿಧಾನವನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ರಮೀಳಾ ಅವರೇ?
2: ಖಂಡಿತ ಇಂದಿರಾ. ವಿಶೇಷ ಶ್ರದ್ಧಾಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನು ಹೇಳಿಕೊಂಡು ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ 16 ಗಂಟುಗಳಿರುವ ದಾರಗಳನ್ನು ಇಟ್ಟು ದೋರಸ್ಥಾಪನೆಯನ್ನು ಮಾಡಬೇಕು. ಅಷ್ಟೋತ್ತರ ಶತ ದಿವ್ಯ ನಾಮಗಳಿಂದ ದೇವಿಯನ್ನು ಪೂಜಿಸಿ ದೀಪ, ಧೂಪ, 16 ಎಳೆ ಗೆಜ್ಜೆವಸ್ತ್ರವನ್ನು ಸಮರ್ಪಿಸಿ ಮೊರದ ಬಾಗಿನವನ್ನು ದೇವಿಗೆ ಸಲ್ಲಿಸಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು.
0: 16 ಗಂಟಿನ ದೋರಸ್ಥಾಪನೆ ಮಾಡುವುದು ಅಂತ ಈಗ ತಾನೇ ಪ್ರಮೀಳಾ ಅವರು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ವಿಜಯ ಅವರೇ?
3: ಗ್ರಂಥಿ ಎಂದರೆ ಗಂಟು. ಅರಿಶಿನ ದಾರಕ್ಕೆ 16 ಗಂಟುಗಳನ್ನು ಹಾಕಿ ಗೌರಿ ದೇವಿಯ ಸ್ವರೂಪವೆಂದು ಭಾವಿಸಿ ಬಲಗೈಗೆ ಕಟ್ಟಿಕೊಳ್ಳುವುದು.
0: ಮೊರದ ಭಾಗಿನವನ್ನು ದೇವಿಗೆ ಸಮರ್ಪಿಸುವುದರ ಬಗ್ಗೆಯೂ ಹೇಳಿದಿರಿ, ಹಾಗಂದ್ರೆ ಏನು ಅಂತ ತಿಳಿಸ್ತೀರಾ ದಿವ್ಯಾ ಅವರೇ?
4: ಮೊರದ ಬಾಗಿನ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮೊದಲು ದೇವಿಗೆ ಅರ್ಪಿಸಿ ನಂತರ ಮುತ್ತೈದೆಯರಿಗೆ ನೀಡುವ ಶ್ರದ್ಧೆಯ ಕಾಣಿಕೆ. ಎರಡು ಹೊಸ ಬಿದಿರಿನ ಮೊರಗಳನ್ನು ಸ್ವಚ್ಛಗೊಳಿಸಿ ಮೊರಗಳ ಹಿಂಭಾಗ ಮುಂಭಾಗಕ್ಕೆ ಅರಿಶಿನವನ್ನ ಮೂಲೆಯಿಂದ ಅಡ್ಡಪಟ್ಟಿಯಾಗಿ ಹಚ್ಚುವುದು. ಕೆಳಗಿನ ಮೊರದಲ್ಲಿ ಅಕ್ಕಿ, ಬೇಳೆಗಳು, ರವೆ, ಬೆಲ್ಲ ಮತ್ತು ಮಂಗಳ ದ್ರವ್ಯಗಳಾದಂತಹ ಕನ್ನಡಿ, ಬಾಚಣಿಗೆ, ಬಳೆ, ಬಿಚ್ಚೋಲೆ, ಕಾಡಿಗೆ, ರವಿಕೆ ಕಣ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ವಿಳ್ಯದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಇವೆಲ್ಲವನ್ನ ಇಟ್ಟು ಸಿದ್ಧಪಡಿಸಿಕೊಳ್ಳುವುದು. ಮತ್ತೊಂದು ಮರವನ್ನ ಅದರ ಮೇಲೆ ಮುಚ್ಚಿ ಸೀರೆಯ ಸೆರಗಿನ ತುದಿಯಿಂದ ಇಟ್ಟುಕೊಂಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಕೊಡುವಾಗ ಹೇಳಿದರೆ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳುವಂತಹ ಪದ್ಧತಿ ಇದೆ.
1: ಮದುವೆಯಾದ ಹೆಣ್ಣು ಮಗಳು ಮೊದಲ ವರ್ಷದ ಗೌರಿ ಹಬ್ಬದಲ್ಲಿ 16 ಜೊತೆ ಮೊರದ ಬಾಗಿನವನ್ನು ಹಿರಿಯ ಮುತ್ತೈದೆಯರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಅಂದರೆ ಅವರ ಅನುಭವ, ಅವರು ಬಾಳಿ ಬದುಕುತ್ತಿರುವ ರೀತಿ ತನಗೂ ಬರಲಿ ಎಂಬ ಆಶಯವಿರಬಹುದು. ಹಾಗೆಯೇ ಪುಟಾಣಿ ಹೆಣ್ಣು ಮಕ್ಕಳು ಸಹ ಪುಟ್ಟ ಮೊರದಲ್ಲಿ ಬಳೆ, ಟೇಪು, ಸರ, ಬೊಂಬೆ, ಬಟ್ಟೆಯ ಜೊತೆ ಹಬ್ಬಕ್ಕೆ ಮಾಡಿರುವ ಒಬ್ಬಟ್ಟು, ಚಕ್ಲಿಯನ್ನು ತನ್ನ ವಯಸ್ಸಿನ ಗೆಳತಿಯರಿಗೆ ಕೊಡುವ ಸಂಪ್ರದಾಯವೂ ಇದೆ. ಸಣ್ಣ ವಯಸ್ಸಿನಿಂದಲೇ ನಮ್ಮ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಲಿ ಎಂಬ ಉದ್ದೇಶವಿರಬಹುದು.
0: ನೈವೇದ್ಯಕ್ಕೆ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಏನ್ ಮಾಡ್ತೀರಿ ಗಾಯತ್ರಿ ಅವರೇ?
1: ನೈವೇದ್ಯಕ್ಕೆ ಕಾಯಿ, ಹಣ್ಣು, ಹಂಪಲಿನ ಜೊತೆಗೆ ಕಾಯಿ ಒಬ್ಬಟ್ಟು ಹಾಗೂ ಹುಳಿಯನ್ನ, ಆಂಬೊಡೆ ಮಾಡುವುದು ರೂಢಿಯಲ್ಲಿದೆ. ಈಗ ಎಲ್ಲರೂ ದೇವಿಗೆ ಆರತಿಯನ್ನು ಮಾಡೋಣವೇ.

0: ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಅಬ್ಬಾ, ಅದ್ಭುತವಾಗಿದೆ ಹಾಡು. ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯೂ ಬಂದಿದೆ ಅಂತ ಈಗಾಗ್ಲೇ ಮಾತಾಡಿದ್ವಿ ಅಲ್ವಾ ಪ್ರಮೀಳಾ ಅವರೇ? ಅದರ ಜೊತೆಗೆ ಗಣೇಶನ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಾ?
1: ಹೌದು ಇಂದಿರಾ, ಗೌರಿ ಜೊತೆಗೆ ಗಣೇಶನನ್ನು ಪೂಜಿಸ್ತಾ ಇದ್ದೀವಿ. ನಮ್ಮ ಪರಿಸರವನ್ನು ಕಾಪಾಡುವುದಕ್ಕಾಗಿ ರಾಸಾಯನಿಕ ಯುಕ್ತ ಗಣೇಶನನ್ನು ಕೊಳ್ಳದೆ ಬರೀ ಮಣ್ಣಿನ ಗಣೇಶನನ್ನು ಪೂಜಿಸುವುದು ಉತ್ತಮ. ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಇಡಬೇಕು. ಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿ ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ವಕ್ರತು

0: ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆಗಳಿಂದ ಪೂಜೆಯನ್ನು ಮಾಡಿ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು.
1: ಗಾಯತ್ರಿ ಅವರೇ, ಹೂವು ಪತ್ರೆಯ ಜೊತೆಗೆ ದೂರ್ವ ಸಮರ್ಪಣೆ ಕಡ್ಡಾಯವಾಗಿ ಆಗಲೇಬೇಕಲ್ಲವೇ?
2: ಹೌದು, ದೂರ್ವ ಎಂದರೆ ಗರಿಕೆ ಹುಲ್ಲು. 3 ಚೂಪಾದ ಎಳೆಗಳ ಆಕಾರದಲ್ಲಿದ್ದು ಶಿವನ 3 ತತ್ವಗಳಾದ

0: ಇಚ್ಛಾಶಕ್ತಿ, ದಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗಜಾನನ ಎಂದರೆ ಆನೆಯ ಮುಖವಿರುವುದರಿಂದ ಆನೆಗೆ ಹುಲ್ಲು, ಕಬ್ಬು ಮತ್ತು ಗಿಡಮೂಲಿಕೆಗಳು ಪ್ರಮುಖ ಆಹಾರ. ಹಾಗಾಗಿ ಗರಿಕೆಯ ಹುಲ್ಲನ್ನು ಸಮರ್ಪಿಸುವುದಾಗಿದೆ.
1: ಅದರ ಜೊತೆಗೆ ಪುರಾಣದ ಕಥೆಯ ಪ್ರಕಾರ ಅನಲಾಸುರನೆಂಬ ಕ್ರೂರ ರಾಕ್ಷಸನು ದೇವತೆಗಳಿಗೆ ಹಿಂಸೆ ಕೊಡುತ್ತಿದ್ದ. ದೇವತೆಗಳ ಪ್ರಾರ್ಥನೆಯಂತೆ ಗಣೇಶ ಅವನನ್ನು ಸಂಪೂರ್ಣವಾಗಿ ನುಂಗು ಹಾಕಿದನು. ಬಳಿಕ ಗಣೇಶನಿಗೆ ಹೊಟ್ಟೆಯಲ್ಲಿ ತೀವ್ರ ಉರಿ ಉಂಟಾಯಿತು. ಆಗ ಕಶ್ಯಪ ಮುನಿಗಳು 21 ಹಚ್ಚ ಹಸುರಿನ ಗರಿಕೆ ಹುಲ್ಲನ್ನು ಸೇವಿಸಲು ಕೊಟ್ಟರು. ತಕ್ಷಣವೇ ಉರಿಯು ಕಡಿಮೆಯಾಯಿತು. ಅಂದಿನಿಂದ ಗರಿಕೆ ಸಮರ್ಪಣೆ ಪ್ರಿಯವಾಯಿತು. ಜೊತೆಗೆ ಇದನ್ನ ಅರ್ಪಿಸುವುದರಿಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಹಾಗೂ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ.
2: ಯಾಕೆ ನಾವು ಗಣೇಶನಿಗೆ 21 ಗರಿಕೆ ಹುಲ್ಲು, 21 ಮೋದಕ, 21 ಕರಿಗಡುಬು, 21 ಎಳ್ಳುಂಡೆಯನ್ನೇ ಸಮರ್ಪಿಸುತ್ತೇವೆ ಶಾಂತ ಅವರೇ?
3: ಹೌದು ಇಂದ್ರ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚಭೂತಗಳು ಮತ್ತು ಮನಸ್ಸು ಇವೆಲ್ಲವೂ ಒಟ್ಟುಗೂಡಿದಾಗ 21 ಆಗುತ್ತದೆ. ಅಂದರೆ ಕಾಯ, ವಾಚ ಮತ್ತು ಮನಸ್ಸನ್ನು ಗಣೇಶನಿಗೆ ಅರ್ಪಿಸುತ್ತಿದ್ದೇವೆ ಎಂಬ ಭಾವ ಇದರಲ್ಲಿದೆ. ಅದೂ ಅಲ್ಲದೆ ನಮ್ಮ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ 21 ಸಲ ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಮಾನಸಿಕ ಸ್ಥಿತಿಗೆ ಹೊಂದಿಕೊಂಡು ಅದೇ ಅಭ್ಯಾಸವಾಗಿ ಬಿಡುತ್ತದೆ.
2: ಗಣಪತಿ ಹಬ್ಬದಲ್ಲಿ ಮೋದಕವನ್ನೇ ನೈವೇದ್ಯ ಮಾಡುತ್ತೇವೆ ಅಲ್ಲವೇ ವಿಜಯ ಅವರೇ?
4: ಹೌದು ಇಂದಿರಾ ಅವರೇ, ಕೆಲವರು ಆವಿಯಲ್ಲಿ ಬೇಯಿಸಿದ ಮೋದಕ, ಇನ್ನು ಕೆಲವರು ಎಣ್ಣೆಯಲ್ಲಿ ಕರೆದದ್ದನ್ನು ಮಾಡುತ್ತಾರೆ. ಗಣೇಶನಿಗೆ ಪಂಚಕಜ್ಜಾಯವನ್ನೂ ಮಾಡುತ್ತೇವೆ. ತೆಳು ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ, ತುಪ್ಪ, ಏಲಕ್ಕಿ ಪುಡಿಯನ್ನು ಹಾಕಿ ಕಲಸಿ ನೈವೇದ್ಯ ಮಾಡುವುದು. ಇದೇ ಪಂಚಕಜ್ಜಾಯಕ್ಕೆ ಕರಿಯೆಳ್ಳು, ಕಬ್ಬಿನ ಚೂರು, ಬಾಳೆಹಣ್ಣನ್ನು ಹಾಕಿ ಕಲಸಿ ಗಣಪತಿ ಹೋಮಕ್ಕೂ ಸಮರ್ಪಣೆಯನ್ನು ಮಾಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇಷ್ಟವಾದ

0: ಸಂಸ್ಕೃತದಲ್ಲಿ ಮೋದಕ ಎಂದರೆ ಆನಂದ ಅಥವಾ ಖುಷಿಯನ್ನು ನೀಡುವುದು ಎಂಬ ಅರ್ಥ. ಒಮ್ಮೆ ಅತ್ರಿ ಋಷಿಗಳ ಪತ್ನಿ ಅನಸೂಯ ಗಣೇಶನಿಗೆ ಹೊಟ್ಟೆ ತುಂಬ ಬಡಿಸಿದರೂ ಹಸಿವು ನೀಗಲಿಲ್ಲವಂತೆ. ಕೊನೆಗೆ ಕಡುಬನ್ನು ಬಡಿಸಿದಳು. ಆಶ್ಚರ್ಯವೆಂಬಂತೆ ಒಂದೇ ಒಂದು ಮೋದಕ ತಿಂದ ತಕ್ಷಣವೇ ಹೊಟ್ಟೆ ತುಂಬಿತಂತೆ. ಇದೇ ಮೋದಕದ ಮಹಿಮೆ.
1: ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲೆ ಎದ್ದ. ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲೆ ಎದ್ದ.
2: ಇದು ಕರ್ನಾಟಕದಲ್ಲಿ ಗಣೇಶನ ಹಬ್ಬದ ಸಮಯದಲ್ಲಿ ಹಾಡುವ ಪ್ರಸಿದ್ಧವಾದ ಜಾನಪದ ಚುಟುಕು ಹಾಡು. ಅಂದರೆ ಕೆರೆಯಿಂದ ಮಣ್ಣನ್ನು ತಂದು ಮೂರ್ತಿಯನ್ನು ಮಾಡಿ ಪೂಜಿಸಿ ತಿರುಗಿ ತಿರುಗಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡುವುದು. ಈ ಹಂತ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಅಲ್ಲವೇ?
3: ಗಣೇಶನ ಪೂಜೆಯನ್ನು ಸಾರ್ವಜನಿಕ ಗಣೇಶೋತ್ಸವವಾಗಿ ಎಲ್ಲಾ ಮಕ್ಕಳು ದೊಡ್ಡವರು ರಸ್ತೆ ರಸ್ತೆಗಳಲ್ಲಿ ಆಚರಿಸುತ್ತಾರೆ ಅಲ್ಲವೇ ಶಾಂತಾ ಅವರೇ?
4: ಹೌದು ಇಂದಿರಾ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು 1893 ಗಣೇಶನ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ಬದಲಾಯಿಸಿದರು. ಆಗಿನ್ನೂ ಬ್ರಿಟಿಷರು ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲ. ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಒಗ್ಗೂಡಿಸಲು ಶುರು ಮಾಡಿದ್ದು.
5: ಜೊತೆಗೆ ಸಾಯಂಕಾಲ ಗಣೇಶನಿಗೆ ಮಂಗಳಾರತಿ ಮಾಡುವಾಗ ಕಡಲೆಕಾಳು ಉಸ್ಲಿ ಮಾಡುವುದು ರೂಢಿಯಲ್ಲಿದೆ. ನಾರಿನಂಶ ಹೆಚ್ಚಾಗಿರುವ ಉಸ್ಲಿಯಿಂದ ದೇಹದ ಪೋಷಣೆ ಸಮತೋಲನದಲ್ಲಿ ಇರುತ್ತದೆ. ಹಾಗೆಯೇ ಇದು ಸಾತ್ವಿಕ ಆಹಾರವಾದುದರಿಂದ ನೈವೇದ್ಯಕ್ಕೆ ಶ್ರೇಷ್ಠವಾಗಿದೆ. ಈಗ ಗಣೇಶನಿಗೆ ಆರತಿ

0: ನಮ್ಮ ಗಣೇಶ ಎಲ್ಲರ ಮನೆಯ ಕಡುಬು ಚಕ್ಕುಲಿ ತಿಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಹಾವನ್ನು ಕಂಡು ಇಲಿಯು ಎದರಿ ಓಡಿ ಹೋಯಿತು. ದುಡುಮ್ಮೆಂದು ಬಿದ್ದ ಗಣೇಶನ ಹೊಟ್ಟೆ ಒಡೆಯಿತು, ಹಾವನ್ನೇ ಸುತ್ತಿಕೊಂಡ. ಇದನ್ನೆಲ್ಲ ಮೇಲಿನಿಂದ ನೋಡುತ್ತಿದ್ದ ಚಂದ್ರ ನಕ್ಕನಂತೆ. ಯಾರು ಚೌತಿಯ ದಿನ ಚಂದ್ರನನ್ನು ನೋಡುವರೋ ಅವರಿಗೆ ಸುಳ್ಳು ಕಳ್ಳತನದ ಅಪವಾದ ಬರಲಿ ಎಂದು ಗಣೇಶ ಚಂದ್ರನಿಗೆ ಶಾಪ ಕೊಟ್ಟ. ಅಕಸ್ಮಾತ್ ನೋಡಿದ್ದಲ್ಲಿ ಶಮಂತಕಮಣಿ ಕಥೆಯನ್ನು ಕೇಳುವುದು ರೂಢಿಯಲ್ಲಿದೆ.
1: ಈ ಕಥೆಯ ಜೊತೆಗೆ ನಾಲ್ಕು ಸಾಲಿನ ಶ್ಲೋಕವನ್ನ ಹೇಳಿಕೊಂಡರೆ ಅಪವಾದವು ಪರಿಹಾರವಾಗುವುದು ಎಂಬ ಪ್ರತೀತಿಯೂ ಸಹ ಇದೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋ ದೀಹಿ ತವ ಹೇಷ ಸಮಂತಕ.
2: ಶ್ರೋತೃಗಳೇ, ಇದುವರೆಗೂ ಅಮ್ಮ ಮಗ ಅಂದರೆ ಗೌರಿ ಗಣೇಶನ ಮಧುರ ಬಾಂಧವ್ಯದ ಹಬ್ಬದ ಆಚರಣೆಯ ಬಗ್ಗೆ ಸಂಭ್ರಮದಿಂದ ಹಂಚಿಕೊಂಡೆವು. ಸಂಪ್ರದಾಯ, ಶಾಸ್ತ್ರ, ಪೂಜೆಗಳು ಏನೇ ಇರಲಿ, ಅದೆಲ್ಲದರ ಭಕ್ತಿ ಶ್ರದ್ಧೆ ಮಾತ್ರ ಒಂದೇ, ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ರೂಪಕದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ವೀಣಾವಾದಿರಾಜ್ ಮತ್ತು ಶ್ರುತಿ ಮೋಹನ್. ಭಾಗವಹಿಸಿದ ಕಲಾವಿದರು ದಿವ್ಯಶ್ರೀ ಎನ್, ಪ್ರಮೀಳಾ ಸ್ವಾಮಿ, ಗಾಯತ್ರಿ ರಾಮಸ್ವಾಮಿ, ಶಾಂತಕುಮಾರಿ, ವಿಜಯಲಕ್ಷ್ಮಿ ಚಂದ್ರಮೋಹನ್, ಅನುಶ್ರುತ ಬಿವೈ, ನಾನು ಇಂದಿರಾ ಗಣಪತಿ. ಎಲ್ಲ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ ಕೇಳಿದಿರಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ಇದಾಗಿತ್ತು. ನಿರ್ಮಾಣ ಆಶಾ. ಆಕಾಶವಾಣಿ ಬೆಂಗಳೂರು. ಈಗ ಸಮಯ 10:25:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಗೀತ ಚಂದ್ರಿಕೆಯ ಮೊದಲ ಗೀತೆ ನೆನಪಿರಲಿ ಚಿತ್ರದಿಂದ ಮೂಡಿಬರುತ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಈ ಗೀತೆಗಿದೆ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಗೀತೆ. ರವೀಂದ್ರ ಜೈನ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ತಾಯಿಯ ಹೊಣೆಯ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಬಡೇ ಗರ್ಕಿ ಭೇಟಿ ಚಿತ್ರದಿಂದ ಮೂಡಿಬರಲಿದೆ. ಸುರೇಶ್ ವಾಡ್ಕರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸಂತೋಷ್ ಆನಂದ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಗೀತೆ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದಿಂದ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ಮಂಜುಳಾ ಗುರುರಾಜ್. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಮಹಮ್ಮದ್ ಆಜೀಜ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಗಳಲ್ಲಿ ಕೇಳಿ ಸಿಂಧೂರ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಆಸೆಯ ಬಲೆಯ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ, 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆಗಳನ್ನು ಕೇಳುವಿರಿ. 6:50 ರೈತರಿಗೆ ಸಲಹೆ. 7:15 ಜೆಎಸ್ ಶ್ರುತಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಆಭರಣ ತಯಾರಿಕೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿರುವ ಗೀತಾ ಎಂವಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ದಿಗ್ವಿಜಯ್ ಬಿ ಕಾರ್ಯಕ್ರಮ, ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳು, ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಮನೋರೋಗ ತಜ್ಞರಾದ ಡಾ ಗಿರೀಶ್ ಬಾಬು ಅವರೊಂದಿಗೆ ಸಂದರ್ಶನ.

ಪ್ರದರ್ಶನ ಪ್ರಸ್ತುತಿ ಸಂದರ್ಶಕರು ಮಾಲಾ ಸಾಮ್ರಾಣಿ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ ಒಂದು ಗಂಟೆಗೆ ಪ್ರಗತಿ ಪಥ ಪಿಎಂ ಜನ್ಧನ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ 1:20ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ 2:40ಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ ಮೂರ್ತಿ ಇನ್ನು ನಾಳೆಯ ಸಂಜೆ ಪ್ರಸಾರದಲ್ಲಿ 5:30ಕ್ಕೆ ಗಿರ್ಮಿಟ್ ಚಿತ್ರಗೀತೆ ಕನ್ನಡ ಹೊಸ ಚಿತ್ರಗೀತೆಗಳು 6:15ಕ್ಕೆ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್ 6:30ಕ್ಕೆ ಅವಲೋಕನ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ತೆಂಗಿನ ಬೆಳೆಯ ಉಪ ಉತ್ಪನ್ನಗಳು ಕುರಿತು ನಿವೃತ್ತ ಹಿರಿಯ ಅಧಿಕಾರಿಗಳಾದ ಡಾ ನಾರಾಯಣಸ್ವಾಮಿ ಬಿ ಅವರೊಡನೆ ಸಂದರ್ಶನ ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ ಗೌಡ ಪ್ರಾಯೋಜಕರು ಕೃಷಿ ಇಲಾಖೆ 7:20ಕ್ಕೆ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ 7:45ಕ್ಕೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕ್ಕೆ ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ 9:30ಕ್ಕೆ ಮನಿ ಟಾಕ್ ಮತ್ತು ಮಂಥನ್ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವತಿ ಅವಧೂತ್ ಅವರ ಗಾಯನ ವಯಲಿನ್ ಹೆಚ್ಎಂ ಸ್ಮಿತಾ ಮೃದಂಗ ಹೆಚ್ಎಸ್ ಸುಧೀಂದ್ರ ಘಟ ಟ್ರಿಕ್ಕಿ ಕೃಷ್ಣಸ್ವಾಮಿ 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ 11:10:20. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.